ಶ್ರೋತೃಗಳೇ ನಮಸ್ಕಾರ. ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಇಂದು ಸೋಮವಾರ 2026 ಇಸವಿ ಜೂನ್ ತಿಂಗಳ 22 ತಾರೀಕು. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 1 ದಿನ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ನಮ್ಮ ಸ್ಟುಡಿಯೋ ಸಮಯ 5:58:45. ಈ ಬೆಳಗಿನ ಪ್ರಸಾರವನ್ನು ಆಲಿಸಲು ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ದೀಪಾ.

ಆಕಾಶವಾಣಿ ಹಾಸನ ಕಾರ್ಯಕ್ರಮ ವಿವರಣೆ ಕೇಳುಗರೇ, ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ದಿವಾಕರ ಡೊಂಗ್ರಿಯವರಿಂದ, 6:35 ಹಾಗೂ 7:15 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 6:50 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಭಾಗವಹಿಸುತ್ತಾರೆ ಡಾ ಲಕ್ಷ್ಮೀ ಹೆಬ್ಬಾಲೆ, ಪ್ರಸ್ತುತಿ ಸುಜಾತ ಎಫ್ ತಳವಾರ್, ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ. 7:45 ಸವಿಗಾನ, 8:30 ದೇಶಭಕ್ತಿ ಗೀತೆಗಳು, 9:00 ಯೋಗಾಮೃತ, ವಿಷಯ ಧ್ಯಾನ ಮತ್ತು ಸಮಾಧಿ. ಭಾಗವಹಿಸುತ್ತಾರೆ ಡಾ ಗುರು ಬಸವರಾಜ್ ಯಲಗಚ್ಚಿನ್, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಚಿತ್ರಚೈತ್ರ, 10:00 ಒಗಟು ಜಿಗುಟು ನೇರ ಫೋನಿನ ಕಾರ್ಯಕ್ರಮ, 10:30 ಕರೆಗುಂದು ಗೀತೆ ನಿಮ್ಮ ಕರೆ ನಿಮ್ಮ ಹಾಡು, 11:00 ಫುಲ್ವಾರಿ ಗೀತೋಂಕ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎಂಬಿ ಹರಿಹರನ್ ಮತ್ತು ಅಶೋಕ್ ಎಸ್ ಅವರ ಹಾಡುಗಾರಿಕೆ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ, ಆಹಾರ ತಜ್ಞ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ, ನಂತರ ಭಾವಗೀತೆ. 12:35 ಆರೋಗ್ಯ ಕಾರ್ಯಕ್ರಮ, ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾ ತ್ರಿನೇತ್ರ ಮಹಂತ ಸ್ವಾಮೀಜಿಯವರೊಂದಿಗೆ

ಸಂದರ್ಶನ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ. ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು. 3 ಗಂಟೆಗೆ ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ. 4 ಗಂಟೆಗೆ ಮುಂಬೈ ಕೇಂದ್ರದಿಂದ ಸೆಹತ್ನಾಮಾ.

ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು ನೇರ ಫೋನ್ ಇನ್ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ ಫಲಸಿರಿ. ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ, ಈ ಕುರಿತು ಹಾಸನದ ಮಡೇನೂರಿನ ಜೈವಿಕ ಇಂಧನ ಪಾರ್ಕ್ ಯೋಜನೆಯ ಸಹ ಯೋಜನಾ ಸಮನ್ವಯಾಧಿಕಾರಿಗಳಾದ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಚಿತ್ರಗೀತೆಗಳು. 8:00 ಯುವವಾಣಿ ಯುವರಸ ಪ್ರಶ್ನೆ. ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸ್ತುತಿ ಕೋಮಲ್ ಕೆಪಿ. 8:30 ಗಜಲ್. 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಶ್ವೇತ ಗುಲಾಬಿ. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಹಾಸನ. ಈಗ ವೇಳೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸ್ತುತಿ ಮಲ್ಲಿಕ ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾಭೂಷಣರ ಧ್ವನಿಯಲ್ಲಿ ಕೇಳಿ ನರಸಿಂಹತೀರ್ಥರ ರಚನೆ. ಏನು ಸಾಧನ ಮಾಡಿ ಕೃಷ್ಣನ ಕದವ ಸೇರಿತೋ ಕೊಳಲು.

ಅನೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ, ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು, ಮನವ ಮತಿಸಲು ಬೇಕು ಬಂಧನವ ಕಳೆಯೇ. ಮನವ ಶೋಧಿಸಬೇಕು ನಿತ್ಯ, ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯೇ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ.

0: ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು, ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ, ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ, ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೆ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
1: ಇದುವರೆಗೆ ದಿವಾಕರ್ ಡೊಂಗ್ರೆ ಅವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಹಾಸನ ಕೇಂದ್ರ, ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಭಾವಗೀತೆಗಳು

ಕಾರ್ಯಕ್ರಮದ ಆರಂಭದಲ್ಲಿ ಎಂಎನ್ ವ್ಯಾಸರವ್ ಅವರ ಕವಿತೆ ಯಾವುದು ರಾಗ ನುಡಿಸಿಹೆ ನೀನು, ಹಾಡಿದ್ದಾರೆ ಇಂದ್ರಾಣಿ ಅನಂತರಾಮ್.

ಹೆಚ್ಎಸ್ ವೆಂಕಟೇಶಮೂರ್ತಿಯವರ ಭಾವಗೀತೆ. ನೋಡಿ ಸಖಿ ಓ ಚಂದ್ರಮುಖಿ ಈ ಮುತ್ತಿನ ಕರಿಮೇಘವನು, ಹಾಡಿದ್ದಾರೆ ಸಿ ಅಶ್ವಥ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಭಾವಗೀತೆಗಳನ್ನು ಇಂದು ಬೆಳಿಗ್ಗೆ 7:15 ಕೇಳಲಿದ್ದೀರಿ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಮುಂಗಾರು ಪೂರ್ವ ಮಳೆ ಈಗಾಗಲೇ ನಮ್ಮ ಜಿಲ್ಲೆಯಾದ್ಯಂತ ಪ್ರಾರಂಭ ಆಗಿದೆ. ಇದು ಒಂದು ರೀತಿಯ ಅನಿಶ್ಚಿತ ಮಳೆ ಅಂಥೇಳಿ ಕರೆಯಲಾಗುತ್ತೆ. ಈ ಮಳೆ ಆಗಾಗ್ಗೆ ಬಂದು ಹೋಗುತ್ತೆ, ನಿಗದಿತವಾಗಿ ಬರೋದಿಲ್ಲ. ಈ ಮಳೆ ಬಂದಂತಹ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ಈ ಖುಷ್ಕಿ ತಾಕುಗಳಲ್ಲಿ ಬದು ಮತ್ತು ನೀರ್ಗಾಲುವೆಗಳನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಬೀಳ್ತಕ್ಕಂತಹ ಮಳೆಯ ನೀರನ್ನು ಆದಷ್ಟು ಪೋಲಾಗದಂತೆ ನೋಡ್ಕೊಳ್ತಕ್ಕಂಥದ್ದು, ಹಾಗೆಯೇ ತಾಕಿನಲ್ಲಿ ದೊರೆತಕ್ಕಂತಹ ಹೆಚ್ಚುವರಿ ಮಳೆ ನೀರನ್ನು ಕೃಷಿ ಹೊಂಡಗಳಲ್ಲಿ ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇದು ಮುಂದಿನ ದಿವಸಗಳಲ್ಲಿ ಬೆಳೆಯ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಈ ನೀರನ್ನು ಬಳಕೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಈ ಬಹಳ ಮುಖ್ಯವಾಗಿ ಈ ತರಹದ ಅಕಾಲಿಕ ಮಳೆ ಬಂದಂತಹ ಸಂದರ್ಭದಲ್ಲಿ ಯಾರು ಈ ತೋಟದ ಬೆಳೆಯನ್ನು ಮಾಡ್ತಾ ಇರ್ತಾರೋ ಅಂತಹ ತೋಟಗಳಲ್ಲಿ ಸಾಮಾನ್ಯವಾಗಿ ಕಳೆ ಬರುವಂಥದ್ದನ್ನು ನಾವು ಗಮನಿಸಬಹುದು. ಈಗಾಗಲೇ ಮಳೆ ನಮಗೆ ಆಗಾಗ್ಗೆ ಬರ್ತಾ ಇದೆ. ಹೀಗೆ ಬಂದಂತಹ ಮಳೆಯ ಕಾರಣದಿಂದಾಗಿ ತೋಟದಲ್ಲಿ ಸಾಕಷ್ಟು ಕಳೆ ಬೆಳೆದಿರುವಂಥದ್ದನ್ನು ನಾವು ಗಮನಿಸಬಹುದು. ಈ ಕಳೆ ಬರುವಂಥದ್ದು ಒಂದು ಸಹಜವಾದಂತಹ ಪ್ರಕ್ರಿಯೆ, ಅದನ್ನು ಸಂಪೂರ್ಣವಾಗಿ ನಾವು ನಿಷೇಧ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೂ ಅದನ್ನು ತಡೆಯುವ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಕಳೆ ಅನ್ನುವಂಥದ್ದು ಬಂದೇ ಬರುತ್ತೆ. ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿ ಕಳೆಯನ್ನು ನಿರ್ವಹಣೆ ಮಾಡೋದಕ್ಕೆ ಬದಲಾಗಿ ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಒಂದು ವಾರ, 10 ದಿವಸ, 15 ದಿವಸ ಹಾಗೂ 20 ದಿವಸಗಳಲ್ಲಿ ಹಂತ ಹಂತವಾಗಿ ಕಳೆ ಅನ್ನುವಂಥದ್ದು ಬೆಳೀತಾ ಹೋಗುತ್ತೆ. ಹೀಗೆ ಬೆಳೆದಿರತಕ್ಕಂತಹ ಕಳೆಯನ್ನು ನಾವು ಕೈಯಿಂದಲೇ ನಿರ್ವಹಣೆಯನ್ನು ಮಾಡುವ ಮೂಲಕ ಬಹಳ ಪರಿಣಾಮಕಾರಿಯಾಗಿ ಈ ಕಳೆಯನ್ನು ನಿಯಂತ್ರಣವನ್ನು ಮಾಡಬಹುದು. ಬೇರೆ ಬೇರೆ ದಾರಿಗಳನ್ನು ಕೂಡ ಅನೇಕರು ಅನುಸರಿಸತಕ್ಕಂಥದ್ದು ಇದೆ. ಅವೆಲ್ಲವೂ ಕೂಡ ಪರಿಸರಕ್ಕೆ ಅಷ್ಟು ಪೂರಕವಾದಂತಹ ಅಂಶಗಳು ಅಲ್ಲ. ನಾವು ಬಳಸ್ತಕ್ಕಂತಹ ಈ ಕಳೆನಾಶಕವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಇದರಿಂದ ಕೇವಲ ಕಳೆ ಅಷ್ಟೇ ನಾಶ ಆಗೋದಿಲ್ಲ. ಈ ಕಳೆನಾಶಕದಿಂದಾಗಿ ನಮ್ಮ ಜಮೀನಿನಲ್ಲಿ ಇರತಕ್ಕಂತಹ ಅನೇಕ ಜೀವ ವೈವಿಧ್ಯ ಹಾಗೂ ಸಸ್ಯ ವೈವಿಧ್ಯವೂ ಕೂಡ ಅನೇಕ ಅಪಾಯಕ್ಕೆ ಸಿಲುಕುತ್ತೆ. ಇದಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ರಚನೆಯಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ. ಮಣ್ಣು ಮೂಲ ಸ್ವರೂಪಕ್ಕೆ ಬರಬೇಕು ಅಂತ ಹೇಳಿದರೆ 8-10 ವರ್ಷಗಳ ಕಾಲ ಹಿಡಿಯುತ್ತೆ ಅಂಥೇಳಿ ವಿಜ್ಞಾನಿಗಳು ಸಂಶೋಧನೆಯ ಮೂಲಕ ದೃಢಪಡಿಸಿದ್ದಾರೆ. ಹಾಗಾಗಿ ಏನು ಈ ಆರಂಭಿಕ ಹಂತದಲ್ಲಿ ಕಳೆ ಬಂದಿದೆಯೋ ಅದನ್ನು ನಾವು ಈಗಲೇ ನಿಯಂತ್ರಣವನ್ನು ಮಾಡಬೇಕು. ಕಳೆ ಕೊಚ್ಚುವ ಯಂತ್ರ ಆಗ್ಬೋದು, ಕಳೆಯನ್ನು ಕೊಚ್ಚತಕ್ಕಂತಹ ಕುಡುಗೋಲುಗಳಾಗ್ಬೋದು, ಇವುಗಳನ್ನು ಬಳಕೆಯನ್ನು ಮಾಡಿ ಕಳೆಯನ್ನು ನಿಯಂತ್ರಣ ಮಾಡಿದ್ದೇ ಆದಲ್ಲಿ ಈಗ ಚಿಗುರಿನ ಹಂತದಲ್ಲಿ ಇರತಕ್ಕಂತಹ ಈ ಕಳೆ ಬೇಗ ಕಳಿತು ಅದು ಸಾವಯವ ಗೊಬ್ಬರ ಆಗಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಆರಂಭಿಕ ಹಂತದಲ್ಲಿಯೇ ಕಳೆಯನ್ನು ನಿಯಂತ್ರಣ ಮಾಡುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡುವ ಮೂಲಕ ಬಹಳ ಪರಿಣಾಮಕಾರಿಯಾಗಿ ಈ ಕಳೆ ನಿರ್ವಹಣೆಯನ್ನು ಮಾಡಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಕೇಳುಗರೆ, ಇಂದು ಸಂಜೆ 6:51 ಕೃಷಿ ರಂಗ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ ಈ ಕುರಿತು ಹಾಸನದ ಮಡೆನೂರಿನ ಜೈವಿಕ ಇಂಧನ ಪಾರ್ಕ್ ಯೋಜನೆಯ ಸಹ ಯೋಜನಾ ಸಮನ್ವಯಾಧಿಕಾರಿಗಳಾದ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್.
2: ಆಕಾಶವಾಣಿ ಹಾಸನ. ಯೋಗೋತ್ಸವ
3: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
5: ಹಾಸನದ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸೂಕ್ತವಾದ ಆಹಾರ, ಜೀವನ ಶೈಲಿ ಹಾಗೂ ಯೋಗಾಭ್ಯಾಸದ ಸಲಹೆ ಮತ್ತು ತೂಕ ಇಳಿಸುವ ವಿಶೇಷ ಆಯುರ್ವೇದ ಚಿಕಿತ್ಸೆ ಲಭ್ಯವಿದೆ. ಆಸಕ್ತರು ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಹೊರರೋಗಿ ಕೊಠಡಿ 9 ಸಂಪರ್ಕಿಸಿ ಪ್ರಯೋಜನ ಪಡೆಯಬಹುದಾಗಿದೆ.
3: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ಕುರಿತು ಡಾಕ್ಟರ್ ಲಕ್ಷ್ಮೀ ಹೆಬ್ಬಾಲೆ ಅವರಿಂದ ಮಾಹಿತಿ.
6: ನಮಸ್ಕಾರ ಕೇಳುಗರೆ, ಇಂದು ನಾನು ನಿಮ್ಮೊಂದಿಗೆ ಒಂದು ತುಂಬಾ ಸರಳವಾದ ಆದರೆ ನಮ್ಮೆಲ್ಲರ ಜೀವನಕ್ಕೆ ಸಂಬಂಧಿಸಿದ ವಿಷಯದ ಬಗ್ಗೆ ಮಾತನಾಡಲು ಬಂದಿರುವೆನು. ಅದು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ. ಸಾಮಾನ್ಯವಾಗಿ ನಾವು ವಯಸ್ಸಾಗುವುದು ಎಂದರೆ ಕೂದಲು ಬಿಳಿಯಾಗುವುದು, ಶಕ್ತಿ ಕಡಿಮೆಯಾಗುವುದು, ಕಾಯಿಲೆ ಬರುವುದು ಎಂದು ತಿಳಿಯುತ್ತೇವೆ. ಆದರೆ ನಿಜವಾಗಿಯೂ ವಯಸ್ಸಾಗುವುದು ಸಮಸ್ಯೆಯಲ್ಲ, ಆರೋಗ್ಯ ಕಳೆದುಕೊಳ್ಳುವುದೇ ನಿಜವಾದ ಸಮಸ್ಯೆ. ಅದಕ್ಕಾಗಿಯೇ 2026 ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯವಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದರೆ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ. ನಮ್ಮ ಮನೆಯಲ್ಲಿಯೇ ನೋಡಿ, ಅಜ್ಜ, ಅಜ್ಜಿ, ಅಮ್ಮ, ಅಪ್ಪ, ಹಿರಿಯರು ಹಲವಾರು ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಕೀಲು ನೋವು, ಬೆನ್ನು ನೋವು, ನಡೆಯಲು ಕಷ್ಟ, ನಿದ್ರೆ ಸರಿಯಾಗಿ ಬರದೇ ಇರೋದು, ಕೆಲವೊಮ್ಮೆ ಮರೆವು, ಕೆಲವೊಮ್ಮೆ ಒಂಟಿತನದ ಭಾವನೆ, ಇವೆಲ್ಲವೂ ವಯಸ್ಸಾದ ಮೇಲೆ ಸಾಮಾನ್ಯವಾಗಿ ಕಾಣುವ ಸಮಸ್ಯೆಗಳು. ಆದರೆ ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಒಂದು ಸರಳ ಮಾರ್ಗ ಇದೆ, ಅದೇ ಯೋಗ. ಯೋಗ ಅಂದರೆ ಕೇವಲ ಆಸನಗಳಲ್ಲ, ಯೋಗ ಅಂದರೆ ದೇಹ ಮತ್ತು ಮನಸ್ಸಿನ ನಡುವೆ ಸಮತೋಲನವನ್ನು ತರುವುದು. ಪ್ರತಿದಿನ ಕೇವಲ 20-30 ಯೋಗ ಮಾಡಿದರೂ ಸಾಕು. ಉದಾಹರಣೆಗೆ ತಾಡಾಸನ, ತ್ರಿಕೋನಾಸನ, ವೃಕ್ಷಾಸನದಂತಹ ಸರಳ ಆಸನಗಳು ದೇಹದ ಸಮತೋಲನವನ್ನು ಹೆಚ್ಚಿಸುತ್ತವೆ, ಹಿರಿಯರಲ್ಲಿ ಬೀಳುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತವೆ. ಅದೇ ರೀತಿ ಪ್ರಾಣಾಯಾಮವು ಕೂಡ ತುಂಬಾ ಮುಖ್ಯವಾದದ್ದು. ದೀರ್ಘ ಶ್ವಾಸ, ಸುಖ ಪ್ರಾಣಾಯಾಮ ಮತ್ತು ನಾಡಿ ಶೋಧನ, ಇವು ನಮ್ಮ ಉಸಿರಾಟವನ್ನು ಉತ್ತಮಗೊಳಿಸುತ್ತವೆ. ಇವತ್ತು ಒತ್ತಡ ಎನ್ನುವುದು ಕೇವಲ ಯುವಕರ ಸಮಸ್ಯೆಯಲ್ಲ, ಹಿರಿಯರೂ ಸಹ ಆತಂಕ, ಒಂಟಿತನ ಮತ್ತು ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಾರೆ. ಅಂತಹ ಸಮಸ್ಯೆಗಳನ್ನೆದುರಿಸಲು ಧ್ಯಾನ ಮತ್ತು ಪ್ರಾಣಾಯಾಮವು ಒಂದು ದೀರ್ಘ ಮಾರ್ಗವಾಗಿದೆ. ಕೆಲವೇ ನಿಮಿಷಗಳ ಧ್ಯಾನ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ, ಜೀವನದ ಬಗ್ಗೆ ಸಕಾರಾತ್ಮಕ ಚಿಂತನೆ ಮೂಡಿಸುತ್ತದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನಾವು ನೆನಪಿಡಲೇಬೇಕು, ಅದೇನೆಂದರೆ ಯೋಗ ಮಾಡುವಾಗ ಅತಿಯಾದ ಕಷ್ಟದ ಆಸನಗಳನ್ನು ಮಾಡಬಾರದು. ತಮ್ಮ ವಯಸ್ಸು ಮತ್ತು ತಮ್ಮ ಆರೋಗ್ಯ ತಕ್ಕಂತೆ ಅಭ್ಯಾಸ ಮಾಡಬೇಕು. ಅಗತ್ಯವಿದ್ದರೆ ಯೋಗ ಶಿಕ್ಷಕರು ಅಥವಾ ವೈದ್ಯರ ಸಲಹೆ ಪಡೆಯಬೇಕು. ಸ್ನೇಹಿತರೆ, ಆರೋಗ್ಯಕರ ವಯೋವೃದ್ಧಿ ಎಂದರೆ ಕೇವಲ ಹೆಚ್ಚು ವರ್ಷ ಬದುಕುವುದಲ್ಲ, ಪ್ರತಿದಿನ ಉತ್ಸಾಹದಿಂದ, ಆತ್ಮವಿಶ್ವಾಸದಿಂದ ಮತ್ತು ಸಂತೋಷದಿಂದ ಬದುಕುವುದು. ಯೋಗ ನಮಗೆ ಇವೆಲ್ಲವನ್ನೂ ಕಲಿಸುತ್ತದೆ. ದೇಹಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಹಾಗಾಗಿ ಈ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸಣ್ಣ ಸಂಕಲ್ಪ ಮಾಡೋಣ. ಪ್ರತಿದಿನ ಸ್ವಲ್ಪ ಸಮಯವಾದರೂ ಯೋಗಕ್ಕೆ ಮೀಸಲಿಡೋಣ. ನಮ್ಮ ಹಿರಿಯರನ್ನು ಯೋಗದತ್ತ ಪ್ರೋತ್ಸಾಹಿಸೋಣ ಮತ್ತು ಆರೋಗ್ಯಕರ, ಸಂತೋಷವಾದ ವಯೋವೃದ್ಧಿಯತ್ತ ಹೆಜ್ಜೆ ಹಾಕೋಣ. ಧನ್ಯವಾದಗಳು.
3: ಇದುವರೆಗೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ಕುರಿತು ಡಾಕ್ಟರ್ ಲಕ್ಷ್ಮೀ ಹೆಬ್ಬಾಲೆ ಅವರಿಂದ ಮಾಹಿತಿ ಮೂಡಿಬಂತು.
2: ಯೋಗೋತ್ಸವ
3: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್,
4: ನೆರವು ಹೆಚ್ ಜೆ ಲಕ್ಷ್ಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
0: ಈಗ ವೇಳೆ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
7: ವೈಶ್ವಿಕ ಉತ್ಸವ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸಾಧನಾ ಶರ್ಮಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಆಧುನಿಕೆ ವಿಶ್ವಸ್ಮಿನ್ ಸಾಮುದ್ರಿಕ ಶಕ್ತಿ ರಾಷ್ಟ್ರಸ್ಯ ಸಾಮರಿಕ ಪ್ರಭಾವಸ್ಯ ಪ್ರಮುಖ ಆಧಾರ ಅಸ್ತಿ. ಕೋಲಕಾತಾಯಾಂ ಶ್ಯಾಮ ಪ್ರಸಾದ ಮುಖರ್ಜಿ ಜಲಪೋತ ಸ್ಥಾತ್ರೆ ತೇನ ಸ್ವದೇಶ ನಿರ್ಮಿತಃ ತ್ರಯ ನೌ ಸೈನಿಕ ಪೂತಃ ಐಎನ್ಎಸ್ ದುನಗಿರಿ ಐಎನ್ಎಸ್ ಸಂಶೋಧಕ ಐಎನ್ಎಸ್ ಅಗ್ರಯಶ್ಚ ಭಾರತೀಯ ನೌಸೇನಾಯೈ ಸಮರ್ಪಿತಃ.
8: ಐಎನ್ಎಸ್ ವಿಕ್ರಾಂತ್ ಸೇ ಲೇಕರ್ ಆಜ್ ತಕ್ ಕಿ ಯಾತ್ರಾ ಕೇವಲ ನಯೆ ಯುದ್ಧ ಪೋತೋ ಕಿ ಯಾತ್ರಾ ನಹೀ ಹೈ ಯೆ ಭಾರತ್ ಕಿ ಬಢ್ತಿ ಆತ್ಮನಿರ್ಭರತಾ ಕಿ ಯಾತ್ರಾ ಭೀ ಹೈ. ಇನ್ಕಾ ನಿರ್ಮಾಣ ಭಾರತ ಮೇ ಹುವಾ ಹೈ, ಇನ್ಕಿ ಡಿಸೈನ್ ಭಾರತ ಮೇ ತಯಾರ್ ಹುಯಿ ಹೈ, ಇನ್ಕೆ ನಿರ್ಮಾಣ ಮೇ ಭಾರತೀಯ ಉದ್ಯೋಗೋ ಕಿ ಪ್ರತಿಭಾ ಲಗಿ ಹೈ ಔರ್ ಯಹಿ ನಯೆ ಭಾರತ್ ಕಿ ಸಬ್ಸೆ ಬಡಿ ತಾಕತ್ ಹೈ.
7: ತೇನ ಉಕ್ತಂ ಯತ್ ಏತೇಷಾಂ ಪೂತಾನಾಂ ನಿರ್ಮಾಣೆ ದ್ವಿಶತಾಧಿಕಾಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮಾಃ ಯೋಗದಾನಂ ಅಕುರ್ವನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಂಪ್ರತಿಕ ವರ್ಷಸ್ಯ ಅಂತಾರಾಷ್ಟ್ರೀಯ ಯೋಗ ದಿವಸಸ್ಯ ವೈಶ್ವಿಕ ಉತ್ಸವ ರೂಪೇಣ ಆಯೋಜನಾರ್ಥಂ ವಿಶ್ವಸ್ಯ ಜನಾನ್ ಪ್ರತಿ ಕೃತಜ್ಞತಾಂ ವ್ಯಕ್ತವಾನ್. ತೇನ ಉಕ್ತಂ ಯತ್ ಯೋಗಃ ವಿಭಿನ್ನೇಷು ದೇಶೇಷು ಸಮಾಜೇಷು ಚ ಸ್ಥಿತಾನ್ ಜನಾನ್ ಸ್ವಾಸ್ಥ್ಯ ಕಲ್ಯಾಣಯೋಃ ಸಮಾನ ಲಕ್ಷ್ಯೇ ಸಂಯೋಜಯತಿ. ಪ್ರಧಾನಮಂತ್ರಿ ಏತತ್ ವಿಶ್ವಸ್ಯ ಕೃತೆ ಪ್ರೇರಣಾದಾಯಕಂ ಅಸ್ತಿ ಇತಿ ಅವದತ್. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಕುನೋ ರಾಷ್ಟ್ರೀಯ ಉದ್ಯಾನಸ್ಯ ಭ್ರಮಣಂ ಕರಿಷ್ಯತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಮಧ್ಯಪ್ರದೇಶಸ್ಯ ಕುನೋ ನ್ಯಾಷನಲ್ ಪಾರ್ಕ್ ಇತ್ಯಸ್ಯ ರಾಷ್ಟ್ರೀಯ ಉದ್ಯಾನಸ್ಯ ಭ್ರಮಣಂ ಕರಿಷ್ಯತಿ. ಸಾ ಪ್ರೊಜೆಕ್ಟ್ ಚೀತಾ ಇತಿ ಯೋಜನಾಯಾಃ ಪ್ರಗತಿಃ ಸಮೀಕ್ಷಾಂ ಕರಿಷ್ಯತಿ ತಥಾ ಚ

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

0: www.radiomaduvai.com. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

ಕೇಳುಗರೆ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ, ನ್ಯಾಯಮೂರ್ತಿ ಆರ್ ನಟರಾಜ್. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥ ಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000ಕ್ಕೂ ಹೆಚ್ಚು ಜನ ಭೇಟಿ ನೀಡಿದ್ದಾರೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು ರಾಜ್ಯದ ವಿವಿಧ ಭಾಗಗಳ ವಿಶಿಷ್ಟ ರುಚಿ ಹಾಗೂ ಬಣ್ಣಗಳ ಹಲಸು ತಳಿಗಳ 20ಕ್ಕೂ ಹೆಚ್ಚು ಬೆಳೆಗಾರರು ತಂದಿದ್ದ ಎಲ್ಲ ಹಲಸಿನ ಸಸಿಗಳು ಹುಬ್ಬಳ್ಳಿ ಹಲಸು ಮೇಳದಲ್ಲಿ ಮಾರಾಟವಾಗಿತ್ತು. ವಿಶೇಷ ಸಿರಿಧಾನ್ಯಗಳ ಖಾದ್ಯ ತಿನಿಸುಗಳು, ದೇಸಿ ತರಕಾರಿ, ಹಣ್ಣು ಮತ್ತು ಜವಾರಿ ಕಾಳುಗಳ ಬೀಜ ಜಾತ್ರೆ ಗಮನ ಸೆಳೆಯಿತು. ಹಲಸು ಮತ್ತು ಮಾವಿನ ಅಡುಗೆ ಸ್ಪರ್ಧೆಯಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ಮಹಿಳೆಯರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಶೀಲಾ ಶ್ರೀಕಾಂತ್ ಮೊದಲ ಬಹುಮಾನ ಪಡೆದರು. ಹಲಸಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಿಹು ಪ್ರದೀಪ್ ಕಬಾಡೆ ಪ್ರಥಮ ಸ್ಥಾನ ಗಳಿಸಿದರು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: 3 ದಿವಸಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ. ಇಲ್ಲಿ ಬೇರೆ ಬೇರೆ ತಳಿ, ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸ್ ಮತ್ತೆ ಅಡುಗೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸವಿದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. 3ನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಅಡುಗೆ ಸ್ಪರ್ಧೆಯಲ್ಲಿ ವಿಶೇಷವಾದ ತಿನಿಸುಗಳನ್ನ ಹೆಣ್ಮಕ್ಳು ಮಾಡ್ಕೊಂಡ್ ಬಂದಿದ್ರು. ಆ ಒಂದೊಂದು ತಿನಿಸು ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಉದ್ಯಮಿಯಾಗಿ ಬೆಳೆಯುವಷ್ಟು ಅವುಗಳಲ್ಲಿ ವಿಶೇಷ ಇತ್ತು. 3,000-4,000 ಜನ ಇಲ್ಲಿಗೆ ಭೇಟಿ ಕೊಟ್ಟಿರಬಹುದು. 3 ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು

0: ಯಶಸ್ವಿ ಮೇಳ.
1: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಆಯೋಜಿಸಿದ್ದ ಹೊರನಾಡ ಕನ್ನಡಿಗರ ಕನ್ನಡ ಸಂಘಗಳ 10ನೇ ಮಹಾಮೇಳ ವಾರದ ಮಲ್ಲಪ್ಪನವರ ಮೊಮ್ಮಗಳು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪುರಸ್ಕಾರ ಸ್ಥಾಪಿಸಬೇಕು ಎಂಬ ಒತ್ತಾಸೆಯೊಂದಿಗೆ ಸಂಪನ್ನಗೊಂಡಿತು. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಮಧ್ಯಪ್ರದೇಶ, ಹೊಸದಿಲ್ಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಹಾಮೇಳದಲ್ಲಿ ಕೈಗೊಳ್ಳಲಾದ ನಿರ್ಣಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: 10ನೇ ಮಹಾಮೇಳದ ಗೊತ್ತುವಳಿಗಳು. ಹೊರನಾಡಿನಲ್ಲಿರುವ ಕನ್ನಡ ಶಾಲೆಗಳಿಗೆ ಪುಸ್ತಕ ಮತ್ತು ಪರಿಕರಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಪೂರೈಸಲು ಆಯಾ ಸರ್ಕಾರಗಳಿಗೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡು ಎಂಬ ತಪ್ಪು ವ್ಯಾಖ್ಯಾನದಿಂದ ಹೊರನಾಡಿನಲ್ಲಿ ಅಧ್ಯಯನ ಮಾಡುತ್ತಿರುವ ಮಕ್ಕಳು ಅವಕಾಶ ವಂಚಿತರಾಗುವುದನ್ನು ತಪ್ಪಿಸಲು ವ್ಯಾಖ್ಯಾನವನ್ನು ತಿದ್ದುಪಡಿ ಮಾಡುವುದು. ಕರ್ನಾಟಕದ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿಗಳಲ್ಲಿ ಸದಸ್ಯತ್ವ ನೀಡುವಲ್ಲಿ ಹೊರನಾಡ ಕನ್ನಡಿಗರನ್ನು ಪರಿಗಣಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡಿನ ಕನ್ನಡ ಮಕ್ಕಳಿಗೆ ರಾಜ್ಯದಲ್ಲಿ ಅಧ್ಯಯನ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶ ಲಭ್ಯವಾಗುವಂತೆ ನೀತಿಯನ್ನು ವಿಸ್ತರಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಕನ್ನಡ ಮರಾಠಿ ಭಾಷೆಯ ಸಂಸ್ಕೃತಿಯ ಸಂವರ್ಧನೆಗೆ ಶ್ರಮಿಸಿದ ವ್ಯಕ್ತಿ ಸಂಘಟನೆಗಳಿಗೆ ಪ್ರತಿ ವರ್ಷ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11:00 ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ ಆಯೋಜಿತವಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಸಾಹಿತ್ಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಪಾಲ್ಗೊಳ್ಳಲಿದ್ದಾರೆ. ಸಮಾರೋಪ ನುಡಿಗಳನ್ನಾಡಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
6: ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಬೆಳಗ್ಗೆ 11:00 ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಅನ್ನುವ ವಿಚಾರ ಸಂಕಿರಣ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ, ಕಾದಂಬರಿ, ಕಾವ್ಯ ಮತ್ತು ವಿಮರ್ಶೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳನ್ನು ಕುರಿತು ಡಾ ರಾಘವೇಂದ್ರ ಪಾಟೀಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಡಾ ವಿನಿಯಾ ವಕ್ಕುಂದ ಹಾಗೂ ಡಾ ರಂಗನಾಥ ಕಂಠನಕುಂಟಿ ಅವರು ತಮ್ಮ ಆಲೋಚನಾಪರ ವಿಷಯಗಳನ್ನು ಮಂಡಿಸಲಿದ್ದಾರೆ. ಈ ಸಾಹಿತ್ಯ ರೂಪಗಳು ಅಂದರೆ ಏನು, ಇವುಗಳನ್ನು ಬರೆಯುವ ಹಿಂದಿನ ಒತ್ತಡಗಳೇನು, ಪ್ರೇರಣೆಗಳೇನು, ಕಾರಣಗಳೇನು, ಅಭಿವ್ಯಕ್ತಿಯ ವಸ್ತು ಹೇಗೆ, ಆ ವಸ್ತುವನ್ನು ನಿರ್ವಹಿಸುವ ತಂತ್ರ ಹೇಗೆ, ಭಾಷೆ ಹೇಗೆ, ಮತ್ತು ಈ ಒಟ್ಟಾರೆ ಸಾಹಿತ್ಯದಿಂದ ಆಗುವ ಪ್ರಯೋಜನ ಏನು, ಸಮಾಜ ಅದನ್ನು ಹೇಗೆ ಸ್ವೀಕರಿಸಬೇಕು, ಅವುಗಳ ಪರಿಣಾಮ ಏನು, ಹೀಗೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳ ಅಂತರಂಗ ಬಹಿರಂಗಗಳನ್ನು ಕುರಿತು ಈ ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಾರೆ. ಈ ವಿಚಾರ ಮಂಡನೆಯ ನಂತರ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.
1: ವ್ಯಾಜ್ಯ ತೀರ್ಮಾನದಲ್ಲಿ ಮಧ್ಯಸ್ಥಿಕೆ ಈಗ ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಅದೊಂದು ಶಾಸನಬದ್ಧ ಆದೇಶವಾಗಿದೆ. ಪ್ರಕರಣಗಳನ್ನು ಮಧ್ಯಸ್ಥಿಕೆಗೆ ಒಪ್ಪಿಸುವ ಮೂಲಕ ನ್ಯಾಯಾಲಯದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಬಹುದು ಎಂದು ರಾಜ್ಯ ಹೈಕೋರ್ಟ್ ಹಾಗೂ ಬಳ್ಳಾರಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಮೂರ್ತಿ ಆರ್ ನಟರಾಜ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಗಳ ನ್ಯಾಯಾಧೀಶರಿಗೆ ಮಧ್ಯಸ್ಥಿಕೆ ಕುರಿತ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಆನ್ಲೈನ್ ವೇದಿಕೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆಯನ್ನು ಕಾನೂನುಬದ್ಧಗೊಳಿಸಲಾಗಿದೆ. ಕಕ್ಷಿದಾರರ ನಡುವೆ ಸಂಧಾನ ಮೂಡಿಸುವಲ್ಲಿ ನ್ಯಾಯಾಧೀಶರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ನಿಮ್ಮೊಳಗಿನ ಅರಣ್ಯ ಧ್ಯೇಯದೊಂದಿಗೆ ಇಂದು ವಿಶ್ವ ಮಳೆಕಾಡು ದಿನಾಚರಣೆ. ಭೂಗ್ರಹದ ಹವಾಮಾನವನ್ನು ಸ್ಥಿರಗೊಳಿಸುವಲ್ಲಿ, ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಪೋಷಿಸುವಲ್ಲಿ ಹಾಗೂ ಸ್ಥಳೀಯ ಸಮುದಾಯಗಳನ್ನು ಸುಸ್ಥಿರಗೊಳಿಸುವಲ್ಲಿ ಮಳೆಕಾಡುಗಳ ನಿರ್ಣಾಯಕ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಜೀವಂತ ಔಷಧಾಲಯಗಳು ಎಂದೇ ಪರಿಗಣಿತವಾದ ಮಳೆಕಾಡುಗಳು ಗಣನೀಯ ಪ್ರಮಾಣದಲ್ಲಿ ಇಂಗಾಲದ ಡೈ ಆಕ್ಸೈಡ್ ಅನ್ನು ಹೀರಿಕೊಂಡು ಜಾಗತಿಕ ಮಳೆ ಮಾದರಿಗಳನ್ನು ನಿಯಂತ್ರಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದ 41 ವರ್ಷದ ಕೃಷಿ ಕೂಲಿ ಕಾರ್ಮಿಕರೋರ್ವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಹಂದಿ ಜ್ವರ ದೃಢಪಟ್ಟಿದ್ದಾಗಿ ಯಲ್ಲಾಪುರ ತಾಲೂಕು ವೈದ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ತಿಳಿಸಿದ್ದಾರೆ. ವ್ಯಕ್ತಿಯ ಕುಟುಂಬಸ್ಥರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದ್ದು ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ರಮೇಶ್ ರಾವ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಈಜುಪಟುಗಳ ತಂಡ ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 79ನೇ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. 33 ವರ್ಷಗಳ ಪ್ರಾಬಲ್ಯ ಮೆರೆದಿದ್ದಾರೆ. 6 ದಿನಗಳ ಈಜುಕೂಟದಲ್ಲಿ ಕರ್ನಾಟಕ ಒಟ್ಟು 19 ಚಿನ್ನ, 16 ಬೆಳ್ಳಿ, 11 ಕಂಚಿನ ಪದಕಗಳ ಸಹಿತ ಒಟ್ಟು 47 ಪದಕಗಳನ್ನು ಜಯಿಸಿದೆ. ಪುರುಷ ಹಾಗೂ ಮಹಿಳಾ ಈಜು ಸ್ಪರ್ಧೆಗಳಲ್ಲಿ ಒಟ್ಟು 170 ಅಂಕ ಗಳಿಸಿದ ಕರ್ನಾಟಕ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
0: ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿರೋದು ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹೆರ್ಟ್ಸ್. ಭಾವಗೀತೆಗಳು

ಕಾರ್ಯಕ್ರಮದ ಆರಂಭದಲ್ಲಿ ಕುವೆಂಪು ಅವರ ರಚನೆ ನೋಡಲ್ಲಿ ಮೂಡೆಹುದು ಮುಗಿಲಿನಲ್ಲಿ ಮಳೆಬಿಲ್ಲು, ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಭಾವಗೀತೆ. ಬಾರೋ ವಸಂತ ಬಾರೋ, ಹಾಡಿದ್ದಾರೆ ಸುಲೋಚನಾ.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕವಿತೆ ದೂರವಿರೇ ಸಖಿ ದೂರವಿರೇ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಮತ್ತಷ್ಟು ಭಾವಗೀತೆಗಳನ್ನು ಇಂದು ಸಂಜೆ 6:15 ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ. ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ 7:30:03.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
3: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
4: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
5: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
6: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
5: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
4: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
6: ತೋಟಗಾರಿಕೆ ಇಲಾಖೆ ಹಾಸನ.

0: ಕೇಳುಗರೆ 9 ಗಂಟೆಗೆ ಯೋಗಾಮೃತ ವಿಷಯ ಧ್ಯಾನ ಮತ್ತು ಸಮಾಧಿ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುಬಸವರಾಜ್ ಶೇಲಗಚ್ಚಿನ್, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಚಿತ್ರಚೈತ್ರ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. 10 ಗಂಟೆಗೆ ಒಗಟು ಜಿಗುಟು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ವಾರಿ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಬಿ ಹರಿಹರನ್ ಮತ್ತು ಅಶೋಕ್ ಎಸ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ, ನಂತರ ಭಾವಗೀತೆಯನ್ನು ಕೇಳಲಿದ್ದೀರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿಯವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. ಆಕಾಶವಾಣಿ ಹಾಸನ ಈಗ ವೇಳೆ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಚೇತಾಮಿತ್ರರು, ಚಿರತೆ ಟ್ರ್ಯಾಕರ್ಗಳು, ಸ್ಥಳೀಯ ಅರಣ್ಯ ಸಿಬ್ಬಂದಿ ಮತ್ತು ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುವ ಸಹರಿಯ ಬುಡಕಟ್ಟಿನ ಸದಸ್ಯರೊಂದಿಗೆ ಅವರು ಸಂವಹನ ನಡೆಸಲಿದ್ದಾರೆ. ಭೇಟಿಯ ನಂತರ ರಾಷ್ಟಪತಿಗಳು ಶಿಯೋಪುರದಿಂದ ಗ್ವಾಲಿಯರ್ಗೆ ತೆರಳಲಿದ್ದಾರೆ. ನಂತರ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ನವದೆಹಲಿಗೆ ಹಿಂದಿರುಗಲಿದ್ದಾರೆ. ನಿನ್ನೆ ಅವರು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು, ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಪ್ರತಿಪಾದಿಸಿದರು. ಭಾರತ ನವದೆಹಲಿಯಲ್ಲಿಂದು ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಈ ಸಭೆಯಲ್ಲಿ 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇಗಳು ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ವಿಷಯದ ಮೇಲೆ ಕೇಂದ್ರೀಕರಿಸಿದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳು ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಉದಯೋನ್ಮುಖ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಮೇಲೆ ಚರ್ಚೆಗಳು ಕೇಂದ್ರೀಕೃತವಾಗಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಯಾಪಾಳಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರೆದಿರುವುದರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಸಾಯನಿಕ, ಜೈವಿಕ ಮತ್ತು ಅಣು ಪ್ರತಿಕ್ರಿಯಾ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು, ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳೊಂದಿಗೆ ಅನಿಲ ಸೋರಿಕೆಯನ್ನು ನಿಯಂತ್ರಣಕ್ಕೆ ತಂದಿವೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು, 24 ಗಂಟೆಗಳೊಳಗೆ ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಟನೆ ಕುರಿತು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು, ಚಿಕಿತ್ಸೆ ಪಡೆಯುತ್ತಿರುವವರು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲೆಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು, ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿವೆ. ಮಾತುಕತೆ ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆಯಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದಿನಿಂದ ಯುಜಿಸಿ ಎನ್ಇಟಿ ಜೂನ್ 2026 ಪರೀಕ್ಷೆಯನ್ನು ಪ್ರಾರಂಭಿಸಲಿದೆ. ರಾಷ್ಟೀಯ ಮಟ್ಟದ ಅರ್ಹತಾ ಪರೀಕ್ಷೆಯನ್ನು ಈ ತಿಂಗಳ 30ರವರೆಗೆ ಪ್ರತಿದಿನ 2 ಪಾಳಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಮತ್ತು ಪಿಎಚ್ಡಿ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬಯಸುವ ಅಭ್ಯರ್ಥಿಗಳಿಗೆ ಯುಜಿಸಿ ಎನ್ಇಟಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶಗಳನ್ನು ಪ್ರಕಟಿಸಲು ಆರಂಭಿಸಿದೆ. ಒಟ್ಟು ಸ್ವೀಕರಿಸಲಾದ ಅರ್ಜಿಗಳ ಪೈಕಿ 87%ಕ್ಕೂ ಹೆಚ್ಚು ಅರ್ಜಿಗಳ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಫಲಿತಾಂಶಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದ್ದು ಸಂಪೂರ್ಣ ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವದಂತಿಗಳು ಅಥವಾ ಪರಿಶೀಲಿಸದ ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನು ನಂಬದೇ ಅಧಿಕೃತ ಪ್ರಕಟಣೆಗಳನ್ನಷ್ಟೇ ಅವಲಂಬಿಸುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಿಬಿಎಸ್ಇ ಮನವಿ ಮಾಡಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾನಲ್ಲಿ ಕೊನೆಗೊಂಡಿತು. 21ನೇ ನಿಮಿಷದಲ್ಲಿ ಕೆವಿನ್ ಪಿನಾ ಅದ್ಭುತ ನೇರ ಫ್ರೀಕಿಕ್ ಗಳಿಸುವ ಮೂಲಕ ಕೇಪ್ ವರ್ಡೆ ತಂಡ ಮುನ್ನಡೆ ಸಾಧಿಸಿತು. ಮ್ಯಾಕ್ಸಿ ಅರೌಜೋ ಮತ್ತು ಅಗಸ್ಟಿನ್ ಕ್ಯಾನೋಬಿಯೋ ಅವರ 2 ಗೋಲುಗಳೊಂದಿಗೆ ಉರುಗ್ವೆ ತಂಡ ಪ್ರಾಬಲ್ಯ ಸಾಧಿಸಿತು. ಆದರೂ ಕೇಪ್ ವರ್ಡೆ ತಂಡದ ಪರ ಹೆಲ್ಡರ್ ವರೆಲಾ ಅವರ ಗೋಲಿನಿಂದ ಪಂದ್ಯ 2-2 ಅಂತರದಲ್ಲಿ ಡ್ರಾ ಕೊಂಡಿತು. ಎಚ್ ಗುಂಪಿನ ಪಂದ್ಯಗಳ ಅಂತಿಮ ಸುತ್ತಿಗೆ ಪ್ರವೇಶಿಸಲು ಎರಡೂ ತಂಡಗಳು ತಲಾ 2 ಅಂಕಗಳು ಪಡೆದವು. ಇದಕ್ಕೂ ಮೊದಲು ನಿನ್ನೆ ರಾತ್ರಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಇರಾನ್ ಮತ್ತು ಬೆಲ್ಜಿಯಂ ನಡುವಿನ ಜಿ ಗುಂಪಿನ ಪಂದ್ಯ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಅಟ್ಲಾಂಟಾದಲ್ಲಿ ನಡೆದ ಎಚ್ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೌದಿ ಅರೇಬಿಯಾ ವಿರುದ್ದ 4-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಸ್ಪೇನ್ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದಿದೆ.

0: ಕಾಯ್ದುಕೊಂಡಿದೆ. ನ್ಯೂಜಿಲೆಂಡ್ ಮತ್ತು ಈಜಿಪ್ಟ್ ತಂಡಗಳ ನಡುವೆ ಇಂದು ನಡೆಯುತ್ತಿರುವ ಜಿ ಗುಂಪಿನ ಪಂದ್ಯ ಪ್ರಗತಿಯಲ್ಲಿದೆ. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಮ್ಯಾಂಚೆಸ್ಟರ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳೆಯರ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಎ ಗುಂಪಿನ ಪಂದ್ಯದಲ್ಲಿ ಮಾರಿಜಾನ್ ಕಾಪ್ ಅವರ ಅಜೇಯ 81 ರನ್ಗಳ ನೆರವಿನಿಂದ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನು 6 ವಿಕೆಟ್ಗಳಿಂದ ಸೋಲಿಸಿತು. ಭಾರತ ನೀಡಿದ್ದ 159 ರನ್ಗಳ ಗುರಿ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ಜಯ ಸಾಧಿಸಿತು. ಇದಕ್ಕೂ ಮೊದಲು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಶಫಾಲಿ ಶರ್ಮಾ 31 ರನ್ ಗಳಿಸಿದರು. ಚೀನಾದ ಶಾಕ್ಸಿಂಗ್ ನಗರದಲ್ಲಿ ನಡೆದ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಭಾರತ ಚಿನ್ನದ ಪದಕ ಗೆದ್ದಿದೆ. ಶ್ರಾಬನಿ ನಂದ, ಎಸ್ಎಸ್ ಸ್ನೇಹ, ಸುದೇಶ್ನ ಶಿವಶಂಕರ್ ಹಾಗೂ ತಮ್ಮನ್ನ ಒಳಗೊಂಡ ಭಾರತೀಯ ತಂಡ 43.85 ಸೆಕೆಂಡುಗಳಲ್ಲಿ ಗುರಿ ತಲುಪುವ ಮೂಲಕ ಅತ್ಯುತ್ತಮ ಸಾಧನೆ ದಾಖಲಿಸಿತು. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬಿಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಹಾಸನ ಸವಿಗಾನ ಕಾರ್ಯಕ್ರಮದ ಆರಂಭದಲ್ಲಿ ಪಿ ಕಾಳಿಂಗರಾವ್ ಅವರ ಸಂಗೀತ ನಿರ್ದೇಶನದ ಅವ್ವಾ ಆ ಹುಡುಗಿ ಚಿತ್ರದ ಗೀತೆ, ಗಾಯಕರು ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಗೀತೆಯ ರಚನೆ ಹೆಚ್ ಎಲ್ ಎನ್ ಸಿಂಹ ಅವರಿಂದ.

0: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ಬಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019861858.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
5: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
6: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
7: ಸವಿಗಾನ ಕಾರ್ಯಕ್ರಮದಲ್ಲಿ ಈಗ ಪಿ ಸುಶೀಲಾ ಅವರು ಹಾಡಿರುವ ಸರ್ವಮಂಗಳ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಸತ್ಯಂ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
4: ಸವಿಗಾನ ಕಾರ್ಯಕ್ರಮದ ಕೊನೆಯಲ್ಲಿ ವಿಜಯಭಾಸ್ಕರ್ ಸಂಗೀತ ನಿರ್ದೇಶನದ ಕೆಸರಿನ ಕಮಲ ಚಿತ್ರದ ಗೀತೆ, ಗಾಯಕರು ಎಸ್ ಜಾನಕಿ.

ಇದು ಇಂದಿನ ಸವಿಗನ. ಕೇಳುಗರೆ, ಮತ್ತಷ್ಟು ಕನ್ನಡ ಚಿತ್ರಗೀತೆಗಳನ್ನು ಇಂದು ಬೆಳಿಗ್ಗೆ 9:10 ಚಿತ್ರ ಚೈತ್ರ ಕಾರ್ಯಕ್ರಮದಲ್ಲಿ, 10:00 ಒಗಟು ಜಿಗುಟು ನೇರ ಫೋನಿನ ಕಾರ್ಯಕ್ರಮದಲ್ಲಿ, ಹಾಗೂ 10:30 ಕರೆಗುಂದು ಗೀತೆ ನಿಮ್ಮ ಕರೆ ನಿಮ್ಮ ಹಾಡು ಈ ಕಾರ್ಯಕ್ರಮಗಳಲ್ಲಿ ಕೇಳಬಹುದು. ಆಕಾಶವಾಣಿ ಹಾಸನ ಈಗ ವೇಳೆ 8:00 ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
1: ವೃಂದಗಾನದಲ್ಲಿ ಕೇಳಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆ. ಸುತ್ತಲು ಕವಿಯುವ ಕತ್ತಲಿನೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕೇಳುವರೇ 10 ಗಂಟೆಗೆ ಒಗಟು ಜಿಗುಟು ನೇರ ಫೋನಿನ ಕಾರ್ಯಕ್ರಮ. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ಈ ಎರಡು ನೇರ ಪ್ರಸಾರದ ಕಾರ್ಯಕ್ರಮಗಳಿಗೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258 ಎಸ್ಟಿಡಿ ಕೋಡ್ 08172.
2: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
3: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
3: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
5: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
4: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
3: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
5: ಈ ಕಾರ್ಯಕ್ರಮದ ಪ್ರಾಯೋಜಕರು
3: ತೋಟಗಾರಿಕೆ ಇಲಾಖೆ ಹಾಸನ.
1: ಕೇಳುಗರೆ, ಇಂದು ಸಂಜೆ ಪ್ರಸಾರವಾಗುವ ಫಲಸಿರಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ, ಈ ಕುರಿತು ಹಾಸನದ ಮಡೇನೂರಿನ ಜೈವಿಕ ಇಂಧನ ಪಾರ್ಕ್ ಯೋಜನೆಯ ಸಹ ಯೋಜನಾ ಸಮನ್ವಯಾಧಿಕಾರಿಗಳಾದ ಡಾ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್.

0: ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕರಗುಡುವಿ ಮಧುಸೂದನ್.
1: ಅಷ್ಟಾಂಗ ಯೋಗ, ಇದರಲ್ಲಿ ಧ್ಯಾನ ಮತ್ತು ಸಮಾಧಿ, ಈ ಕುರಿತು ಡಾಕ್ಟರ್ ಗುರುಬಸವರಾಜ್ ಎಲಗಚ್ಚಿನ್ ಅವರಿಂದ ಮಾಹಿತಿ.
2: ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅಷ್ಟಾಂಗ ಯೋಗದ ಭಾಗವಾಗಿರತಕ್ಕಂತಹ ಧ್ಯಾನ ಮತ್ತು ಸಮಾಧಿ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿನ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: ಏನು ಧ್ಯಾನ ಅಂತ ಅಂದ್ರೆ?
3: ಧ್ಯಾನ ಅಂದ್ರೆ ಧ್ಯಾನಿಸುವುದು ಅಥವಾ ಒಂದು ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಮತ್ತು ತುಂಬಾ ಪ್ರಬಲವಾಗಿ ಆ ಕುರಿತಾಗಿ ಆಲೋಚನೆ ಮಾಡೋದು ಮತ್ತು ಅದರೆಡೆಗೆ ಗಮನವನ್ನ ಹರಿಸೋದು ಧ್ಯಾನ. ಹಾಗಂತೇಳಿ ಧ್ಯಾನ ಅಂದ್ರೆ ಕಣ್ಮುಚ್ಚಿ ಕುತ್ಕೊಂಡು ನಾವು ಸಾಧನೆ ಮಾಡೋದು ಅಷ್ಟೇ ಅಲ್ಲ. ಉದಾಹರಣೆಗೆ ಒಬ್ಬ ಗೃಹಿಣಿ ಬಟ್ಟೆ ಒಗಿತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅವ್ರಿಗೆ ಬಟ್ಟೆ ಒಗೆಯೋ ಕೆಲಸ, ಅಲ್ಲಿ ಬಟ್ಟೆಯಲ್ಲಿ ನೊರೆ ಬರೋದು, ಆ ನೀರು ಬಟ್ಟೆ ಸ್ವಚ್ಛ ಆಗ್ತಾ ಇರೋದು, ಬಹುಶಃ ಆ ಬಟ್ಟೆ ಒಗೆಯೋ ಪ್ರಕ್ರಿಯೆಯನ್ನು ಹೊರತಾಗಿ ಆ ಗೃಹಿಣಿಗೆ ಬೇರೆ ಏನು ಆಲೋಚನೆ ಬರಲಿಲ್ಲ ಅಂದ್ರೆ ಅದೂ ಕೂಡ ಬಟ್ಟೆ ಒಗೆಯುವ ಧ್ಯಾನದ ಕೆಲಸ ಅಂತ ನಾವು ಹೇಳ್ಬೋದು. ಅದು ನಮ್ಮ ಕರ್ಮದಲ್ಲಿ, ಕ್ರಿಯೆಯಲ್ಲಿ, ದೈನಂದಿನ ಜೀವನದಲ್ಲಿ ಧ್ಯಾನ. ಆದರೆ ಈಗ ನಾವು ಮಾತನಾಡ್ತಕ್ಕಂಥ ಧ್ಯಾನ ಏನಿದೆ ಅದು ಪಾರಮಾರ್ಥಿಕ ಸಾಧನೆಗಾಗಿ, ಶಾಂತಿಗಾಗಿ, ಆಂತರಿಕ ಸಂತೋಷಕ್ಕಾಗಿ ಮತ್ತು ಮೋಕ್ಷ ಸಾಧನೆಗಾಗಿ ಇರುವಂತಹ ಧ್ಯಾನ. ಯಾವುದೋ ಒಂದು ವಸ್ತು ವಿಷಯದ ಮೇಲೆ ನಿರಂತರವಾಗಿ ಅನ್ಡಿಸ್ಟರ್ಬ್ಡ್ ಆಗಿ ಪ್ರಬಲವಾಗಿ ಆಲೋಚನೆಗಳು ಆ ವಸ್ತು ಅಥವಾ ವಿಷಯದೆಡೆಗೇ ಹರಿತಾ ಇದ್ರೆ ಅದು ಧ್ಯಾನ.
2: ಧ್ಯಾನದಲ್ಲಿ ಏನಾದರೂ ವಿಧಗಳು ಇದ್ದಾವೆ ಅನ್ನೋದಾದ್ರೆ ಯಾವ್ಯಾವುದು?
3: ಇತ್ತೀಚೆಗೆ ನಾವು ನೋಡೋದಾದ್ರೆ ಆಧುನಿಕ ಪ್ರಪಂಚದಲ್ಲಿ ನಮಗೆ ಧ್ಯಾನದ ಅನೇಕ ವಿಧಾನಗಳನ್ನು ನಾವು ಅಭ್ಯಾಸದಲ್ಲಿರೋದನ್ನ ನೋಡ್ತೀವಿ. ಉದಾಹರಣೆಗೆ ವಿಪಾಸನಾ ಧ್ಯಾನ ಅಂತ ಹೇಳ್ತೀವಿ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಹೇಳ್ತೀವಿ, ಮತ್ತು ಗೈಡೆಡ್ ಮೆಡಿಟೇಷನ್ ಅಂತ ಹೇಳ್ತೀವಿ. ನಾವು ಮೂಲವಾಗಿ ಈ ಯೋಗದ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಧ್ಯಾನದ ಅಭ್ಯಾಸದ ವಿಧಗಳನ್ನು ನಾವು ನೋಡಿದಾಗ ನಾವು ಸಗುಣ ಧ್ಯಾನ, ನಿರ್ಗುಣ ಧ್ಯಾನ, ಸಬೀಜ ಧ್ಯಾನ, ನಿರ್ಬೀಜ ಧ್ಯಾನ ಅಂತ ಹೇಳ್ತೀವಿ. ಅಂದರೆ ಅದರ ಅರ್ಥ ಇಷ್ಟೇ, ನೀವು ಧ್ಯಾನ ಮಾಡುವಾಗ ಯಾವ ವಸ್ತು ಅಥವಾ ವಿಷಯವನ್ನು ತದೇಕ ಚಿತ್ತದಿಂದ ಏಕಾಗ್ರತೆಗೆ ಒಳಪಡಿಸಲು ಪ್ರಯತ್ನಿಸ್ತಿರೋ ಅದರ ಆಧಾರದ ಮೇಲೇ ಮೂಲವಾಗಿ ಧ್ಯಾನದ ವಿಧಗಳನ್ನು ಹೇಳಿದ್ದಾರೆ. ಈ ಸಗುಣ ಧ್ಯಾನ, ಸಗುಣ ಧ್ಯಾನ ಇತಿ ಮೂರ್ತಿ ಧ್ಯಾನ ಅಂತ ಹೇಳ್ತಾರೆ. ಅಂದರೆ ಸಗುಣ ಅಂದರೆ ಅಲ್ಲಿ ಏನೋ ಒಂದು ಗುಣ ಇದೆ, ಅಲ್ಲಿ ಏನೋ ಒಂದು ಭೌತಿಕವಾಗಿರುವಂಥ ವಸ್ತು ಇದೆ, ಆ ವಸ್ತುವನ್ನೇ ನೀವು ಕಣ್ಮುಚ್ಚಿಯೋ ಅಥವಾ ಆರಂಭದಲ್ಲಿ ಕಣ್ಣು ತೆರೆದೋ ಏಕಾಗ್ರತೆಗೆ ಒಳಗಾಗ್ತೀರಿ. ಇನ್ನು ನಿರ್ಗುಣ ಧ್ಯಾನ ಅಂದರೆ ನೀವಿಲ್ಲಿ ಯಾವುದೇ ಭೌತಿಕವಾಗಿ ಇರುವಂಥ ವಸ್ತುಗಳನ್ನು ಗಮನಿಸೋದಿಲ್ಲ. ಉದಾಹರಣೆಗೆ ನಿಮ್ಮ ಉಸಿರನ್ನೇ ನೀವು ಗಮನಿಸುವಂಥದ್ದು. ನೀವು ಯಾವುದೋ ಒಂದು ವಸ್ತುವನ್ನು ಗಮನಿಸೋದಾದರೆ ಕಣ್ಣು ತೆರೆದು, ತದನಂತರದಲ್ಲಿ ಧ್ಯಾನಕ್ಕೆ ಹೋದಾಗ ಕಣ್ಣು ಮುಚ್ಚಿ ನೀವು ಗಮನಿಸುವಾಗ, ಅದನ್ನು ಆರಾಧಿಸುವಾಗ, ಏಕಾಗ್ರತೆ ಒಳಪಡಿಸಿದಾಗ ನಿಮಗೆ ಆಲೋಚನೆಗಳು ಬರೋದು ಸಹಜ. ಆದರೆ ನಿರ್ಗುಣ ಧ್ಯಾನವಾದ ಈ ಉಸಿರನ್ನು, ಅಂತರಾತ್ಮವನ್ನು ಅಥವಾ ನಮ್ಮ ನಾಭಿಯನ್ನು, ಹೀಗೆ ನಾವು ಆಂತರಂಗಿಕವಾಗಿ ಅಥವಾ ನಮ್ಮ ದೇಹದ ಭಾಗಗಳನ್ನೇ ಗಮನಿಸ್ತಾ ಹೋದರೆ ನಿರ್ಗುಣ ಧ್ಯಾನವಾಗುತ್ತೆ. ಅಲ್ಲಿ ಯಾವುದೇ ವಿಷಯವನ್ನು ಅಥವಾ ಹೊರಗಿನ ವಸ್ತುವನ್ನು ಗಮನಿಸೋ ಅಥವಾ ಊಹಿಸಿಕೊಳ್ಳುವ ಒಂದು ಕಷ್ಟ ಇರೋದಿಲ್ಲ. ಮತ್ತು ಉಸಿರಾಟವನ್ನು ಗಮನಿಸುವ ನಿರ್ಗುಣ ಧ್ಯಾನ ಇದೆಯಲ್ಲ, ಬಹಳಷ್ಟು ಬೇಗನೆ ಪ್ರತ್ಯಾಹಾರದಿಂದ ಧಾರಣ ಉಂಟಾಗಿ, ಧಾರಣದಿಂದ ಧ್ಯಾನ ಉಂಟಾಗಿ, ಆ ಧ್ಯಾನದ ಶೂನ್ಯತೆಯ ಪ್ರಶಾಂತತೆಯ ಸ್ಥಿತಿ ನಿಮಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿರ್ಗುಣ ಧ್ಯಾನವೇ ಬಹಳ ಸುಲಭ ಮತ್ತು ಪರಿಣಾಮಕಾರಿ ಅಂತ.

0: ಹೇಳ್ಬೋದು. ಇತ್ತೀಚಿನ ವಿಜ್ಞಾನಿಗಳು ಕೂಡ ಹೇಳ್ತಾರೆ ಅಲರ್ಟ್ ಪ್ಯಾಸಿವ್ ಚಾಯ್ಸ್ಲೆಸ್ ಸ್ಟೇಟ್ ಆಫ್ ಮೈಂಡ್ ಅಂತ. ಅಲರ್ಟ್ ನೀವು ಜಾಗೃತರಾಗಿರ್ತೀರಿ, ಧ್ಯಾನದಲ್ಲಿ ನೀವು ತುಂಬಾ ಏನು ನಿದ್ರಾ ಸ್ಥಿತಿಯಲ್ಲಿ ಇರೋದಿಲ್ಲ. ಪ್ಯಾಸಿವ್, ತಾವು ಏನನ್ನು ಆಯ್ಕೆ ಮಾಡಿಕೊಳ್ಳದೆ ಒಂದು ಶೂನ್ಯತೆಯನ್ನ ಪ್ರಶಾಂತತೆಯನ್ನ ಆಯ್ಕೆ ಮಾಡಿಕೊಳ್ತೀರಿ. ಬೆಳಕನ್ನ ಒಂದು ಆತ್ಮದ ನಿಜ ಸ್ವರೂಪವನ್ನ ನೀವು ಗಮನಿಸುವ ಪ್ರಯತ್ನವನ್ನು ಮಾಡ್ತೀರಿ. ಹಾಗಾಗಿ ಧ್ಯಾನವು ಶೂನ್ಯತೆಯ ಪ್ರಶಾಂತತೆಯ ಅಂತರಂಗದ ಯಾನ ಅಂತ ನಾವು ಹೇಳಬಹುದಾಗಿದೆ.
1: ಇದಿಷ್ಟು ಧ್ಯಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಸಮಾಧಿ ಅಂತ ಅಂದ್ರೆ ಏನು, ಇದರಲ್ಲಿ ಯಾವ್ಯಾವ ವಿಧಗಳನ್ನು ನಾವು ಕಾಣಬಹುದು?
0: ಸಮಾಧಿ ಅನ್ನುವಂಥದ್ದು ಈ ಗೋರಕ್ಷ ಸಂಹಿತೆ ಅನ್ನುವಂತಹ ಒಂದು ಯೋಗ ವಿಜ್ಞಾನದ ಪುಸ್ತಕದಲ್ಲಿ ಹೇಳ್ತಾರೆ, ಒಂದು ವಸ್ತು ಅಥವಾ ವಿಷಯದ ಮೇಲೆ ನೀವು 5 ಕ್ಷಣಗಳು ಅಂದ್ರೆ 5 ಸೆಕೆಂಡ್ಗಳ ಕಾಲ ಕೇಂದ್ರೀಕರಿಸಿದ್ರೆ ಸಾಕು ಅದು ಧಾರಣ ಆಗುತ್ತೆ ಅಂತ. ಅದೇ ವಸ್ತು ಅಥವಾ ವಿಷಯದ ಮೇಲೆ 5 ಸೆಕೆಂಡ್ನಿಂದ ನಿಮ್ಮ ಏಕಾಗ್ರತೆಯನ್ನು ಮುಂದುವರೆಸ್ತಾ 60 ಕ್ಷಣಗಳು ಅಂದ್ರೆ 1 ನಿಮಿಷಗಳ ಕಾಲ ಅದೇ ನೀವು ಗಮನಹರಿಸುತ್ತಿರುವಂತಹ ವಸ್ತು ಅಥವಾ ವಿಷಯವನ್ನು ಗಮನಹರಿಸ್ತಾ ಹೋದಾಗ ಧಾರಣದಿಂದ ಆ ವಸ್ತುವನ್ನು ಗಮನಿಸುವ ಆ ಪ್ರತ್ಯೇಕತಾನತೆಯ ಗಮನಿಸುವಿಕೆ ಧ್ಯಾನವಾಗುತ್ತೆ ಅಂತ. ಹೀಗೆ ಒಂದು ವಸ್ತು ಅಥವಾ ವಿಷಯವನ್ನ ದಿನಕ್ಕೆ ಒಮ್ಮೆ 1 ಬಾರಿ 1 ನಿಮಿಷಗಳ ಕಾಲ ನೀವು ಗಮನಿಸ್ತಾ ದಿನಕ್ಕೆ 1-2-3 ಬಾರಿ ಆ ತರ ಮಾಡ್ತಾ ಈ ಅಭ್ಯಾಸವನ್ನ 12 ದಿನಗಳ ಕಾಲ ನೀವು ಮುಂದುವರೆಸಿದ್ರೆ ನೀವು ಸಮಾಧಿಯನ್ನ ತಲುಪಿದ್ರಿ ಅಂತ ಅರ್ಥ ಎನ್ನುವಂತ ಒಂದು ಕ್ಯಾಲ್ಕುಲೇಷನ್ ಅನ್ನು ಹೇಳ್ತಾರೆ. ಹಾಗಾದ್ರೆ ಸಮಾಧಿ ಸ್ಥಿತಿ ಅಂದ್ರೆ ಹೇಗಿರುತ್ತೆ? ಅದು ಖಂಡಿತವಾಗಿಯೂ ಭಿನ್ನವಾಗಿರೋದಿಲ್ಲ. ಇಲ್ಲಿಯೂ ನೀವು ಜಾಗೃತರಾಗಿರ್ತೀರಿ, ಇಲ್ಲಿಯೂ ಧ್ಯಾನದ ಹಾಗೆ ಶೂನ್ಯತೆಯಲ್ಲಿರ್ತೀರಿ. ಆದರೆ ಇಲ್ಲಿ ಅದ್ಭುತವಾದ ವಿತರ್ಕ ಸ್ಥಿತಿ, ಅವಿತರ್ಕ ಸ್ಥಿತಿ, ವಿತರ್ಕ ಸ್ಥಿತಿಯಿಂದ ಅವಿತರ್ಕ ಸ್ಥಿತಿಗೆ, ವಿಕಲ್ಪ ಸ್ಥಿತಿಯಿಂದ ನಿರ್ವಿಕಲ್ಪ ಸ್ಥಿತಿಗೆ ಹೋಗಿರ್ತೀರಿ ಸಮಾಧಿಯಲ್ಲಿ ಅಂತ. ಏನದು ನಿರ್ವಿಕಲ್ಪ ಮತ್ತು ಅವಿತರ್ಕ ಸ್ಥಿತಿ ಸಮಾಧಿಯಲ್ಲಿರೋದು ಅಂದ್ರೆ, ನಿಮ್ಮ ಬುದ್ಧಿಗೆ ಧ್ಯಾನದ ಶೂನ್ಯತೆಯ ಒಂದಿಷ್ಟು ಕ್ಷಣಗಳ ಅಭ್ಯಾಸದ ಮೂಲಕ ಶೂನ್ಯತೆಯ ಪ್ರಶಾಂತತೆಯ ಮತ್ತು ತನ್ಮೂಲಕ ಅಗಾಧವಾದ ಒಂದು ತುರಿಯಾವಸ್ಥೆಯ ಆನಂದದ ಸ್ಥಿತಿ ಅನುಭವ ಆಗಿರುತ್ತೆ ಅಂತ. ಯಾವುದೇ ವಿಕಲ್ಪ ಅಂದ್ರೆ ಯಾವುದೇ ಇಮ್ಯಾಜಿನೇಷನ್ ಇರೋದಿಲ್ಲ, ಚಂಚಲತೆ ಇರೋದಿಲ್ಲ. ಆ ಧ್ಯಾನದ ಮುಂದುವರೆದ ಅಂತರಂಗದ ಆನಂದದ ಪರಮ ಉಚ್ಛ್ರಾಯ ಸ್ಥಿತಿಯೇ ಸಮಾಧಿ ಅಂತ ಹೇಳ್ಬೋದು. ಸಮಾಧಿ ಬುದ್ಧಿ ಸಮನಾಗಿರುತ್ತೆ ಅಂತಾನು ಹೇಳ್ಬೋದು. ಅಲ್ಲಿ
1: ಸಮಾಧಿಯ ಸಾಧನೆ ಬಗ್ಗೆ ಒಂದಷ್ಟು ತಿಳಿಸಿ.
0: ಸಮಾಧಿಯ ಸಾಧನೆ ಅಂದ್ರೆ ಯಮ ನಿಯಮಗಳನ್ನು ಪಾಲಿಸ್ತಾ, ಆಸನಗಳ ಪ್ರಾಣಾಯಾಮಗಳ ಅಭ್ಯಾಸ ಮಾಡ್ತಾ, ಪ್ರತ್ಯಾಹಾರವನ್ನ ಅಭ್ಯಾಸ ಮಾಡ್ತಾ ನಾವು ಧಾರಣ ಧ್ಯಾನ ಮಾಡಿ ಸಮಾಧಿಗೆ ತಲುಪೋದಿದೆಯಲ್ಲ, ಇದು ಖಂಡಿತವಾಗಿಯೂ ಲೌಕಿಕ ಜೀವನದಲ್ಲಿರೋರಿಗೆ ಬಹಳಷ್ಟು ಕಷ್ಟ. ಇತ್ತೀಚಿಗೆ ವಿಜ್ಞಾನಿಗಳು ಕೂಡ ಅಥವಾ ಇತ್ತೀಚಿನ ಯೋಗ ತಜ್ಞರು ಹೇಳ್ತಾ ಇದ್ದಾರೆ, ನಿಮಗೆ ವಯಸ್ಸು ಎಷ್ಟಿದೆಯೋ 2 ನಿಮಿಷಗಳ ಧ್ಯಾನ ಮಾಡಿ. ಉದಾಹರಣೆಗೆ 50 ವರ್ಷದವರು 50 ನಿಮಿಷ ಧ್ಯಾನ ಹೆಂಗ್ ಮಾಡೋದು? ಕಷ್ಟ. ಯಾಕಂದ್ರೆ ಹೇಳಿದೆ, ಲೌಕಿಕ ಪ್ರಪಂಚದಲ್ಲಿ ಹೇಳೋದು ಸುಲಭ, ಶೂನ್ಯತೆ ಪ್ರಶಾಂತತೆ ಆನಂದದಲ್ಲಿ ಸಮಾಧಿಯಲ್ಲಿ ಇರೋದು ಕಷ್ಟ. ಅದಕ್ಕೋಸ್ಕರ ಅದನ್ನ ಡಿವೈಡ್ ಮಾಡಬಹುದು 3 ಟೈಮ್ಸ್. ಉದಾಹರಣೆ, ನಿಮ್ಗೆ 50 ವರ್ಷ ಇದ್ರೆ 17 ನಿಮಿಷ ದಿನಕ್ಕೆ 3 ಬಾರಿ ನೀವು ಧ್ಯಾನಿಸಬಹುದು. ಇನ್ನು ಯುವಕರಿಗಂತೂ ಬಹಳ ಸುಲಭ, 20-30 ವರ್ಷ ಇರುತ್ತೆ. 6-7 ನಿಮಿಷಗಳ ಕಾಲ ದಿನಕ್ಕೆ 3 ಬಾರಿ ಆಹಾರ ಸೇವನೆ ಮಾಡೋದಕ್ಕಿಂತ ಮುಂಚೆ ಒಂದು ವಸ್ತುವನ್ನ ಪ್ರತ್ಯಾಹಾರದಲ್ಲಿ ಗಮನಹರಿಸ್ತಾ, ಧಾರಣದಲ್ಲಿ ಏಕಾಗ್ರತೆಯನ್ನು ಮುಂದುವರೆಸ್ತಾ, ಧ್ಯಾನದಲ್ಲಿ ಅದರಲ್ಲಿ ಶೂನ್ಯತೆಗೆ ಒಳಗಾಗಿ ಸಮಾಧಿ ಆನಂದವನ್ನ ಪಡಿಬಹುದು ಅಂತ ಹೇಳ್ಬಹುದು ಸರ್.
1: ಈ ಅಷ್ಟಾಂಗ ಯೋಗದ ಭಾಗವಾಗಿರ್ತಕ್ಕಂಥ ಧ್ಯಾನ ಮತ್ತೆ ಸಮಾಧಿಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆ
0: 9964620229.
1: ಧ್ಯಾನ ಮತ್ತೆ ಸಮಾಧಿಯ ಕುರಿತಾದ ತಮ್ಮ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ಅಷ್ಟಾಂಗ ಯೋಗ, ಇದರಲ್ಲಿ ಧ್ಯಾನ ಮತ್ತು ಸಮಾಧಿ ಈ ಕುರಿತು ಡಾಕ್ಟರ್ ಗುರುಬಸವರಾಜ್ ಎಲಗಚ್ಚಿನ್ ಅವರಿಂದ ಮಾಹಿತಿ ಕೇಳಿದಿರಿ.
3: ಇದುವರೆಗೆ ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್, ನೆರವು ಶಮಿತಾ ಜೈನ್.

ಕೇಳುಗರೆ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ, ನಂತರ ಭಾವಗೀತೆಯನ್ನು ಕೇಳಲಿದ್ದೀರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗ

ಕೇಳುಗರಿಗೆಲ್ಲ ಚಿತ್ರಚೈತ್ರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಂದೆಯ ತ್ಯಾಗ ಪ್ರೀತಿಯನ್ನು ಸ್ಮರಿಸ್ತ ಅವರಿಗೆ ಗೌರವವನ್ನು ಸೂಚಿಸೋದಕ್ಕೆ ಒಂದು ಗೀತೆಯನ್ನು ಪ್ರಸಾರ ಮಾಡುವ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ.

ಜಿ ಉದಯ್ ಶಂಕರ್ ಅವರು ಬರೆದಂತಹ ಬಡವರ ಬಂಧು ಚಿತ್ರದ ಗೀತೆಯನ್ನು ಕೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಇದೇನಿದು ತಂದೆಯ ತ್ಯಾಗ ಪ್ರೀತಿ ಅಂತ ಈ ಹಾಡನ್ನು ಹಾಕಿದ್ರು ಅಂತ ಯೋಚಿಸ್ತಾ ಇದ್ರಾ? ನಿನ್ನೆ ಭಾನುವಾರ ಅಂದರೆ ಪ್ರತಿ ವರ್ಷ ಜೂನ್ ತಿಂಗಳ 3ನೇ ಭಾನುವಾರ ವಿಶ್ವ ಅಪ್ಪಂದಿರ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಹಾಗಾಗಿ ಈ ದಿನ ಈ ಕಾರ್ಯಕ್ರಮದಲ್ಲಿ ನಾವು ಅಪ್ಪಂದಿರ ಬಗೆಗಿನ ಪ್ರೀತಿಯ ಹಾಡುಗಳನ್ನು ಕೇಳ್ತಾ ಅವರ ಬಗ್ಗೆ ಒಂದಷ್ಟು ಮಾತಾಡೋಣ. ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ, ಈ ಭಾವಗೀತೆಯನ್ನು ಸಾಮಾನ್ಯವಾಗಿ ನೀವೆಲ್ಲ ಕೇಳಿರ್ಬೋದು. ಇದು ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ. ಆದರೆ ನನ್ನ ಮನಸ್ಸಿನಲ್ಲಿ ಗೀತೆಯನ್ನು ಕೇಳಿದ ತಕ್ಷಣ ನನ್ನ ತಂದೆಗೆ ಈ ಸಾಲನ್ನು ಸಮರ್ಪಿಸಬೇಕು ಅನಿಸುತ್ತೆ. ಅಪ್ಪಂದ್ರು ತೋರಿಸೋ ಪ್ರೀತಿಗೆ ಪದಗಳಲ್ಲಿ ವರ್ಣನೆ ಮಾಡೋಕ್ಕೆ ಸಾಧ್ಯ ಆಗದೇ ಇದ್ದಾಗ ಕಣ್ಣೀರಿನ ಹನಿಗಳೇ ಅದಕ್ಕೆ ಸಾಕ್ಷಿಯಾಗುತ್ತೆ. ಅಂದರೆ ಪ್ರೀತಿನ ವ್ಯಕ್ತಪಡಿಸೋದಕ್ಕೆ ಕಣ್ಣೀರಿನ ಹನಿಗಳು ಕೂಡ ಸಾಧನವಾಗುತ್ತವೆ. ಅದರಲ್ಲೂ ಯಾವುದೇ ಹೆಣ್ಮಕ್ಳಿಗೆ ಕೇಳಿ, ಅಪ್ಪನೇ ಅವ್ರ ಪ್ರಪಂಚ ಆಗಿರ್ತಾರೆ. ಹೆಣ್ಮಕ್ಕಳ ಜೀವನದ ಮೊದಲ ಹೀರೋ ಯಾವತ್ತಿದ್ರೂ ಅವರ ಅಪ್ಪನೇ.

0: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ಬಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019861858.
1: ಪ್ರತಿಯೊಬ್ಬ ತಂದೆಗೂ ತನ್ನ ಮಗಳು ಯಾವತ್ತಿಗೂ ರಾಜಕುಮಾರಿನೇ. ಹೆಂಡತಿ ವಿಷಯದಲ್ಲಿ ಸ್ವಲ್ಪ ಬೇಜವಾಬ್ದಾರಿಯಾಗಿದ್ರು ಕೂಡ ಮಕ್ಕಳ ವಿಷಯದಲ್ಲಿ, ಅದರಲ್ಲೂ ಮಗಳ ವಿಷಯದಲ್ಲಿ ಅವರು ಹಾಗಿರೋದೇ ಇಲ್ಲ. ಹೆಣ್ಮಕ್ಳು ಅಂದ್ರೆ ಸಾಮಾನ್ಯವಾಗಿ ತಂದೆಯರಿಗೆ ಪ್ರಾಣ, ಅದರಲ್ಲೂ ಪುಟಾಣಿ ಮಗಳಿದ್ರಂತೂ ಮುಗದೇ ಹೋಯ್ತು. ಅವಳ ಆಟ ಪಾಠ ಚಲನ ವಲನ, ಅವಳ ಪ್ರತಿಯೊಂದು ಆಗು ಹೋಗು ಪ್ರತಿಯೊಂದರಲ್ಲೂ ಅವರು ಆಸಕ್ತಿಯನ್ನು ಹೊಂದಿರ್ತಾರೆ. ಒಂದೊಂದು ದಿನಾನೂ ಅವರು ಸಂಭ್ರಮಿಸ್ತಾರೆ. ಮಗಳು ಯಾವಾಗ ಬೆಳೆದ್ಲು ಅಂತ ಗೊತ್ತೇ ಆಗೋದಿಲ್ಲ. ದಿನದಿಂದ ದಿನಕ್ಕೆ ಅವಳ ಬೆಳವಣಿಗೆ ನೋಡಿ ಸಂತೋಷ ಪಡೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವಳು ಒಳಗೆ ತಳಮಳ ಹಾಗೆ ಮಗಳು ಇಷ್ಟು ಬೇಗ ಬೆಳೆದು ಬಿಟ್ಲಲ್ಲ ಅಂತ ಯೋಚಿಸ್ತಾ ಇರ್ತಾರೆ. ಈಗ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ನಾನು ನನ್ನ ಕನಸು ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

0: ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಸ್ನೇಹಿತರೆ, ಈಗ ನಾನು ನನ್ನ ತಂದೆ ಬಗ್ಗೆ ಹೇಳಬೇಕು ಅಂದರೆ, ಅವರು ನನ್ನಾಗಲಿ 31 ವರ್ಷಗಳಾಗೋಗಿದೆ, ಆದರೆ ಅವರ ಪ್ರೀತಿ ಮಾತ್ರ ನನ್ನ ಹೃದಯದಲ್ಲಿ ಈಗಲೂ ಹಚ್ಚ ಹಸಿರಾಗಿದೆ. ಹಾಸನದಿಂದ ಇಲ್ಲೇ ಸ್ವಲ್ಪ ದೂರದಲ್ಲಿ ನಮ್ಮೂರಿದೆ, ಆದರೆ ಆಗ ಬಸ್ಸಿನ ವ್ಯವಸ್ಥೆ ಅಷ್ಟಿರಲಿಲ್ಲ, ಎರಡೆರಡು ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕಿತ್ತು. ನಾನು ಹಾಸನದಿಂದ ಒಂದು ಬಸ್ನಲ್ಲಿ ಹೋದರೆ ಅಲ್ಲಿಂದ ಮತ್ತೊಂದು ಬಸ್ನಲ್ಲಿ ಊರಿಗೆ ಹೋಗಬೇಕಿತ್ತು. ಆ ಬಸ್ಸು ಯಾವಾಗಲೋ ಬರೋದು, ಅಂದರೆ ಇದೇ ಒನ್ ಟೈಮ್ ಆದರೆ ಅದೇ ಒನ್ ಟೈಮ್ ಆಗಿರೋದು. ಅದಕ್ಕೆ ನನ್ನ ತಂದೆ ಅಲ್ಲಿಗೆ ಸೈಕಲ್ ತೊಗೊಂಡು ಬರೋರು. ನಾನಿನ್ನು ಬಹಳ ಸಣ್ಣವಳು, ಆವಾಗ ನನ್ನ ಕೂರಿಸ್ಕೊಂಡು ಏನು ಬೇಕೋ ತಿನ್ನಿಸಿ ಕುಡಿಸಿ ಕೇಳಿದ್ನೆಲ್ಲ ಕೊಡಿಸ್ಕೊಂಡು ಆ ಊರಲ್ಲೆಲ್ಲ ಸುತ್ತಾಡಿಕೊಂಡು ಸಂಜೆ ಅಷ್ಟೊತ್ತಿಗೆ ಮನೆ ಕರ್ಕೊಂಡು ಹೋಗೋರು. ಅಂದರೆ ಆ ನೆನಪುಗಳನ್ನು ನಾವು ಯಾವತ್ತೂ ಮರೆಯೋದಿಲ್ಲ. 30 ಅಲ್ಲ, 50 ಆದರೂ ಕೂಡ ನಾವು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ನನ್ನಪ್ಪ ಅಂದರೆ ನನಗೆ ಪ್ರಾಣ. ಆಗಲೇ ಹೇಳಿದ ಹಾಗೆ ಅವರ ಪ್ರೀತಿಗೆ, ಅವರ ತೋರಿಸೋ ರೀತಿಗೆ ಅವರು ನಮ್ಮ ಕಣ್ಣಿನಲ್ಲಿ ನೀರು ಕಾಣಿಕೆಯಾಗಿ ಬರುತ್ತೆ ಅಂತ ಹೇಳ್ಬೋದು. ಅವ್ರನ್ನ ನೆನೆದಾಗಲೆಲ್ಲ ನಾನು ಕಣ್ಣೀರು ಹಾಕದೇ ಇರೋ ದಿನಾನೇ ಇಲ್ಲ. ಈಗ ಕೇಳಿ ದೇವತಾ ಮನುಷ್ಯ ಚಿತ್ರದ ಗೀತೆ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಆರ್ ಛಾಯಾ ಅವರ ಸ್ವರಗಳಲ್ಲಿ. ಗೀತೆಯನ್ನು ರಚಿಸಿದ್ದಾರೆ ಚಿವುದಯ ಶಂಕರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಅಪ್ಪನ ಹೆಗಲು ಅಮ್ಮನ ಮಡಿಲು. ಈ ಎರಡನ್ನು ಪಡೆದಂತಹ ಮಕ್ಕಳು ನಿಜವಾಗ್ಲೂ ಪುಣ್ಯವಂತರು. ಎಷ್ಟೋ ಜನ ಮಕ್ಕಳಿಗೆ ಒಬ್ಬರಿದ್ರೆ ಮತ್ತೊಬ್ಬರಿರಲ್ಲ. ಕೆಲವೊಂದು ಕಾರಣಗಳಿಂದ ಅಪ್ಪ ಅಮ್ಮ ಇಬ್ಬರು ಬೇರೆ ಬೇರೆ ಆದರೂ ಕೂಡ ಅದರ ಪರಿಣಾಮ ಮಾತ್ರ ಮಕ್ಕಳ ಮೇಲೆ ಇಡೀ ಜೀವನ ಪೂರ್ತಿ ಆಗ್ತಾನೆ ಇರುತ್ತೆ ಎನ್ಬೋದು. ಮಾನಸಿಕವಾಗಿ ಮಕ್ಕಳು ತಂದೆ ತಾಯಿ ಇಲ್ಲದೆ ಬಳಲ್ತಾ ಇರ್ತಾರೆ. ಬೇರೆ ಆಗೋಕ್ಕೆ ಅಪ್ಪ ಅಮ್ಮನಿಗೆ ಸಾಕಷ್ಟು ಕಾರಣಗಳಿರಬಹುದು, ಆದರೆ ಮಕ್ಕಳಿಗೆ ಮಾತ್ರ ಅಪ್ಪ ಅಮ್ಮ ಇಬ್ಬರು ಬೇಕೇ ಬೇಕು. ಈಗ ಕೇಳಿ ತಂದೆಯಿಂದ ದೂರಾದ ಮಗನ ಪ್ರೀತಿ ಹಾಡಿನ ರೂಪದಲ್ಲಿ, ಮನೆದೇವರು ಚಿತ್ರದ ಗೀತೆ.

1997ರಲ್ಲಿ ಬಿಡುಗಡೆಯಾದಂತಹ ಚಿತ್ರ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕುಣಿಯಿತು ಹೆಜ್ಜೆ ನಲಿಯಿತು ಗೆಜ್ಜೆ ಕಾದಂಬರಿಯನ್ನ ಕನ್ನಡದಲ್ಲಿ ವಿಜಯ್ ಅವರು ನಿರ್ದೇಶಿಸಿದಂತಹ ಚಿತ್ರ ಇದು. ಸನಾದಿ ಅಪ್ಪಣ್ಣ, ಬಾಗಲಕೋಟೆಯ ಶಹನಾಯಿ ವಾದಕ ಅಪ್ಪಣ್ಣ ಅವರ ಜೀವನವನ್ನು ಆಧರಿಸಿದಂತಹ ಚಿತ್ರ ಇದು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಪ್ರದಾ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಜೊತೆಗೆ ಅಶೋಕ್, ಬಾಲಕೃಷ್ಣ, ಆರ್ ಸಂಪತ್, ತೂಗುದೀಪ ಶ್ರೀನಿವಾಸ್, ಪಾಪಮ್ಮ ಮತ್ತು ಬೇಬಿ ಮಾಧವಿ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ಚಿತ್ರದ ಒಂದು ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವನ್ನು ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲು ಅಂತ ಪರಿಗಣಿಸಲಾಗುತ್ತೆ. ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಪಾತ್ರಕ್ಕೆ ಬಿಸ್ಮಿಲ್ಲಾ ಖಾನ್ ಅವರು ನಿಜವಾದ ಶಹನಾಯಿಯನ್ನ ನುಡಿಸಿದ್ರಂತೆ. ಈ ಚಿತ್ರದಲ್ಲಿ ಚಿತ್ರದ ನಾಯಕ ಅಪ್ಪಣ್ಣ ಶಹನಾಯಿ ವಾದಕ, ನಾಯಕಿ ವಸಂತಿ ನಾಟ್ಯ ಕಲಾವಿದೆ. ಒಬ್ಬರನ್ನೊಬ್ಬರು ಪ್ರೀತಿಸಿ ಮೆಚ್ಚಿ ಮದುವೆ ಆಗ್ತಾರೆ. ವಸಂತಿ ಗಂಡು ಮಗುವಾದ ನಂತರ ಸಾವನ್ನಪ್ಪುತ್ತಾಳೆ. ಆದರೆ ಮಗುವಿಗೆ ಪರಂಪರೆಯಿಂದ ಬಂದಿರೋ ಶಹನಾಯಿ ವಾದನವನ್ನ ಕಲಿಸಬೇಡಿ, ದೊಡ್ಡ ವಿದ್ಯಾವಂತನನ್ನಾಗಿ ಮಾಡಬೇಕು ಅಂತ ಹೇಳಿ ಅಪ್ಪಣ್ಣ ಅವರಿಂದ ಭಾಷೆಯನ್ನ ತೆಗೆದುಕೊಂಡಿರ್ತಾಳೆ. ಆದರೆ ಮಗ ಮುಂದೆ ಬೆಳೆದು ದೊಡ್ಡನಾದ ನಂತರ ವಿದ್ಯೆ ಹಾಗೂ ಹಣದ ಮದದಿಂದ ತಂದೆಯನ್ನ ಕಡೆಗಣಿಸ್ತಾನೆ. ಆ ತಂದೆ ಮಗುವನ್ನ ಸಾಕೋಕೆ ಎಷ್ಟು ಕಷ್ಟಪಟ್ಟಿರ್ತಾನೆ, ತಂದೆಯಾಗಿ ತಾಯಿಯಾಗಿ ಮಗುವಿನ ಲಾಲನೆ ಪಾಲನೆ ಮಾಡೋದು ಎಷ್ಟು ಕಷ್ಟದ ಕೆಲಸ ಅಂತ ಎಲ್ರಿಗೂ ಗೊತ್ತು. ಚಿ ಉದಯಶಂಕರ್ ಅವರು ಎಷ್ಟು ಸೊಗಸಾಗಿ ತಂದೆಯ ಪ್ರೀತಿಯನ್ನು ಗೀತೆಯಲ್ಲೇ ವರ್ಣಿಸಿದ್ದಾರೆ ಅಂತ ನೀವೇ ಕೇಳಿ. ಈಗ ಸನಾದಿಯಪ್ಪಣ್ಣ ಚಿತ್ರದ ಗೀತೆ, ಗಾಯಕರು ಪಿ ಬಿ ಶ್ರೀನಿವಾಸ್, ಗೀತೆಗೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

2013ರಲ್ಲಿ ಗುರುಪ್ರಸಾದ್ ಅವರು ಬರೆದು ನಿರ್ದೇಶಿಸಿದಂತಹ ಚಿತ್ರ ಡೈರೆಕ್ಟರ್ ಸ್ಪೆಷಲ್. ಹೆಸರು ಹೇಗೆ ವಿಭಿನ್ನವಾಗಿದೆಯೋ ಕಥೆ ಕೂಡ ಅಷ್ಟೇ ವಿಭಿನ್ನವಾಗಿದೆ. ಈ ಚಿತ್ರದಲ್ಲಿ ನಾಯಕನಿಗೆ ಸ್ವಂತದವರು ಅಂತ ಯಾರೂ ಇರಲ್ಲ, ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಯಾರೂ ಇರಲ್ಲ. ಅವನಿಗನ್ಸುತ್ತೆ ನನ್ನ ಹಾಗೆ ಯಾರ್ಯಾರು ಅನಾಥರಾಗಿದ್ದಾರೋ ಅವರನ್ನೆಲ್ಲ ಕರ್ಕೊಂಡು ನಾನೇ ಒಂದು ಕುಟುಂಬವನ್ನಾಗಿ ಯಾಕೆ ಮಾಡ್ಕೋಬಾರದು ಅಂತ ಯೋಚಿಸ್ತಾರೆ. ಹಾಗಾಗಿ ಒಂದು ಕುಟುಂಬವನ್ನಾಗಿ ಮಾಡ್ಕೊಳ್ತಾನೆ, ಎಲ್ಲರೂ ಒಟ್ಟಾಗಿ ಒಬ್ರಿಗೊಬ್ರು ಸ್ಪಂದಿಸ್ತಾ ಒಂದೇ ಮನೆಯವರಂತೆ ಇರೋಣ ಅಂತ ಆಸೆ ಕೂಡ ಪಡ್ತಾನೆ. ಹಾಗೆ ಹುಡುಕ್ತಾನೆ ತಮ್ಮ ತಂಗಿ ಅಪ್ಪ ಅಮ್ಮ ಎಲ್ಲರನ್ನೂ ನೆಮೆಸ್ಕೋತಾನೆ. ಆದರೆ ಅವರೆಲ್ಲ ಅವನ ಹತ್ರ ಇರೋ ದುಡ್ಡಿಗೆ ಆಸೆಪಟ್ಟು ಕೊನೆಗೆ ಅವನನ್ನ ಮುಗಿಸೋ ಪ್ರಯತ್ನವನ್ನ ಮಾಡ್ತಾರೆ. ಹೀಗೆ ಕತೆ ಸಂಭಾಷಣೆ ಎಲ್ಲ ವಿಭಿನ್ನವಾಗಿದೆ. ಆದರೆ ಅವನಿಗೆ ಅವರಿಂದ ನಿಜವಾದ ಪ್ರೀತಿ ಸಿಗೋದೇ ಇಲ್ಲ. ಅದಕ್ಕೆ ಹೇಳೋದು ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂತ. ಅಂದರೆ ಅದೇ ರೀತಿ ಕನ್ನಡದಲ್ಲಿ ಒಂದು ಮಾತಿದೆ, ಕಣ್ಣರಿಯದಿದ್ದರೂ ಕರುಳರಿಯದೆ ಅಂತ. ಅಂದರೆ ನಿಜವಾದ ಪ್ರೀತಿ, ನಿಸ್ವಾರ್ಥ ಪ್ರೀತಿ ಅಪ್ಪ ಅಮ್ಮನ ಬಿಟ್ಟು ಮತ್ತಾರೂ ಕೊಡೋಕೆ ಸಾಧ್ಯ ಇಲ್ಲ. ತಾಯಿ ಹಾಗೂ ತಂದೆಯ ಮಮತೆ ವಾತ್ಸಲ್ಯದ ಬಗ್ಗೆ ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರು ಅದ್ಭುತವಾಗಿ ಬರೆದಂತಹ ಗೀತೆ ಮಧುರ ಸಂಗಮ ಚಿತ್ರದು. ಈಗ ಕೇಳಿ ಗೀತೆ ಎಸ್ ಜಾನಕಿಯವರ ಸ್ವರದಲ್ಲಿ.

1997ರಲ್ಲಿ ಬಂತಹ ಕನ್ನಡದ ಮತ್ತೊಂದು ಹೆಸರಾಂತ ಚಲನಚಿತ್ರ ಲಾಲಿ. ದಿನೇಶ್ ಬಾಬು ಅವರು ಈ ಚಿತ್ರಕಥೆಯನ್ನು ಬರೆದು ನಿರ್ದೇಶಿಸಿದಂತಹ ಚಿತ್ರ ಇದು. ತಂದೆ ಮಗಳ ಬಾಂಧವ್ಯ ಹೊಂದಿರುವಂತಹ ಸುಂದರ ಕೌಟುಂಬಿಕ ಚಿತ್ರ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ನಾಯಕ ನಟನಾಗಿ ಅಭಿನಯಿಸಿದರೆ ಮಗಳ ಪಾತ್ರದಲ್ಲಿ ಮೋಹಿನಿ ಅವರು ನಟಿಸಿದ್ದಾರೆ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ದಾರಿಲಿ ಹೋಗುವಾಗ ಸಿಕ್ಕಂತಹ ಮಗುವೇ ಮಗಳು ಮೋಹಿನಿ. ಇದರಿಂದಾಗಿ ಅವರು ಇಷ್ಟಪಟ್ಟು ಮದುವೆಯಾಗಬೇಕಾಗಿದ್ದ ಮದುವೆ ಕೂಡ ನಿಂತೋಗುತ್ತೆ. ಈ ಚಿತ್ರದ ನಾಯಕಿ ಕೂಡ ದಾರಿಯಲ್ಲಿ ಸಿಕ್ಕ ಮಗುವಿನಿಂದಾಗಿ ನಮ್ಮ ಪ್ರೀತಿಯನ್ನ ಬಲಿ ಕೊಡಬೇಡಿ, ಮಗುವನ್ನ ಅನಾಥಾಶ್ರಮಕ್ಕೆ ಸೇರಿಸಬಿಡಿ ಅಂತಾಳೆ. ಆದರೆ ನಾಯಕ ಮಾತ್ರ ತಾನು ಪ್ರೀತಿಸಿದ ಹುಡುಗಿ ಸಿಗದೆ ಹೋದರೂ ಪರವಾಗಿಲ್ಲ, ಮದುವೆ ನಿಂತರೂ ಪರವಾಗಿಲ್ಲ ಅಂತ ಯೋಚಿಸಿ ಮಗುವಿನ ಮಾತ್ರ ಅನಾಥಾಶ್ರಮಕ್ಕೆ ಬಿಡೋಕೆ ಒಪ್ಪೋದೇ ಇಲ್ಲ. ಆ ಮಗುವಿನ ಲಾಲನೆ ಪಾಲನೆಯಲ್ಲೇ ತನ್ನ ಜೀವನವನ್ನೆಲ್ಲ ಅವನು ಕಳೆಯುವಂತಹ ಚಿತ್ರ. ಆದರೆ ಮಗಳು ಮಾತ್ರ ಹಠ ಬಿಡದ ತ್ರಿವಿಕ್ರಮನಂತೆ ಕೊನೆಗೂ ತನ್ನ ಅಪ್ಪ ಇಷ್ಟಪಟ್ಟವರನ್ನ ಕರೆತಂದು ಜೊತೆ ಮಾಡ್ತಾಳೆ. ಈ ಚಿತ್ರದ ಸಾರಾಂಶ ಏನು ಅಂದರೆ ಸ್ವಾರ್ಥ ಪ್ರೀತಿಗಿಂತ ಮನುಷ್ಯತ್ವ ಹೆಚ್ಚು ಅಂತ ತೋರಿಸುವ ಚಿತ್ರ. ಅಪ್ಪ ಮಗಳ ನಿಸ್ವಾರ್ಥ ಪ್ರೀತಿಯಿಂದ ಒಂದು ಸುಂದರ ಕುಟುಂಬ

ನಿರ್ಮಾಣವಾದಂತಹ ಚಿತ್ರ. ಕೇಳುಗರೆ, ತನಿಕಲಾಭರಣಿ ಅವರು ತೆಲುಗು ಚಿತ್ರದ ಪ್ರಸಿದ್ಧ ನಟರು, ಚಿತ್ರಕಥೆಗಾರ, ಸಂಭಾಷಣೆಕಾರ, ಕವಿ ಹಾಗೂ ನಿರ್ದೇಶಕರು. ಅವರು ತೆಲುಗು, ತಮಿಳು, ಕನ್ನಡ ಹಾಗೂ ಹಿಂದಿ ಭಾಷೆಗಳಲ್ಲಿ 750ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರ ಬಹುಮುಖ ಪ್ರತಿಭೆಗೆ ಈಗ ನಾ ಹೇಳೋ ಸಾಲುಗಳು ಸಾಕ್ಷಿಯಾದಂತಿವೆ. ಈ ಭಾವುಕ ಸಾಲುಗಳನ್ನು ಬರೆದಂತಹ ಸಾಹಿತಿಗಳೇ ತನಿಕಲಾಭರಣಿ. ಈ ಸಾಲುಗಳನ್ನು ಅಷ್ಟೇ ಅರ್ಥಪೂರ್ಣವಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ರವಿ ಶ್ರೀವತ್ಸ ಅವರು. ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಅನ್ನೋ ಶೀರ್ಷಿಕೆಯ ಕವನದ ಹೆಸರು ಇದು. ಅಮ್ಮ 9 ತಿಂಗಳು ಹೊರತಾಳೆ, ಅಪ್ಪ 25 ವರ್ಷ ಸಾಕ್ತಾರೆ. ಅಮ್ಮ 9 ತಿಂಗಳು ಹೊರತಾಳೆ, ಅಪ್ಪ 25 ವರ್ಷ ಸಾಕ್ತಾರೆ. ಜೀವನದಲ್ಲೂ ಇಬ್ಬರೂ ಸಮನಾದರೂ ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ. ಜೀತ ತಗೊಳ್ದೆ ಅಮ್ಮ ಮನೆಯಲ್ಲೇ ದುಡಿತಾಳೆ, ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಾನೆ ಖರ್ಚು ಮಾಡ್ತಾನೆ. ಜೀತ ತಗೊಳ್ದೆ ಅಮ್ಮ ಮನೆಯಲ್ಲೇ ದುಡಿತಾಳೆ, ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಾನೆ ಖರ್ಚು ಮಾಡ್ತಾನೆ. ಅಪ್ಪ ಅಮ್ಮನ ಶ್ರಮ ಸಮನಾಗಿದ್ರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ. ಎಷ್ಟು ಬೇಕಾದರೂ ಕೇಳೋಕಂದ ಅಂತ ಊಟ ಬಡಿಸೋ ಅಮ್ಮ, ಎಷ್ಟು ಬೇಕಾದರೂ ಕೇಳೋಕಂದ ಅಂತ ಊಟ ಬಡಿಸೋ ಅಮ್ಮ, ಬೇಕಾದ ತಗೋ ಮಗನೇ ಅಂತ ಎಲ್ಲ ಕೊಡಿಸೋ ಅಪ್ಪ. ಅಪ್ಪ ಅಮ್ಮನ ಪ್ರೀತಿ ಸಮನಾಗಿದ್ರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ. ಫೋನ್ನಲ್ಲಿ ಅಮ್ಮನ ಹೆಸರು, ಏಟು ಬಿದ್ದಾಗಲೂ ಅಮ್ಮ ಅನ್ನೋ ಕೂಗೋ ಕೂಗಲು ಎಲ್ಲದರಲ್ಲೂ ಅವಳೆ. ಫೋನ್ನಲ್ಲೂ ಅಮ್ಮನ ಹೆಸರು, ಏಟು ಬಿದ್ದಾಗಲೂ ಅಮ್ಮ ಅನ್ನೋ ಕೂಗು ಎಲ್ಲ ಕೂಗಲು ಎಲ್ಲದರಲ್ಲೂ ಅವಳೆ. ನಾವು ಬೇಕು ಬೇಕು ಅಂದಾಗಲೆಲ್ಲ ಆನಂದದ ಉಯ್ಯಾಲೆಯಲ್ಲಿ ನಮ್ಮನ್ನು ತೂಗಾಡಿಸಿದ ತಂದೆ ತನ್ನ ಹೆಸರು ಮಕ್ಕಳ ಬಾಯಲ್ಲಿ ಬರಲಿಲ್ವಲ್ಲ ಅಂತ ಯಾವತ್ತಾದರೂ ಕೋಪಿಸ್ಕೊಂಡ ಇಲ್ಲ. ಅಲ್ಲೂ ಕೂಡ ಅಪ್ಪ ಅಮ್ಮನ ಮುಂದೆ ಬಿಟ್ಟು ಯಾಕೋ ಹಿಂದುಳಿದ್ಬಿಟ್ಟ. ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು, ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು, ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿದಾರದ ಬರೆಗಳು. ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು, ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿದಾರದ ಬರೆಗಳು. ತನ್ನನ್ನು ತಾನು ನೋಡ್ಕೊಳ್ದೆ ಜೀವನ ಸವಿಸು ಅಪ್ಪ, ತನ್ನನ್ನು ತಾನು ನೋಡ್ಕೊಳ್ದೆ ಜೀವನ ಸವಿಸು ಅಪ್ಪ. ಅಮ್ಮ ಮಕ್ಕಳ ಜೀವನದಲ್ಲಿ ನೆನಪಾಗದೇ ಇರೋ ಅಷ್ಟು ಹಿಂದುಳಿದ್ಬಿಟ್ಟ ಅಪ್ಪ, ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ. ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು, ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು, ಅಪ್ಪಂಗೆ ಮೈಮೇಲಿನ ಉಡದಾರನೇ ಆಭರಣ, ಅಪ್ಪಂಗೆ ಮೈಮೇಲಿನ ಉಡದಾರನೇ ಆಭರಣ. ತನ್ನ ಕುಟುಂಬಕ್ಕೋಸ್ಕರ ಎಲ್ಲ ಮಾಡಿದ್ರೂ ಒಂದಷ್ಟು ಗುರುತಲ್ಲಿ ಉಳಿಯೋ ನೆನಪಲ್ಲಿ ಕೂಡ ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ. ಮಕ್ಕಳು ಸ್ಕೂಲು, ಫೀಸು, ಪುಸ್ತಕ ಅಂತೆಲ್ಲ ಇದೆ. ಈ ಹಬ್ಬಕ್ಕೆ ನನಗೆ ಸೀರೆ ಬೇಡಾರಿ ಅಂತಾಳೆ ಅಮ್ಮ. ಮಕ್ಕಳು ಸ್ಕೂಲ್, ಫೀಸ್, ಪುಸ್ತಕ ಎಲ್ಲ ಇದೆ. ಈ ಹಬ್ಬಕ್ಕೆ ನನಗೆ ಸೀರೆ ಬೇಡಾರಿ ಅಂತಾಳೆ ಅಮ್ಮ. ಹಬ್ಬದಲ್ಲಿ ಅಮ್ಮ ಅಪ್ಪ ಏನು ತಿಂತಾರೆ ಅಂತ ನೋಡಲ್ಲ, ಹೊಟ್ಟೆ ಉಬ್ಬರಿಸುವಷ್ಟು ತಿಂದು ಮೇಲೆಳ್ತಾರೆ ಮಕ್ಕಳು. ಅಮ್ಮ ಮಕ್ಕಳು ಬಿಟ್ಟದ್ದನ್ನು ತಿಂತಾಳೆ, ಆದರೆ ಅಪ್ಪ ಪಾತ್ರೆಯಲ್ಲಿ ಉಳಿದ ಅಷ್ಟೋ ಇಷ್ಟೋ ಉಳಿದದಕ್ಕೆ ನೀರನ್ನು ಬೆರೆಸಿ ಕುಡಿತಾನೆ. ಅಲ್ಲೂ ಯಾಕೋ ಅಪ್ಪ ಹಿಂದುಳಿದ್ಬಿಟ್ಟ. ವಯಸ್ಸಾದ್ಮೇಲೆ ಅಮ್ಮ ಮನೇಲಿ ಕೆಲಸಕ್ಕೆ ಆಗ್ಬರ್ತಾಳೆ ಅಂತ ಮಕ್ಕಳು ನೆನೆಸ್ಕೋತಾರೆ. ವಯಸ್ಸಾದ್ಮೇಲೆ ಅಮ್ಮ ಮನೇಲಿ ಕೆಲಸಕ್ಕಾಗಿ ಬರ್ತಾಳೆ ಅಂತ ಮಕ್ಕಳು ನೆನೆಸ್ಕೋತಾರೆ. ಆದರೆ ಅಪ್ಪ ಮನೇಲಿ ಕಾಲು ಮುರಿದು ಕೂತ್ರೆ ಅವನು ಯಾವುದಕ್ಕೂ ಬೇಡ ಅನ್ನೋ ಅನ್ನಕ್ಕೆ ದಂಡ, ಭೂಮಿಗೆ ಭಾರ ಅಂತ ಮಕ್ಕಳು ಅವನ್ನ ಹಂತ ಹಂತವಾಗಿ ಸಾಯಿಸ್ಬಿಡ್ತಾರೆ. ಹಂತ ಹಂತವಾಗಿ ಸಾಯೋ ಅಪ್ಪನ ಅಪ್ಪ ಮಾತ್ರ ಸಾವಲ್ಲಿ ಮುಂದೆ, ಅಮ್ಮ ಯಾಕೋ ಹಿಂದುಳಿದ್ಬಿಡ್ತಾಳೆ. ಪ್ರತಿಯೊಬ್ಬರ ಜೀವನದಲ್ಲೂ ಅಪ್ಪ ಬೆನ್ನೆಲುಬಾಗಿ ನಿಂತಿದ್ರು ಅಪ್ಪನ ನಾವು ಮರ್ತೇ ಬಿಡ್ತೀವಿ. ಬದುಕಿದ್ದಾಗಲೇ ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸೋಣ, ಅಪ್ಪ ಅಮ್ಮಂದ್ರನ್ನ ಸಮವಾಗಿ ಕಾಣೋಣ, ಪ್ರೀತಿಸೋಣ, ಗೌರವಿಸೋಣ ಅಂತ ಹೇಳ್ತಾ ಕೇಳಿ ಈಗ ಮಾಣಿಕ್ಯ ಚಿತ್ರದ ಗೀತೆ, ಶಂಕರ್ ಮಹಾದೇವನವರ ಧ್ವನಿಯಲ್ಲಿ.

0: ಗೊತ್ತಿದ್ದರೂ ಗಡಿಬಿಡಿ ಮಾಡುವ
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡುವ ಕಾರ್ಯಕ್ರಮ
2: ಒಗಟು ಚಿಗುಟು
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಟಿ
4: ಬನ್ನಿ ಒಗಟುಗಳನ್ನ ಬಿಡಿಸುವಲ್ಲಿ ಪಾಲ್ಗೊಳ್ಳಿ.
3: ಹಾಲು ಮೊಸರು ಮುಟ್ಟಲ್ಲ ಉಪ್ಪು ಹುಳಿಯ ತಿನ್ನಲ್ಲ ಜನ್ಮದ ಉಪವಾಸಿ ಒಡನಾಡಿ ಯಾರು ಇಲ್ಲೇಡಿ
5: ಒಗಟು ಚಿಗುಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಬರ್ಕೊಳ್ಳಿ. 246289 ಮತ್ತೊಂದು 245258 ಎಸ್ಟಿಡಿ ಕೋಡ್ 08172.
6: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
7: ಆಶಕ್ಕ ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ.
6: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೇ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನಮಸ್ತೆ, ಒಗಟು ಜಿಗುಟು. ಹಲೋ.
9: ಹಲೋ, ನಮಸ್ತೆ ಮೇಡಮ್.
5: ಪರಿಚಯ ಮಾಡ್ಕೊಳ್ಳಿ,
9: ನಾನು ಉಜಿರೆಯಿಂದ ಕಮಲ ಮಾತಾಡ್ದು ಮೇಡಮ್.
5: ಕಮಲ ಅವ್ರದ್ದು ತಿಂಡಿ ಆಯ್ತಾ? ಕೇಳೋಣ ಈಗ ಒಗಟ್ನ. ಅಡೀಲಿ ಗುಂಜು.
9: ಏನು ಮೇಡಮ್?
5: ಅಡಿ ಕೆಳಗೆ, ಅಡೀಲಿ ಗುಂಜು, ನಡು ತಾಮ್ರ, ಮೇಲೆ ಚಿನ್ನದ ಕಿರೀಟ.
9: ಮೇಲೆ
5: ಚಿನ್ನದ ಕಿರೀಟ.
9: ಇದು ನಾಣ್ಯ ಮೇಡಮ್?
5: ಎಂತದ್ದು
9: ನಾಣ್ಯ?
5: ಹಾ, ತಪ್ಪಾಗಿದೆ.
9: ದೇವರ ಫೋಟೋವ ಮೇಡಮ್?
5: ಇಲ್ಲ ಇಲ್ಲ, ತಪ್ಪಾಗಿದೆ.
9: ಸ್ವಲ್ಪ ಕ್ಲೂ ಕೊಡ್ತೀರಾ ಮೇಡಮ್?
5: ಇಲ್ಲ, ನೋಡೋಣ. ಅಂದ್ರೆ ನೀವು ಮೊದಲನೆಯವರಲ್ವಾ, ಇನ್ನೊಂದಿಬ್ರಿಗೆ ಕೇಳೋಣ, ಗೊತ್ತಾಗ್ತಾ ಇದ್ರೆ. ಧನ್ಯವಾದ. ನಮಸ್ತೆ.
10: ಹಲೋ, ನಮಸ್ಕಾರ.
5: ಪರಿಚಯ ಮಾಡ್ಕೊಳ್ಳಿ.
10: ವಿಜಯಪುರದಿಂದ ಬರ್ತೀವಿ ಮೇಡಮ್.
5: ಒಂದ್ ಸ್ವಲ್ಪ ಗಾಡಿನ ಸೈಡ್ಗೆ ಹಾಕಿ ಮಾತಾಡ್ಬೋದಾ
10: ಮೇಡಮ್? ಇಲ್ರಿ ಮೇಡಮ್, ಇಲ್ಲಿ ಡ್ಯೂಟಿ ಮಾಡಿದಾರ ಮೇಡಮ್, ಹಿಂಗಾಗಿ ಗಾಳಿ ಆಗದ ಮೇಡಮ್.
5: ಸರಿ, ಒಟ್ಟು ಗಾಳಿ ಬರ್ತಾ ಇದೆ
10: ನೋಡ್ರಿ ಮೇಡಮ್.
5: ಅಡೀಲಿ ಗುಂಜು
10: ನೋಡ್ರಿ ಮೇಡಮ್,
5: ನಡುವೆ ತಾಮ್ರ
10: ನೋಡ್ರಿ,
5: ಮೇಲೆ ಚಿನ್ನದ ಕಿರೀಟ
10: ನೋಡ್ರಿ ಮೇಡಮ್.
5: ಏನದು
10: ಹೇಳ್ರಿ ಮೇಡಮ್?

0: ನೀವು ಯಾವ ಕಾರ್ಯಕ್ರಮ ಕರೆ ಮಾಡಿದ್ದೀರಾ ಅಂತ ಗೊತ್ತಾ? ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಅಡೀಲಿ ಗುಂಜು, ನಡು ತಾಮ್ರ, ಮೇಲೆ ಚಿನ್ನದ ಕಿರೀಟ, ಇಲ್ಲ ತಪ್ಪಾಯ್ತು. ಆಗ್ಲಿ, ಹಾ, ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ನಮಸ್ತೆ. ನಮಸ್ತೆ.
1: ಹಲೋ.
0: ಹಾ ಹೇಳಿ, ಯಾರು?
1: ಮೇಡಮ್ ನಮಸ್ತೆ.
0: ಹಾ ಪರಿಚಯ ಮಾಡ್ಕೊಳ್ಳಿ.
1: ಸಾಲಿಗ್ರಾಮ ತಾಲೂಕಿನ ಕುಮಾರೇಗೌಡ ಅಂತ.
0: ಹಾ, ಈಗ ಒಗಟ್ ಹೇಳ್ದೆ ಕೇಳಿಸ್ಕೊಂಡ್ರಾ?
1: ಇಲ್ಲ ಮೇಡಮ್, ಕೇಳಿಸಿಲ್ಲ.
0: ಆಯ್ತು, ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಡೀಲಿ ಗುಂಜು, ನಡು ತಾಮ್ರ, ಮೇಲೆ ಚಿನ್ನದ ಕಿರೀಟ.
1: ಓಹೋ, ಇದು ಇದು ಕರ್ಜ ಕರ್ಜ.
0: ತಪ್ಪಾಯ್ತು, ತಪ್ಪಾಗಿದೆ. ಹಾ ಯೋಚಿಸ್ತಾ ಇರಿ, ಇದನ್ನ ತಿಂತೀವಿ ನಾವು. ಚೂ ಕೊಡ್ಬೇಕಂದ್ರೆ ಹೆಚ್ಚು ಕಡಿಮೆ ದಿನ ಉಪಯೋಗಿಸ್ತೀವಿ ಅಂತ ಹೇಳ್ಬೋದು. ಆಗ್ಲಿ, ಮುಂದಿನ ಕರೆ ತಗೊಳ್ತೀವಿ. ಧನ್ಯವಾದ. ನಮಸ್ತೆ.
2: The person you are speaking with

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾಂ, ಪರಿಚಯ ಮಾಡ್ಕೊಳ್ಳಿ.
1: ಮೇಡಮ್, ನಿರಂಜನ ಮೂರ್ತಿ ಮೇಡಮ್, ಬೀರೂರಿಂದ.
0: ಆಗ್ಲಿ, ಈಗ ಒಂದು ಒಗಟು ಹೇಳಿದ್ದೆ, ಕೇಳಿಸ್ಕೊಂಡಿದ್ರಾ?
1: ಕೇಳಿಸ್ಕೊಂಡೆ ಮೇಡಮ್. ಇದು ಕೆಳಗಡೆ ಗುಂಜು,
0: ಅಡಿಲ್ ಗುಂಜು, ನಡುವೆ ತಾಮ್ರ, ಮೇಲೆ ಚಿನ್ನದ ಕಿರೀಟ.
1: ಇದು ಮೇಡಮ್, ಇದು ಈರುಳ್ಳಿ ಕಾವು ಮತ್ತು ಮೇಲೆ ವಡೆ ಬರ್ತಲ್ಲ ಮೇಡಮ್?
0: ಕರೆಕ್ಟ್, ಈರುಳ್ಳಿ. ಈರುಳ್ಳಿ ಕಾವಲ್ಲ, ಈರುಳ್ಳಿನೇ.
1: ಈರುಳ್ಳಿ ಕಾವು ಬರ್ತಲ್ಲ.
0: ಸರಿ ಸರಿ, ಇದೆ. ಅಭಿನಂದನೆ ತಮ್ಗೆ. ನಮಸ್ಕಾರ.
1: ಧನ್ಯವಾದಗಳು ಮೇಡಮ್.

0: ನಮಸ್ತೆ.
1: ಹಲೋ,
0: ಪರಿಚಯ ಮಾಡ್ಕೊಳ್ಳಿ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಹೆಸರೇಳಿ.
1: ನಾನು ಹುತ್ತೂರಿಂದ ತಿಮ್ಮಪ್ಪ.
0: ತಿಮ್ಮಪ್ಪ ಅವರೇ, ಒಗಟು ಹೇಗಿದೆ
1: ಹೇಳಿ ಮೇಡಮ್.
0: ಅಕ್ಕನಿಗೆ 6 ಕಣ್ಣು, ಮುಕ್ಕನಿಗೆ 3 ಕಣ್ಣು, ನನ್ನಂತ ಪಾಪಿಗೆ 1 ಕಣ್ಣು.
1: ಅಕ್ಕನಿಗೆ 6 ಕಣ್ಣು ಅಂತ ಹೇಳಿದ್ರೆ. ನಮಸ್ತೆ ಮೇಡಮ್.
0: ಗೊತ್ತಾಯ್ತಾ ಉತ್ತರ?
1: ಅದು ಒಂದು ಕೊಳಲು, ಒಂದು ಅಡಿಕೆ, ತೆಂಗಿನಕಾಯ,
0: ಕರೆಕ್ಟ್.
1: ಮತ್ತೆ 3 ಕಣ್ಣು ಯಾವ್ದಕ್ಕಪ್ಪ?
0: 3 ಕಣ್ಣು ತೆಂಗಿನಕಾಯಿ ಹೇಳಿದ್ರಿ, ಒಂದೇ ಒಂದ್ ಕಣ್ಣು ಇರೋದು ಯಾರಿಗೆ ಯೋಚಿಸಿ.
1: ಅದೊಂದು ಅಡಿಕೆ.
0: ತಪ್ಪಾಗಿದೆ, ಕೊನೆದೊಂದು. ಕರೆಕ್ಟ್ ಕರೆಕ್ಟ್, ಕೊಳಲು, ತೆಂಗಿನಕಾಯಿ, ಸೂಜಿ. ಪ್ರಯತ್ನನು ಪಟ್ಟಿದ್ದೀರಾ, ಸರಿಯಾಗಿ ಉತ್ತರ ಹೇಳಿದ್ದೀರಾ, ಅಭಿನಂದನೆ.
1: ಥ್ಯಾಂಕ್ ಯು.
0: ನಮಸ್ತೆ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ ಹೇಳಿ, ಯಾರು?
1: ಗಂಗಾಧರ್ ಅಂತ ಹೇಳ್ಬಿಟ್ಟು ಹಳೆಬಿಡಿಂದ ಮೇಡಮ್.
0: ಓಕೆ, ಒಗಟ್ ಹೇಗಿದೆ? ಅಂಬರದಲ್ಲಿ ಆಡುವುದು ಪಕ್ಷಿ ತಾನಲ್ಲ.
1: ಅಂಬರದಲ್ಲಿ ಆಡುವುದು ಗಾಳಿಪಟ ಮೇಡಮ್.
0: ಹಾ, ಇನ್ನೂ ಹೇಳೇ ಇಲ್ಲ, ಆಗ್ಲೇ ಹೇಳೇ ಬಿಟ್ರಿ. ಕೇಳಿದ್ರ ಗೊತ್ತಿತ್ತಾ?
1: ಇಲ್ಲ ಹೇಳಿದ್ರಲ್ಲ ಅಷ್ಟೇ ಗೊತ್ತಾಯ್ತು ಮೇಡಮ್.
0: ಹಾ, ಇನ್ನೊಂದ್ಸಲಿ ಅಂದ್ರೆ ಪೂರ್ತಿ ಹೇಳ್ಬಿಡೋಣ, ಯಾರಿಗೆ ಗೊತ್ತಿಲ್ವೋ ಅವ್ರು ತಿಳ್ಕೊಳ್ಳಿ. ಅಂಬರದಲ್ಲಿ ಆಡುವುದು ಪಕ್ಷಿ ತಾನಲ್ಲ, ಕೊಂಬು ಬಾಲಗಳುಂಟು ಮೃಗ ಜಾತಿಯಲ್ಲ, ಬಿಲ್ಲು ಬಾಣಗಳುಂಟು ಹೊಡೆಯುವವರು ಯಾರೂ ಇಲ್ಲ, ಗಾಳಿಪಟ. ಸರಿಯಾಗಿ ಹೇಳ್ಬಿಟ್ರಿ, ಒಂದೇ ಉತ್ತರ. ಅಭಿನಂದನೆ ತಮ್ಗೆ.
1: ಧನ್ಯವಾದಗಳು.
0: ಓಕೆ, ಕರೆ ಮಾಡ್ತಾ ಇರಿ.
1: ಓಕೆ ಓಕೆ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು, ಎಲ್ಲಿಂದ?
1: ಬೇಲೂರಿಂದ. ಇಂದು
0: ಬೇಲೂರಿಂದ
1: ಇಂದು
0: ಇಂದು ಇಂದುವರೆಗೆ ಕಾಲ್ ಮಾಡ್ತಾ ಇರ್ತೀರಾ?
1: ಹೌದು ಮೇಡಮ್, ಮಾಡ್ತಾ ಇರ್ತೀನಿ.
0: ಸರಿ. ಅಪ್ಪ ಕಜ್ಜಿಗ, ಮಗ ಅಂಧಗಾರ, ಯಾರಿದು ಅಪ್ಪ ಮಗ? ಸರಿ ಇದೆ. ಇಜಿತಾ ಇಜಿತಾ ಅಂದ್ರೆ ಗೊತ್ತಿತ್ತಾ ಅಥವಾ ಹೇಗೆ ಗೆಸ್ ಮಾಡಿದ್ರೆ? ಸರಿ ಇದೆ ಉತ್ತರ. ಅಭಿನಂದನೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಅಣ್ಣಪ್ಪನ ತೋಟ ಹೂ ಬಿಟ್ರೆ ಹಾಳು.
1: ಮಂಜನಗಡ್ಡೆ.
0: ತಪ್ಪು.
1: ಅಣ್ಣಪ್ಪನ ತೋಟ,
0: ಅಣ್ಣಪ್ಪನ ತೋಟ ಇದೆ ಅದರಲ್ಲಿ ಹೂ ಬಿಟ್ರೆ ಹಾಳು. ಇಲ್ಲ, ನೀವು ಮೊದಲನೆಯವರಲ್ವಾ, ಅಂದ್ರೆ ಈ ಗಾದೆನಲ್ಲಿ ನೀವು ಮೊದಲನೆಯವರು. ಹಂಗಾಗಿ ನೋಡೋಣ, ಇನ್ನೊಂದಿಬ್ರು ಹೇಳ್ದೆ ಇದ್ರೆ ಕ್ಲೂ ಕೊಡ್ತೀನಿ. ಭಾಗವಹಿಸ್ತಾ ಇರಿ. ನಮಸ್ತೆ. ನಮಸ್ತೆ. ನಮಸ್ತೆ.
2: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
2: ಮೇಡಮ್, ನಾವು ಇಲ್ಲಿ ಗಂಗಾವತಿ ತಾಲೂಕಿನಿಂದ ರೀ, ಗಂಗಪ್ಪ ಅಂತ.
0: ಅಣ್ಣಪ್ಪನ ತೋಟ ಹೂ ಬಿಟ್ರೆ ಹಾಳು, ಏನದು?
2: ಏನ್ರಿ ಮೇಡಮ್ ಹೇಳ್ರಿ?
0: ಅಣ್ಣಪ್ಪನ ತೋಟ ಹೂ ಬಿಟ್ರೆ ಹಾಳು.
2: ಹೂ ಬಿಟ್ರೆ ಹಾಳಿದೆ,
0: ಹಾಳಾಗುತ್ತೆ ಹೂ ಬಿಟ್ರೆ.
2: ಅಣ್ಣಪ್ಪನ ತೋಟ ಹೂ ಬಿಟ್ರೆ ಹಾಳು ಮೇಡಮ್. ಅದ ಆನೆಕಲ್ಲು ಅಂತಾರಲ್ಲ, ಅದೇನ್ರಿ?
0: ಆನೆಕಣ್ಣು. ಆನೆಕಣ್ಣು ಯಾಕೆ?
2: ಆನೆಕಣ್ಣು ಅಲ್ರಿ, ಆನೆಕಲ್ಲು ಅಂತಾರಲ್ರಿ.
0: ಆನೆಕಲ್ಲು ಅಲ್ಲ, ಆಲಿಕಲ್ಲು. ಉತ್ತರ ತಪ್ಪು.
2: ಆಲಿಕಲ್ಲು. ಆಲಿಕಲ್ಲು.
0: ಇಲ್ಲ ಇಲ್ಲ, ತಪ್ಪಾಗಿದೆ. ನೋಡೋಣ, ಇನ್ನೊಬ್ರಿಗೆ ಕೇಳ್ಬಿಟ್ಟು ಕ್ಲೂ ಹೇಳ್ಬಿಡ್ತೀನಿ. ನಮಸ್ತೆ.
3: ನಮಸ್ತೆ ಮೇಡಮ್.
0: ಪರಿಚಯ ಮಾಡ್ಕೊಳ್ಳಿ.
3: ಆಲೂರಿಂದ ಶಿವ ಮಾತಾಡ್ತೀನಿ.
0: ಅಣ್ಣಪ್ಪನ ತೋಟ ಹೂ ಬಿಟ್ರೆ ಹಾಳು.
3: ಏನ್ ಮೇಡಮ್? ಅಣ್ಣಪ್ಪನ ತೋಟ ಹೂ ಬಿಟ್ರೆ ಹಾಳು. ಅದೇನು ಗೊತ್ತಾಗ್ತಾ ಇಲ್ಲವಲ್ಲ ಮೇಡಮ್.
0: ಗೊತ್ತಾಗ್ತಿಲ್ಲ, ಈಗ ಕ್ಲೂ ಕೊಡ್ತೀನಿ. ಕೊಡೋಣ. ಅದು ನಿಮ್ಮ ದೇಹದ ಒಂದು ಭಾಗ.
3: ನಮ್ಮ ದೇಹದ ಒಂದು ಭಾಗನ? ತಲೆನ ಮೇಡಮ್?
0: ಎರಡು ತಪ್ಪು. ತಲೆನೂ ಅಲ್ಲ, ಬಾಯು ಅಲ್ಲ. ಆದ್ರೆ ಹತ್ರದಲ್ಲಿ ಇದ್ದೀರಾ ಅದಕ್ಕೆ?
3: ನಮ್ಮ ಅದಕ್ಕೆ ಕೊಡ್ತೀವಿ. ಬಾಯಿ ಕೋಪಿಕೆ.
0: ಇಲ್ಲ ಇಲ್ಲ, ತಪ್ಪಾಗಿದೆ. ಗೊತ್ತಾಗ್ತಿಲ್ವಾ?
3: ಇಲ್ಲ ಮೇಡಮ್.
0: ಮುಂದಿನವ್ರಿಗೆ ಕೇಳ್ಬಿಟ್ಟು ಹೇಳ್ಬಿಡ್ತೇನೆ. ನಮಸ್ತೆ.

0: ನಮಸ್ತೆ, ಪರಿಚಯ ಮಾಡ್ಕೊಳ್ಳಿ, ರೇಡಿಯೋ ಸೆಟ್ಟಿಂದ ದೂರ ಬನ್ನಿ. ರೇಡಿಯೋ ರೇಡಿಯೋ ಆರ್ಸಿ ದೂರ ಬನ್ನಿ.
1: ಅಲ್ಲ, ನಾವು ಚಂದ್ರಪಟ್ಟಣ ತಾಲೂಕಿಂದ, ಮಂಗೇಹಳ್ಳಿಯಿಂದ.
0: ಆಗ್ಲಿ, ಒಂದು ಒಗಟ್ ಹೇಳ್ತೀವಿ, ಉತ್ತರ ಹೇಳ್ಬೇಕು. ಅಣ್ಣಪ್ಪನ ತ್ವಾಟ ಹೂ ಬಿಟ್ರೆ ಹಾಳು.
1: ಹೂ ಬಿಟ್ರೆ ಹಾಳು,
0: ನಿಮ್ ದೇಹದಲ್ಲೇ ಇದೆ. ನಿಮ್ ದೇಹದಲ್ಲೇ ಇದೆ ಅದು.
1: ಹೌದಾ? ಕಣ್ಣು ಕಣ್ಣು
0: ಸರಿಯಾಗಿದೆ. ಕಣ್ಣಲ್ಲಿ ಹೂ ಬಂದ್ರೆ ನಮ್ಗೆ ಕಣ್ಣು ಹಾಳಾಯ್ತಲ್ವಾ?
1: ಹೌದೌದು.
0: ನೋಡಿ, ನಿಮ್ ಮನೆಯವರ ಯಾರ ಉತ್ತರ ಹೇಳ್ಬಿಟ್ರಲ್ಲ ಸರಿಯಾಗಿ. ಓಕೆ, ಅಭಿನಂದನೆ ಅವ್ರಿಗೂ ಕೂಡ, ನಿಮ್ಗೂ ಕೂಡ.
1: ಥ್ಯಾಂಕ್ ಯು ಮೇಡಮ್. ಓಕೆ, ಆಯ್ತು. ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.
2: ನಮಸ್ತೆ.
0: ಒಗಟ್ ಹೇಗಿದೆ, ಪರಿಚಯ ಮಾಡ್ಕೊಳ್ಳಿ. ಯಾರು ಎಲ್ಲಿಂದ?
2: ನನ್ ಬೇಲೂರಿನಿಂದ, ಗೀತಾ ಅಂತ.
0: ಸಣ್ಣ ಮನೇಲಿ ಸುಪ್ಪತ್ತಿಗೆ ಹಾಸಿದೆ, ಏನದು? ಏನಾದ್ರೂ ಪ್ರಯತ್ನ ಪಡಿ ನೋಡೋಣ, ಗೊತ್ತಾಗ್ತಿಲ್ವಾ?
2: ಇಲ್ಲ ಇಲ್ಲ, ಗೊತ್ತಾಗ್ತಿಲ್ಲ. ಹಳೆದಾದ್ರೆ ಗೊತ್ತಾಗತ್ತೆ, ಹೊಸದಲ್ವಾ? ನಂಗೆ ಅಷ್ಟು ಗೊತ್ತಾಗಲ್ಲ.
0: ಆಯ್ತಾಯ್ತು, ಕೇಳ್ತಾ ಇರಿ, ಕಾರ್ಯಕ್ರಮ ಗೊತ್ತಾಗತ್ತೆ.
2: ಓಕೆ.
0: ನಮಸ್ತೆ. ಹಲೋ.

0: ನಮಸ್ತೆ
1: ನಮಸ್ತೆ ಮೇಡಮ್, ನಾನು ಶೋಭಾ ಚಂದನ್, ಬಳ್ಳಪೇಟೆ.
0: ಸಣ್ಣ ಮನೆಯಲ್ಲಿ ಸುಪ್ಪತ್ತಿಗೆ ಹಾಸಿದೆ.
1: ನಾಲ್ಗೆನ ಮೇಡಮ್?
0: ಕರೆಕ್ಟು. ಇನ್ನೊಂದು ಮನೆ ಬಾಯಿ ನಾಲ್ಗೆ. ಉತ್ತರ ಸರಿ ಇದೆ, ಅಭಿನಂದನೆ ತಮಗೆ.
1: ಓಕೆ ಮೇಡಮ್.
0: ನಮಸ್ತೆ.
2: ನಮಸ್ತೆ ಮೇಡಮ್, ನಾನು ವಿಜಯಲಕ್ಷ್ಮಿ ರಾಜ.
0: ಅಕ್ಕ ಆತ್ರೆ ತಂಗಿನೂ ಅಳ್ತಾಳೆ
2: ಕಣ್ಣು.
0: ಅಲ್ವಾ, ಅಂದ್ರೆ ಒಂದೇ ಕಣ್ಣಲ್ಲಿ ನೀರ್ ಬರಲ್ಲ, ನಾಟಕ ಮಾಡಿದ್ರೆ ಮಾತ್ರ ಬರ್ಬೋದಷ್ಟೇ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಎರಡು
2: ಕಣ್ಣು. ಕಣ್ಣೊಂದು ಗೊತ್ತಿತ್ತು ಮೇಡಮ್, ಆಗ್ಲೇ ಕೇಳಿದ್ದೇನು ಸಹ. ಕಾರೇ ಸಿಕ್ಲಿಲ್ಲ.
0: ಇರ್ಲಿ, ಈಗ್ಲಾದ್ರೂ ಸಿಕ್ತಲ್ಲ ಅಲ್ವಾ. ಧನ್ಯವಾದ, ನಮಸ್ಕಾರ.

0: ನಮಸ್ತೆ.
1: ನಮಸ್ಕಾರ ಮೇಡಮ್,
0: ಪರಿಚಯ ಮಾಡ್ಕೊಳ್ಳಿ.
1: ನಾನು ಬೇಲೂರಿಂದ ಎಂ ಪಿ ಮಹಾಲಿಂಗಪ್ಪ.
0: ಅಂಗಡಿಲಿ ಮಾರೋದು ಜಂಬು ನೇರಳೆ ಹಣ್ಣು
1: ಮೇಡಮ್?
0: ಅಂಗಡಿಲಿ ಮಾರೋದು ಜಂಬು ನೇರಳೆ ಹಣ್ಣು, ಕೊಂಬೋರುಂಟು ತಿನ್ನೋರಿಲ್ಲ.
1: ಅಂಗಡಿಲಿ ಮಾರ್ತಾರೆ ಮೇಡಮ್?
0: ಅಂಗಡಿಲಿ ಮಾರ್ತಾರೆ, ಅದು ನೋಡಕ್ಕೆ ಜಂಬು ನೇರಳೆ ಹಣ್ಣು ಇದ್ದಂಗೆ ಇರುತ್ತೆ. ಅದನ್ನ ತಗೊಳ್ತಾರೆ, ಆದ್ರೆ ತಿನ್ನಕ್ಕಾಗಲ್ಲ.
1: ಗೊತ್ತಾಗ್ತಿಲ್ಲ ಮೇಡಮ್.
0: ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ?
1: ಕೇಳ್ತಾ ಇದ್ದೀನಿ ಮೇಡಮ್, ಕೇಳ್ತಾ ಇದ್ದೀನಿ.
0: ಹಾಗಾದ್ರೆ
1: ನಾನು ಕಡೆಗೊಂದು ಗೀತೆಗೆ ಟ್ರೈ ಮಾಡ್ತೀನಿ ಅಂತ ಸುಮ್ಮನೆ ಇದ್ದೆ, ಇವಾಗ ಪುಸ್ತಕ ಲೈನ್ ಸಿಕ್ಬಿಡ್ತು.
0: ಇರ್ಲಿ ಇರ್ಲಿ, ಅದಕ್ಕಿಂತ 10 ನಿಮಿಷ ಟೈಮ್ ಇದೆ. ಆಮೇಲೆ
1: ಹೌದು ಮೇಡಮ್.
0: ಓಕೆ ಓಕೆ, ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
2: ಕಡೂರು ತಾಲೂಕ್ ನಿಡಗಟ್ಟದಿಂದ ಸುವರ್ಣ.
0: ಸುವರ್ಣ ಅವರೇ, ಹೀಗಿದೆ
2: ಹೇಳಿ ಮೇಡಮ್.
0: ಅಂಗಡಿಲಿ ಮಾರೋದು ಜಮ್ನೇರಳೆ ಹಣ್ಣು, ಕೊಂಬೋರುಂಟು ತಿಂಬೋರಿಲ್ಲ.
2: ಅಂಗಡಿಲಿ ಮಾರೋದು ಜಂಬು ನೇರಳೆ ಹಣ್ಣು,
0: ಕೊಳ್ಳೋರುಂಟು ತಿನ್ನೋರಿಲ್ಲ.
2: ಮೇಡಮ್ ರುದ್ರಾಕ್ಷಿ ಅಲ್ವಾ, ಏನಾದ್ರು ಕ್ಲೂ ಇದೆಯಾ?
0: ಇಲ್ಲ ನೋಡೋಣ. ಹಾ, ಅಂದ್ರೆ ಅದೇ ಅದರಲ್ಲೇ ಇದೆ. ಅಂಗಡಿಲಿ ಮಾರ್ತಾರೆ, ನೆರಳೆ ಹಣ್ಣು ಇದ್ದಂಗೆ ಇರುತ್ತೆ, ಎಲ್ಲ ತಗೊಳ್ತಾರೆ, ಆದ್ರೆ ಯಾರು ತಿನ್ನಕ್ಕಾಗಲ್ಲ ಅದನ್ನ.
2: ಹೌದಾ?
0: ಅಂದ್ರೆ ನಿರ್ಜೀವ ವಸ್ತು ಅಂತ ಹೇಳ್ಬೋದು, ಅದೇ ಇದು ನಿಮ್ಗೆ ಕ್ಲೂ. ನೋಡೋಣ. ಹಾ, ಮುಂದಿನ ಕರೆ ತಗೊಳ್ತೀನಿ.
3: ನಮಸ್ಕಾರ.
0: ಹಾ ಹೇಳಿ, ಯಾರು?
3: ನಾನು ಗುರುಮೂರ್ತಿ ಅಂತ ಕೇರ್ಪುರಂ ಇಂದ ಆಫರ್.
0: ಉತ್ತರ ಗೊತ್ತಾಯ್ತಾ ತಮ್ಗೆ?
3: ಡೈಲಿ
0: ಮಾಡಲ್ಲ, ಆದ್ರೂ ಪರ್ಚೇಸ್ ಮಾಡ್ತೀರಾ? ಲೈಫ್ ಅಲ್ಲಿ ಒಂದ್ ಟೈಮ್ ಮಾಡ್ಬೋದು. ತಿನ್ನಲ್ಲ, ನಿರ್ಜೀವ ವಸ್ತು ಅನ್ನಲ್ಲ. ನಿರ್ಜೀವ ವಸ್ತು ತಿನ್ನೋದು ಅಲ್ಲ ಅದು.
3: ಪರ್ಚೇಸ್ ಮಾಡ್ತಿರ್ತೀವಿ ಸಾಮಾನ್ಯವಾಗಿ.
0: ಈ ಕೊಟ್ಟಿದ್ದೇ ಜಮ್ನೆರಳೆ ಇದ್ದಂಗಿರುತ್ತೆ ಅಂತ ಹೇಳಿದ್ನಲ್ಲ. ಅಂಗಡಿಲಿ ಮಾರ್ತಾರೆ, ಜಮ್ನೆರಳೆ ಇದ್ದಂಗಿರುತ್ತೆ, ತಂದು ಇಟ್ಕೋತೀರ, ಆದ್ರೆ ತಿನ್ನಕ್ ಆಗಲ್ಲ. ತಿನ್ನೋ ವಸ್ತು ಅಲ್ಲ ಅದು.
3: ನಿರ್ಜೀವ
0: ತಿನ್ನೋ ವಸ್ತು ಅಲ್ಲ.
3: ಮನೆಯಲ್ಲೂ ಉಪಯೋಗಿಸಲ್ಲ, ತಂದು ಇಟ್ಕೋತೀವಿ.
0: ಇಟ್ಕೊಂಡಿರ್ತೀರ ಮನೆಯಲ್ಲಿ?
3: ಉಪಯೋಗ ಬರುತ್ತದ?
0: ಜಾಸ್ತಿ ಹೇಳಕ್ ಆಗಲ್ಲ. ನೋಡೋಣ, ಮುಂದಿನ ಕತೆ ತಗೊಳ್ತೀವಿ. ಕರೆ ಬರ್ತಾ ಇದೆ, ಧನ್ಯವಾದ. ನಮಸ್ತೆ.
4: ನಮಸ್ತೆ ಮೇಡಮ್, ನಾವು ಬೇಲೂರು ತಾಲೂಕ್ ಪಡವಳದಿಂದ ರೂಪಾ.
0: ರೂಪಾ ಅವ್ರೆ, ಒಗಟ್ ಕೇಳ್ಕೊಂಡ್ರಾ?
4: ಕೇಳಿಸ್ಕೊಂಡೆ ಮೇಡಮ್. ಪೆನ್ನು ಕಾಗದ ಇರ್ಬೋದಾ?
0: ಇಲ್ಲವೇ ಇಲ್ಲ, ಒಂದೇ ಒಂದು, ಒಂದೇ ಒಂದದು.
4: ಹೌದಾ?
0: ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ಸಲ ನೀವು ಒಂಚೂರು ಪ್ರಯತ್ನ ಮಾಡ್ಬಿಡಿ, ಇನ್ನೊಂದು ಹೇಳಿ ನೋಡೋಣ, ಮತ್ತೆ ನಾನೇ ಹೇಳ್ತೀನಿ. ನೇರಳೆ ಹಣ್ಣು ಇದ್ದಂಗಿರುತ್ತೆ ಅದು.
4: ಹೌದಾ?
0: ತಿನ್ನೋದಲ್ಲ ಅದು.
4: ಪೆನ್ನು ಅನ್ಕೊಂಡೆ.
0: ಇನ್ನೂ ಒಂದು ಹೇಳ್ಬಿಡ್ತೀನಿ, ದೇವ್ರ ಮನೇಲಿ ಇಡ್ತೀರಪ್ಪ.
4: ದೇವ್ರ ಮನೆ ಇಲ್ಲ, ರುದ್ರಾಕ್ಷಿ ಸರನಾ ಮೇಡಮ್?
0: ಕೆಲವ್ರ ಮನೇಲಿ ಮಾತ್ರ ಇಟ್ಟಿರ್ತಾರೆ ರುದ್ರಾಕ್ಷಿ ಅಲ್ಲ, ಅದಾದ್ರೆ ನೀವು ಹಾಕೋತೀರಾ ಅಂತ ಹೇಳ್ತಿದ್ದೆ ನಾನು.
4: ಗೊತ್ತಾಗ್ತಿಲ್ಲ ಮೇಡಮ್. ಲಿಂಗು ಲಿಂಗು
0: ಸಾಲಿಗ್ರಾಮ.
4: ಸಾಲಿಗ್ರಾಮನ
0: ಅಂದ್ರೆ ಅದು ಅದೇ ಶೇಪ್ ಅಲ್ಲಿ ಇರುತ್ತೆ ನೋಡಿ, ಗುಂಡುಗೆ ದಪ್ಪಗೆ ಸ್ವಲ್ಪ ಅದೇ ಕಲರ್ ಬರುತ್ತೆ, ಬ್ಲಾಕ್ ಮೇಲೆ ಅದೇ ಕಲರ್ ಬರುತ್ತೆ ಸಾಲಿಗ್ರಾಮ ಅದು. ಓಕೆ, ನಮಸ್ಕಾರ.
4: ನಿಮಗೂ ನಮಸ್ಕಾರ ಮೇಡಮ್. ಓಕೆ.

0: ನಮಸ್ತೆ.
1: ನಮಸ್ತೆ,
0: ಹೇಳಿ, ಯಾರು?
1: ಇಲ್ಲಿ ಬಳಪೇಟೆಯಿಂದ ಲತಾ ಅಂತ.
0: ಲತಾ ಅವರೇ, ಒಗಟ್ ಹೇಗಿದೆ? ಹಸಿರು ಗೋಡೆ, ಬಿಳಿ ಕೋಟೆ, ಕರಿ ಮನುಷ್ಯರು?
1: ಹಸಿರು ಗೋಡೆ,
0: ಬಿಳಿ ಕೋಟೆ, ಕರಿ ಮನುಷ್ಯರು ಒಳಗಿದ್ದಾರೆ. ಇನ್ನು ಯಾವ್ಯಾವ ಹಣ್ಣಿದೆ ಜ್ಞಾಪಿಸ್ಕೊಳ್ಳಿ, ಮೂರ್ ಆಗೋಯ್ತು. ಆಗ್ಲಿ, ಮುಂದಿನ ಕರೆಗೆ ಹೋಗ್ತಿವಿ. ಮುಂದಿನ ಕರೆಗೆ ಹೋಗ್ತಿವಿ.
1: ನಮಸ್ಕಾರ.
0: ಓಕೆ. ನಮಸ್ತೆ. ನಮಸ್ತೆ. ಹಲೋ, ಮಾತಾಡಿ.
2: ಹಲೋ, ನಮಸ್ತೆ ಮೇಡಮ್.
0: ಫೋನ್ ಮಾಡ್ಬಿಟ್ಟು ಎಲ್ಲೋ ಬಿಟ್ರಿ.
2: ಆ್ಯಪ್ನಲ್ಲಿ ಕೇಳಿದಲ್ಲ ಮೇಡಮ್.
0: ಹಾ, ಅದಕ್ಕೆ ನಿಧಾನ ಆಗುತ್ತಲ್ವಾ. ಓಕೆ. ಹಸಿರು ಗೋಡೆ, ಬಿಳಿ ಕೋಟೆ, ಕರಿ ಮನುಷ್ಯರು?
2: ಅದು ಕಲ್ಲಂಗಡಿ ಅನ್ನು ಮೇಡಮ್.
0: ಇಲ್ಲ, ಬಿಳಿ ಕೋಟೆ ಇಲ್ಲ ಅಲ್ಲಿ.
2: ಬಿಳಿಕೋಟೆ
0: ನಾಲ್ಕು ಕಣ್ಣು ಆಗೋದು, ಅವ್ರದ್ದೊಂದು ಮೂರು, ನಿಮ್ದೊಂದು. ಉತ್ತರ ಸರಿ ಹೋಗ್ಲಿಲ್ಲ, ನೋಡೋಣ, ಮುನ್ನೂರು ಹೇಳ್ತಾರೆ, ನೋಡ್ತೀನಿ. ನಮಸ್ತೆ. ಹಲೋ, ಪರಿಚಯ ಮಾಡ್ಕೊಳ್ಳಿ.
3: ಮೈಸೂರಿಂದ ಶಿವಣ್ಣ ಅಂತ ಮೇಡಮ್.
0: ಶಿವಣ್ಣ ಅವ್ರ ಹೇಳಿ, ಉತ್ತರ ಗೊತ್ತಾಯ್ತಾ?
3: ಕಲ್ಲಂಗಡಿ ಹಣ್ಣು ಮೇಡಮ್.
0: ಬಿಳಿಕೋಟೆ ಇಲ್ಲ.
3: ಇನ್ನೊಂದ್ಸಲ ಹೇಳಿ ಮೇಡಮ್.
0: ಹಸಿರು ಗೋಡೆ, ಬಿಳಿ ಕೋಟೆ, ಕರಿ ಮನುಷ್ಯರು?
3: ಇದು ಇರ್ಬೇಕು, ಪಪ್ಪಾಯ ಮೇಡಮ್.
0: ತಪ್ಪಾಯ್ತಲ್ಲ.
3: ಹಸಿರು ಕೋಟೆ, ಬಿಳಿ ಗೋಡೆ, ಕಪ್ಪು ಮನುಷ್ಯರು.
0: ಆಯ್ತು, ಇನ್ನೊಬ್ರಿಗೆ ಕೇಳ್ಬಿಟ್ಟು ಉತ್ತರ ನಾನೇ ಹೇಳ್ಬಿಡ್ತೀನಿ. ಓಕೆ
3: ಓಕೆ.
0: ನಮಸ್ತೆ
4: ಮೇಡಮ್. ನಮಸ್ತೆ, ನಾವು ಸವಿತಾ ಅಂತ ಹೇಳಿ, ಚಿಕ್ಕಮಗಳೂರಿಂದ.
0: ಸವಿತಾ ಅವರೇ, ಉತ್ತರ ಗೊತ್ತಾಯ್ತಾ?
4: ಸೀತಾಫಲ ಮೇಡಮ್.
0: ಸರಿಯಾಗಿ ಉತ್ತರ ಹೇಳ್ಬಿಟ್ರಲ್ಲ, ನಿಮ್ಗೆ ಲಾಸ್ಟ್ ಚಾನ್ಸ್, ನಾನೇ ಹೇಳೋಣ ಅಂತಿದ್ದೆ, ನೀವೇ ಹೇಳ್ಬಿಟ್ರಿ. ಅಭಿನಂದನೆ ತಮಗೆ.
4: ಥ್ಯಾಂಕ್ ಯು ಮೇಡಮ್.
0: ಓಕೆ, ನಮಸ್ಕಾರ.

ಇದುವರೆಗೆ ಒಗಟು ಜಿಗುಟು ನೇರ ಪ್ರಸಾರದ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಪ್ರಸ್ತುತಿ ದೀಪಾ ಹೆಚ್ವಿ, ತಾಂತ್ರಿಕ ಸಹಕಾರ ಆರ್ಕೆ ಲೋಕೇಶ್ ಹಾಗೂ ದಿನಕರ ಶಾಸ್ತ್ರಿ.

0: ಜಿಗಿಟೆನಿಸುವ ಒಗಟುಗಳನ್ನ ಬಿಡಿಸಿದ,
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡಿದ ಕಾರ್ಯಕ್ರಮ
2: ಒಗಟು ಜಿಗಿಟು ಇಲ್ಲಿಯವರೆಗೆ ಮೂಡಿ ಬಂತು.
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಟಿ.
0: ಆಸಕ್ತಿ ಕುತೂಹಲದಿಂದ ಭಾಗವಹಿಸಿದ ನಿಮ್ಮ ಈ ಕಾರ್ಯಕ್ರಮವು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೆಳಗುರೆ ಇಂದು 2026 ಇಸವಿ ಜೂನ್ ತಿಂಗಳ 22 ತಾರೀಕು ಸೋಮವಾರ. ಆತ್ಮೀಯ ಕೇಳುಗರಿಗೆಲ್ಲ ಅನಿತಾ ಎಸ್ಜಿ ಮಾಡುವ ನಮಸ್ಕಾರಗಳು.

ಕೇಳುಗರೆ, ಸಮಯ ಸರಿಯಾಗಿ 10:31:28. ಈಗ ಕಾರ್ಯಕ್ರಮ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ನಿಮ್ಮಿಷ್ಟದ ಹಾಡುಗಳನ್ನು ಕೇಳಲು ಕರೆ ಮಾಡಿ 24628 ಮತ್ತೊಂದು 24528. ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ. ಅದಕ್ಕೂ ಮೊದಲು ಈಗ ಕಂಠಿ ಚಿತ್ರದ ಒಂದು ಹಾಡನ್ನು ಕೇಳೋಣ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆಗೆ ಕವಿರಾಜ್ ಅವರ ಸಾಹಿತ್ಯವಿದೆ. ಸಂಗೀತ ನಿರ್ದೇಶನ ಮಾಡಿದ್ದಾರೆ ಗುರು ಕಿರಣ್.

0: ಕಂಠಿ ಚಿತ್ರದ ಒಂದು ಸೂಪರ್ ಹಿಟ್ ಎವರ್ಗ್ರೀನ್ ಹಾಡನ್ನ ಕೇಳಿದ್ವಿ ನೋಡೋಣ. ಮೊದಲನೇ ಕರೆ, ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ? ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ಕಾರ, ನಿಮ್ ಪರಿಚಯ ಮಾಡ್ಕೊಳ್ಳಿ.
1: ಚಿಕ್ಕಮಂಗ್ಳೂರಿಂದ ಸುಜಾತಾ ದಿವಾಕರ್ ಮೇಡಮ್.
0: ಯಾವ ಚಿತ್ರದ ಗೀತೆ ಬೇಕು ಸುಜಾತಾ ಅವ್ರಿಗೆ?
1: ಮೇಡಮ್ ರವಿಚಂದ್ರ ಇಂದ ಎಂತ ಸೌಂದರ್ಯ ಕಂಡೆ ಅಪ್ಪಾಜಿಯವರಾಡಿರೋದು ಬೇಕಿತ್ತು ಮೇಡಮ್.
0: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವಂತಹ ಗೀತೆ.
1: ಹೌದು ಮೇಡಮ್, ನನ್ನ ಫೇವರೇಟ್ ಸಾಂಗ್.
0: ಆಯ್ತು ಸುಜಾತಾ ಅವರೇ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಧನ್ಯವಾದಗಳು.
0: ನಮಸ್ತೆ. ರವಿಚಂದ್ರ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ ಡಾ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಉಪೇಂದ್ರ.

0: ಕೇಳುಗರೆ, ಆಕಾಶವಾಣಿ ಹಾಸನ ಕೇಂದ್ರದಿಂದ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದರೆ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಎಲ್ಲಿಂದ?
1: ಆಲೂರಿನಿಂದ ಶಿವ ಮಾತಾಡ್ತಿದ್ದೀನಿ ಮೇಡಮ್.
0: ಆಲೂರಿನಿಂದ ಶಿವ ಅವರು? ಯಾವ ಚಿತ್ರದ ಗೀತೆ ಬೇಕು ಶಿವ ಅವರಿಗೆ?
1: ಕುಟುಂಬದಲ್ಲಿ ಸಾಂಗ್ ಇದೆ ಮೇಡಮ್, ಕುಚ್ಚು ಕುಚ್ಚು ಸಾಂಗ್ ಇದೆ ಸರ್, ಚೆನ್ನಾಗೈತೆ ಮೇಡಮ್.
0: ಹೌದೌದು. ಯಾರಿಗೋಸ್ಕರ ಶಿವ ಅವರೇ?
1: ಸುಮ್ಮನೆ ಕೇಳಕ್ ಮೇಡಮ್, ಅದು ಯಾರು ಚೆನ್ನಾಗೈತೆ ಸಾಂಗ್ ಪಿಕ್ಚರ್ ಎಲ್ಲ, ಅದಕ್ಕೆ
0: ಕೇಳೋದಿಕ್ಕೋಸ್ಕರ. ಆಯ್ತು, ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಉದಿತ್ ನಾರಾಯಣ ಹಾಗೆ ನಂದಿತಾ ಅವರ ಸ್ವರದಲ್ಲಿ, ಕೇಳಿ.
1: ಧನ್ಯವಾದ ಮೇಡಮ್.

0: ನಮಸ್ತೆ.
1: ನಮಸ್ತೆ.
0: ಎಲ್ಲಿಂದ ಕರೆ ಮಾಡಿದಿರಾ?
1: ಬೇಲೂರಿಂದ.
0: ಬೇಲೂರಿಂದ. ಯಾರು?
1: ಗೀತಾ ಅಂತ.
0: ಗೀತಾ. ಗೀತಾ ಅವ್ರಿಗೆ ಯಾವ ಚಿತ್ರದ ಹಾಡ್ಬೇಕು?
1: ನನ್ಗೆ ಕರ್ಪೂರದ ಗೊಂಬೆ ಚಿತ್ರದಿಂದ ತಬ್ಬಲಿಗೆ ಈ ತಬ್ಬಲಿ ಹಾಡ್ಬೇಕಿತ್ತು. ಇದು ನನ್ನ ತಂಗಿಗೋಸ್ಕರ.
0: ಓ, ಸಂಪಿಗೆ ಇದೆ, ಮಲ್ಲಿಗೆ ಇದೆ, ಕರ್ಪೂರದ ಗೊಂಬೆ ಇದೆ, ಎಲ್ಲ ಬಿಟ್ಟು ಈ ಹಾಡು ತಬ್ಬಲಿಗೆ ಈ ಹಾಡ್ಬೇಕಾ?
1: ಇಲ್ವಾ? ಅದು
0: ಇದೆ ಇದೆ.
1: ಅದು ನಾನು ನನ್ನ ತಂಗಿ ಇಬ್ಬರು ಇರೋದು, ನಂಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಇಲ್ಲ. ಅದಕ್ಕೋಸ್ಕರ ನನ್ನ ತಂಗಿಗೋಸ್ಕರ, ನಾಡಿದ್ದವಳ ಬರ್ತ್ಡೇ ಇದೆ, ಅದಕ್ಕೋಸ್ಕರ ಆ ಹಾಡೇ ಬೇಕಿತ್ತು.
0: ತಂಗಿಗೋಸ್ಕರ ಈ ಹಾಡನ್ನ ಕೇಳ್ತಾ ಇದ್ದೀರಾ, ಕರ್ಪೂರದ ಗೊಂಬೆಯಿಂದ. ಆಯ್ತು ಗೀತಾ ಅವರೇ, ನೀವು ಇಷ್ಟಪಟ್ಟಿರುವಂತಹ ಗೀತೆಯನ್ನ ಹಾಡಿದ್ದಾರೆ ಚಿತ್ರ ಅವರು. ಕೇಳಿ, ನಿಮಗಾಗಿ ಕರ್ಪೂರದ ಗೊಂಬೆ ಚಿತ್ರದ ಗೀತೆ.
1: ಓಕೆ, ಧನ್ಯವಾದ.
0: ನಮಸ್ತೆ.

ಎಸ್ ನಾರಾಯಣ ಅವರ. ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಹಂಸಲೇಖ. ನೀವೀಗ ಕೇಳುತ್ತಿರುವ ಗೀತೆ ಕರ್ಪೂರದ ಗೊಂಬೆ ಚಿತ್ರದ್ದು.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

0: ಕೇಳುಗರೆ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಕಡೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ನಂತರ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾ ತ್ರಿನೇತ್ರ ಮಹಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಂದು ರಾತ್ರಿ 8:00 ಯುವವಾಣಿ ಯುವರಸ ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ. ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ, ಕರೆಗೊಂದು ಗೀತೆ.
1: ನಮಸ್ತೆ ಮೇಡಮ್, ನಾನು ಸಕಲೇಶ್ಪುರದಿಂದ ರೋಹಿಣಿ ಅಂತ.
0: ರೋಹಿಣಿ ಅವರು, ಯಾವ ಚಿತ್ರದ ಗೀತೆ ಬೇಕು ರೋಹಿಣಿ ಅವರಿಗೆ?
1: ನನಗೆ ಪಲ್ಲವಿ ಅನುಪಲ್ಲವಿಯಿಂದ ನಗುವ ನಯನ ಮಧುರ ಮೌನೈರಿಯರ.
0: ಯಾರಿಗೋಸ್ಕರ ಈ ಗೀತೆ?
1: ಇದು ನನ್ನ ತಮ್ಮನ ಮಗಳು ರತಿ ಅಂತ ಇದ್ದಾಳೆ, ಅವಳಿಗೆ ತುಂಬಾ ಇಷ್ಟ ಅಂತೆ.
0: ಹೌದಾ, ಆಯ್ತು,
1: ಅದಕ್ಕೆ ಕೇಳ್ತೀನಿ.
0: ನೀವು ಇಷ್ಟಪಟ್ಟಿರುವಂತಹ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ.
1: ಆಯ್ತು, ನಮಸ್ತೆ ಮೇಡಮ್.
0: ಧನ್ಯವಾದ. ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಇಳೆಯರಾಜ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಕೇಳುಗರೆ, ಇದುವರೆಗೂ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದಂತಹ ಎಲ್ರಿಗೂ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಅವರು ಮುಂದಿನ ಕಾರ್ಯಕ್ರಮಗಳಲ್ಲಿ ಪ್ರಯತ್ನ ಮಾಡಿ ನಿಮಿಷ್ಟದ ಹಾಡುಗಳನ್ನು ಕೇಳಬಹುದು. ಇದಾಗಿತ್ತು ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ ಗೀತೋಂಕ ಆಂಗನ್. ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಬ್ಲಾಕ್ ಮೇಲ್ ಚಿತ್ರದ ಗೀತೆ, ಗೀತೆಯ ಗಾಯಕರು ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್. ರಾಜೇಂದ್ರ ಕಿಶನ್ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಆನಂದ್ ಜಿ ಹಾಗೂ ಕಲ್ಯಾಣ್ ಜಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಆನಂದ ಬಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ನಿರ್ದೇಶನವಿರುವ ಬಾಬಿ ಚಿತ್ರದ ಗೀತೆಯನ್ನ. ಗೀತೆಯ ಗಾಯಕರು ಶೈಲೇಂದ್ರ ಸಿಂಗ್.

ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24525258. ಎಸ್ಟಡಿ ಕ್ರಮಾಂಕ 0812. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ. ನೇರ ಫೋನಿನ್ ಕಾರ್ಯಕ್ರಮ ಇಂದು ಸಂಜೆ 6:51 ಕೃಷಿ ರಂಗ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ ಕುರಿತು ಹಾಸನದ ಮಡೆನೂರಿನ ಜೈವಿಕ ಇಂಧನ ಪಾರ್ಕ್ ಯೋಜನೆಯ ಸಹ ಯೋಜನಾ ಸಮನ್ವಯಾಧಿಕಾರಿಗಳಾದ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಯುವರಸ ಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮಕ್ಕೆ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಕುನಾಲ್ ಗಾಂಜಾವಾಲಾ ಅವರ ದನಿಯಲ್ಲಿರುವ ಜುರುಂ ಚಿತ್ರದ ಗೀತೆಯನ್ನ. ದೇವ್ ಕೊಹ್ಲಿ ಅವರು ಬರೆದಿರುವ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಆನಂದ್ ಜಿ ಹಾಗೂ ಕಲ್ಯಾಣ್ ಜಿ.

ಅನೂಪ್ ಘೋಷಾಲ್ ಅವರ ಧ್ವನಿಯಲ್ಲಿ ಮೌಸಮ್ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಆರ್ ಡಿ ಬರ್ಮನ್.

ಕೆಳಗುರಿ ಇಂದು ಬೆಳಗ್ಗೆ 11:30 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಬಿ ಹರಿಹರನ್ ಹಾಗೂ ಅಶೋಕ್ ಎಸ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 12:05 ಬೆಂಗಳೂರು ಕೇಂದ್ರ

0: ಈರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು.
1: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

ಹಸ್ಮತ್ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನವಿರುವ ಕೋರಾ ಕಾಗಜ್ ಚಿತ್ರದ ಗೀತೆ ಇದು. ಗೀತೆಯ ಗಾಯಕರು ಕಿಶೋರ್ ಕುಮಾರ್.

0: ಕೇಳುಗರೆ, ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ ಗೀತೋಂ ಕಾ ಆಂಗನ್ ಮೂಡಿಬಂತು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಕೆಳಗುರಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಎಂಬಿ ಹರಿಕುಮಾರ್ ಹಾಗೂ ಅಶೋಕ್ ಎಸ್ ಅವರ ಹಾಡುಗಾರಿಕೆ. ಇನ್ನು ರಾಮ ರಾಮ ಸೀತಾರಾಮ ಹುಸೇನಿ ರಾಗ ರೂಪಕತಾಳದಲ್ಲಿರುವ ತ್ಯಾಗರಾಜರ ಕೃತಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಆಲಿಸಿ ದಯಮಾಡೋ ರಂಗ ಕಲ್ಯಾಣಿ ರಾಗ ಪುರಂದರದಾಸರ ಕೃತಿ.

0: ಕೇಳುಗರೆ, ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಬಿ ಹರಿಹರನ್ ಹಾಗೂ ಅಶೋಕ್ ಎಸ್ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಇದಾಗಿತ್ತು ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ. ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. FM 102.2 MHz.

ಹೇಳುಗರೆ, ಇಂದು ಸಂಜೆ 6:51 ಕೃಷಿ ರಂಗ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಇದರಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ ಕುರಿತು ಹಾಸನದ ಮಡೇನೂರಿನ ಜೈವಿಕ ಇಂಧನ ಪಾರ್ಕ್ ಯೋಜನೆಯ ಸಹಯೋಜನಾ ಸಮನ್ವಯಾಧಿಕಾರಿಗಳಾದ ಡಾ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಇಂದು ರಾತ್ರಿ 8:00 ಯುವವಾಣಿಯಲ್ಲಿ ಯುವರಸ ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಕೋಮಲ್ ಕೆಪಿ, ಕಾರ್ಯಕ್ರಮಕ್ಕೆ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಆಕಾಶವಾಣಿ ಹಾಸನ, ಸಮಯ 12:00 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುವುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಬಯಲು ಸೀಮೆಯ ಜಿಲ್ಲೆಗಳು ಬರಗಾಲ ಮತ್ತು ಕುಡಿಯುವ ನೀರಿಗೂ ಸಂಕಷ್ಟ ಎದುರಿಸುತ್ತಿದ್ದು, ರಾಜ್ಯದ ಪಾಲಿನ ಕಾವೇರಿ ನದಿ ನೀರಿನ ನ್ಯಾಯಯುತ ಬಳಕೆ ಹಾಗೂ ಹಂಚಿಕೆ ವಿಷಯದಲ್ಲಿ

0: ಒಂದು ಮಗುವನ್ನು ವಿದೇಶಿ ಪೋಷಕರು ದತ್ತು ಪಡೆದಿದ್ದಾರೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರ್ಮ್ನಲ್ಲಿ ಆಯೋಜಿಸಿದೆ. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ರಾಮನಗರ ತಾಲೂಕು ಅಂಚೀಪುರ ಗ್ರಾಮದಲ್ಲಿ ಪಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಜನೆಯ ಒಟ್ಟು ವೆಚ್ಚ 18,000 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಇದರಿಂದ ಯಾರಿಗೆ ಲಾಭವಾಗಲಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಅಸಂಘಟಿತ ಕಾರ್ಮಿಕರಿಗೆ ಇಳಿ ವಯಸ್ಸಿನಲ್ಲಿ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತೆ ಕಲ್ಪಿಸಲು ಕೇಂದ್ರ ಸರ್ಕಾರ ವಂತಿಗೆ ಆಧಾರಿತ ಪಿಂಚಣಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 8,457 ಜನ ಅಸಂಘಟಿತ ಕಾರ್ಮಿಕರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಎಸ್ ಸುಂಬಟ್.
1: ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 8,457 ಅಸಂಘಟ ಕಾರ್ಮಿಕರು ಈ PMSYM ಪಿಂಚಣಿದಾರರಾಗಿ ನೋಂದಣಿ ಮಾಡಿಸಿರುತ್ತಾರೆ. ಅವರ ವಯಸ್ಸಿನ ಆಧಾರದ ಮೇಲೆ ಅಂದ್ರೆ 18 ವರ್ಷ ವಯಸ್ಸಿನವರು ತಿಂಗಳಿಗೆ 55 ರೂಪಾಯಿ ಮಾಸಿಕ ವಂತಿಕೆ ಕಟ್ಟಬೇಕು. 19 ವರ್ಷ ಇದ್ದರು 58 ರೂಪಾಯಿ ಕಟ್ಟಬೇಕು. 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿರುವಂತವರು ಮಾಸಿಕ 55 ರಿಂದ 200 ರೂಪಾಯಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಆದ್ರೆ ಸೇಮ್ ಅದೇ ಹಣವನ್ನ 55 ರಿಂದ 200 ರೂಪಾಯಿಯನ್ನ ಕೇಂದ್ರ ಸರ್ಕಾರದವರು ತಮ್ಮ ಖಾತೆಗೆ ಜಮಾ ಮಾಡ್ತಾರೆ. 60 ವರ್ಷ ನಂತರ ಪ್ರತಿ ತಿಂಗಳು ತಾವು ಜೀವಂತವರಿಗೂ 3,000 ರೂಪಾಯಿ ಪೆನ್ಷನ್ ಕೊಡ್ತಾರ. ಆ ಪೆನ್ಷನ್ದಾರ ಒಂದು ವೇಳೆ ಸತ್ತರೆ ಅವ್ನ ನಾಮಿನಿ ಯಾರಿಗೆ ಮಾಡಿದ್ರಿ ಅವರಿಗೆ ಅವರು ಜೀವಂತಿರೋರಿಗೂ 1,500 ರೂಪಾಯಿ ಕೊಡುವಂತ ಸೌಲಭ್ಯ ಇದೆ.
0: ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಶಾಲ್ಮಲಾ ಸಭಾಂಗಣದಲ್ಲಿ ಆಯೋಜಿಸಿದ ಸಾಹಿತ್ಯಾಂತರಂಗ ಕಾರ್ಯಕ್ರಮವನ್ನು ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಉದ್ಘಾಟಿಸಿದರು. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರು ನಗರ ಪರಿಸರ ಪುನಶ್ಚೇತನ ಮಿಷನ್ 2026-2030 ಭಾಗವಾಗಿ ಇದೇ 27ರಂದು ಶನಿವಾರ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆಯವರೆಗೆ ಬೆಂಗಳೂರಿನ ಪ್ರಮುಖ 3 ಬಡಾವಣೆಗಳಲ್ಲಿ ಗಿಡ ನೆಡಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎ ಹ್ಯಾರಿಸ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಆಗುಂಬೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್ ಪೊಲೀಸ್ ಇಲಾಖೆ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ವೃದ್ಧೆಯೋರ್ವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹಸ್ತಾಂತರಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇಂದು ಮತ್ತು ನಾಳೆ ರಾಜ್ಯದ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ 4 ಗ್ರಾಮಗಳಿಗೆ ಕೇಂದ್ರ 15ನೇ ಹಣಕಾಸು ಆಯೋಗದ ಅನುದಾನದಡಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ತಲಾ 65 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಇಂದು ಲೋಕಸಭಾ ಸಂಸದ ಡಾ ಕೆ ಸುಧಾಕರ್ ಆಯುಷ್ಮಾನ್ ಕೇಂದ್ರಗಳ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ.

0: ನಂತರ ಭಾವಗೀತೆಯೊಂದನ್ನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುನೇಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚಿನ ಜನರನ್ನ ನಾವು ನೋಡಿದಾಗ ಬಹಳಷ್ಟು ಮಹಿಳೆಯರಲ್ಲಿ PCOS ಅಥವಾ PCOD ಅನ್ನುವಂತಹ ಸಮಸ್ಯೆ ಕಂಡು ಬರ್ತಾ ಇದೆ. ಅಂದ್ರೆ ಮಾನಸಿಕ ಋತುಚರ್ಯೆಯಲ್ಲಿ ಏರುಪೇರು ಆಗಿರೋದು, ಆಮೇಲೆ ಎಷ್ಟೊಂದು ವಿವಾಹಿತ ಮಹಿಳೆಯರಿಗೆ ಮಕ್ಕಳು ಆಗದೇ ಇರೋದು, ಇಂಥ ಒಂದು ಸಮಸ್ಯೆ ಬಹಳಷ್ಟು ಸಾಮಾನ್ಯ ಅಂತ ಅನ್ಸ್ಬಿಟ್ಟದ. ಇದಕ್ಕೆಲ್ಲ ಏನ್ ಕಾರಣ, ಇದು ಯಾಕೆ ಇತ್ತೀಚಿನ ದಿನದೊಳಗೆ ಹೆಚ್ಚಾಗ್ತಾ ಇದೆ, ಅಂದ್ರೆ ನಾವು ಸೇವಿಸುವ ಆಹಾರನೋ ನಾವು ವಾಸಿಸುವ ಪರಿಸರನೋ ಇದಕ್ಕೆ ಏನ್ ಕಾರಣ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರಿದ್ದಾರೆ. ಡಾಕ್ಟರ್ ಚಂದ್ರಮತಿ ಅವರು ಡೈಟಿಷಿಯನ್, ಆಹಾರ ತಜ್ಞೆ. ಚಂದ್ರಮತಿ ಅವರನ್ನ ಮಾತನಾಡಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಚಂದ್ರಮತಿ.
2: ನಮಸ್ಕಾರ ಮೇಡಮ್.
1: ಈಗ ಚಂದ್ರಮತಿ ಅವರು, ಸಾಮಾನ್ಯವಾಗಿ ನಾವು ಇವತ್ತಿನ ಯುವತಿಯರನ್ನಾಗಬಹುದು ಅಥವಾ ನವ ವಿವಾಹಿತ ಮಹಿಳೆಯರನ್ನಾಗಬಹುದು, ನಾವು ನೋಡಿದಾಗ ಅವರು ಈ PCOS ಅಥವಾ PCOD ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಏನಿದು PCOS ಅಥವಾ PCOD ಅಂದ್ರೆ?
2: PCOD ಅಥವಾ PCOS ಅಂತಂದ್ರೆ ಇದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದ್ರೆ ಇದು ಅಂಡಾಶಯದ ಅಸ್ವಸ್ಥತೆ ಮತ್ತು ಅಂಡಾಶಯದ ಅನಿಯಮಿತ ಕಾರ್ಯ ಅಂತ ಹೇಳ್ತೇವೆ. ಇದು ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಗಳ ಅಸಮತೋಲನದಿಂದ ಉಂಟಾಗುವಂತ ಒಂದು ಸಮಸ್ಯೆ. ಇತ್ತೀಚೆಗೆ ಇದು ಹೆಚ್ಚಾಗಿ ಹದಿಹರಿಯದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಮತ್ತು 18-45 ವರ್ಷದ ಒಳಗಿನ ಮಹಿಳೆಯರಲ್ಲಿ ಕೂಡ ಹೆಚ್ಚಾಗಿ ಇದು ಕಂಡುಬರುತ್ತಿದೆ.
1: ಈ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಹಂಗಂದ್ರೆ ಏನು?
2: ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿಯಾಗುವ ಬದಲು ಅಲ್ಲಿ ಸಣ್ಣ ಸಣ್ಣ ಗಂಟುಗಳಾಗಿ ಅಂಡಾಣು ಬಿಡುಗಡೆ ಆಗುವಲ್ಲಿ ಅಡ್ಡಿಯನ್ನುಂಟು ಮಾಡುತ್ತೈತಿ. ಹೀಗಾಗಿ ಸ್ತ್ರೀಯರಲ್ಲಿ ಮುಟ್ಟು ನಿಯಮಿತವಾಗಿ ಆಗುವುದಿಲ್ಲ, ಇದರಿಂದ ಅವರ ಮಾತೃತ್ವಕ್ಕೆ ಅಡ್ಡಿ ಉಂಟಾಗ್ತೈತಿ.
1: ಈಗ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ದಾಗ ಒಬ್ಬ ಹುಡುಗಿ ಋತುಮತಿ ಆಗ್ಬೇಕು ಅಂದಾಗ ಒಂದು 12-14 ವಯಸ್ಸು ಅಂತ ಅನ್ಕೊಳ್ತಿದ್ವಿ. ಆದ್ರೆ ಇತ್ತೀಚಿನ ದಿನದೊಳಗ ಮಕ್ಕಳು ಇನ್ನೂ ಎಳೆಯಿರ್ತಾವೆ, 9-10 ಅಷ್ಟು ಬೇಗ ಋತುಮತಿಯರಾಗ್ತಾರೆ. ಇದಕ್ಕೇನ್ ಕಾರಣ?
2: ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸಣ್ಣ ಸಣ್ಣ ಮಕ್ಕಳಂದ್ರೆ ಈಗ 9-12 ವರ್ಷದ ಮಕ್ಕಳು ಬೇಗನೆ ಅವರು ಋತುಮತಿ ಆಗ್ತಾರ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರ ಅನಾರೋಗ್ಯಕರ ಆಹಾರ ಪದ್ಧತಿ, ಅದು ಮೊದಲನೇದು. ಇದರಿಂದ ಏನಾಗ್ತಾ ಇದೆ, ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ಅವರಲ್ಲಿ ಬೊಜ್ಜು ಉಂಟಾಗ್ತಾ ಇದೆ ಹೆಚ್ಚಾಗಿ. ಈ ಬೊಜ್ಜಿನಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದಾವೆ ಮತ್ತೆ ಈ ಸ್ಥೂಲ ಕಾಯದಿಂದ ನಮ್ಗೆಲ್ಲ ಗೊತ್ತಿರುವ ಹಾಗೆ ಅವರ ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ ಮತ್ತು ಋತುಚಕ್ರ ಸರಿಯಾಗಿ ಸಮಯಕ್ಕೆ ಆಗಿಲ್ಲ ಅಂದ್ರೆ ಅವರಿಗೆ ಬೊಜ್ಜು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂಥರ ವಿಷಿಯಸ್ ಸೈಕಲ್ ಅಂತ ನಾವು ಹೇಳ್ಬೋದು. ಮತ್ತು ಅನಿಯಮಿತ ನಿದ್ದೆ ಅಂದ್ರೆ ಸರಿಯಾದ ವೇಳೆಗೆ ನಿದ್ದೆ ಮಾಡದೇ ಇರುವುದು ಮತ್ತು ದಿನಕ್ಕೆ ಅವರು ಇಂತಿಷ್ಟು ತಾಸು ನಿದ್ದೆ ಮಾಡ್ಬೇಕಂತ ಇರುತ್ತೆ. ಮಿನಿಮಮ್ ಒಂದು 6-7 ನಿದ್ದೆ ಮಾಡಬೇಕು. ಆದ್ರೆ ಈಗಿನವರದೆಲ್ಲ ನಿದ್ದೆ ಸಮಯನೇ ಬೇರೆ ಚೇಂಜ್ ಆಗ್ಬಿಟ್ಟಿದೆ. ಇದೆಲ್ಲ PCOS ಗೆ ಮುಖ್ಯ ಕಾರಣ ಅಂತ ಹೇಳ್ಬಹುದು.
1: ಈ PCOS ಸಮಸ್ಯೆ ಮುಖ್ಯವಾಗಿ ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ತೀರಿ?
2: ನಾನು ಈಗಾಗಲೇ ಹೇಳಿದಾಗೆ 18-45 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿಯೂ 18-15 ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರತಿ 10 ಮಹಿಳೆಯರಲ್ಲಿ 5 ಮಹಿಳೆಯರು ಈ PCOS ಸಮಸ್ಯೆಯಿಂದ ಬಳಲ್ತಿದ್ದಾರೆ.
1: ಈಗ ಚಂದ್ರಮತಿ ಅವರ, ನಾವು ಇವತ್ತಿನ ITBT ಕ್ಷೇತ್ರವನ್ನ ನೋಡಿದಾಗ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿನ ಹುಡುಗಿಯರು ಅಥವಾ ಉದ್ಯೋಗಸ್ಥ ಮಹಿಳೆಯರು ಅಂತ ಹೇಳ್ಬಹುದು, ಇವರು ನಿರಂತರವಾಗಿ ಕಂಪ್ಯೂಟರ್ ಬಳಕೆ ಮಾಡ್ತಾನೆ ಇರ್ತಾರೆ ಮತ್ತೆ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತದೆ, ಇದು ಕೂಡ ಇದಕ್ಕೆ ಒಂದು ಕಾರಣ ಆಗಬಹುದಾ?
2: ಹೌದು, ಅದು ಅವರು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವುದರಿಂದ ಬೊಜ್ಜು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗಾಗಲೇ ಹೇಳಿದ ಹಾಗೆ ಬೊಜ್ಜು ಜಾಸ್ತಿ ಆದಂಗೆ ಅವರ ಋತುಚಕ್ರ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ, ಇದರಿಂದ ಮತ್ತೆ ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಇದರ ಮುಖ್ಯ ಲಕ್ಷಣ ಅಂತಂದ್ರೆ ಮೊದಲನೇದು ಋತುಚಕ್ರ ಸರಿಯಾದ ಸಮಯಕ್ಕೆ ಆಗದೇ ಇರುವುದು ಮತ್ತು ಮುಖ ಮತ್ತು ದೇಹದ ಭಾಗಗಳಲ್ಲಿ ಹೆಚ್ಚು ರೋಮಗಳ ಬೆಳವಣಿಗೆ ಕಂಡು ಬರ್ತದೆ ಮತ್ತು ಅಧಿಕ ಪ್ರಮಾಣದಲ್ಲಿ ಆಂಡ್ರೋಜನ್ ಅಂತ ಹಾರ್ಮೋನು ಉತ್ಪತ್ತಿ ಆಗ್ತೈತಿ. ಆಮೇಲೆ ಗರ್ಭಧಾರಣೆ ಆಗದೇ ಇರುವುದು ಮತ್ತು ಕೆಲವೊಬ್ಬರಿಗೆ ಮುಟ್ಟಿನ ಸಮಯದಲ್ಲಿ ಹೆಚ್ಚು ನೋವು ಕಾಣಿಸಿಕೊಳ್ಳುತ್ತದೆ ಮತ್ತು ಚರ್ಮದಲ್ಲಿ ಕಪ್ಪು ಕಲೆಗಳು ಉಂಟಾಗ್ತವೆ ಮತ್ತು ಕೂದಲು ಉದುರುವಿಕೆ, ಇವೆಲ್ಲ ಇದು PCOS ನ ಮುಖ್ಯ ಲಕ್ಷಣಗಳಂತ ಹೇಳಬಹುದು.
1: ಅಂದ್ರೆ ಈ ತರದ ಯಾವ್ದಾದ್ರು ಲಕ್ಷಣಗಳು ಕಂಡು ಬಂದಾಗ ತಕ್ಷಣದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಹೇಳ್ತೀರಿ. ಈಗ ಈ PCOS ನಿಂದ ಸಂಭವಿಸುವಂತ ಅಪಾಯಗಳು ಏನೇ ಏನೆಲ್ಲ ಒಂದು ತೊಂದರೆಗಳು ಕಂಡು ಬರ್ತಾವ ಅಂತ ಹೇಳ್ತೀರಿ?
2: ಮೊದಲನೇದಾಗಿ ಇದು ಬೊಜ್ಜೆ ಕಾರಣ ಅಥವಾ ಬೊಜ್ಜಿನಿಂದ ಪಿ ಸಿ ಓ ಎಸ್ ಆಗೋದು ಇದು ಒಂದು ವಯಸ್ಸಾದ ಅಂತ ಹೇಳ್ತೇವೆ, ಒಂದಕ್ಕೊಂದು ಸಂಬಂಧ ಇರ್ತದೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೇವೆ. ಪಿ ಸಿ ಓ ಎಸ್ ಹೊಂದಿರುವಂತಹ ಮಹಿಳೆಯರೊಳಗ ಇನ್ಸುಲಿನ್ ಗುಣಮಟ್ಟ ಕಡಿಮೆ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ದೇಹವು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡ್ತೈತಿ, ಆದ್ರೆ ಜೀವಕೋಶಗಳು ಇದನ್ನ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ಇಷ್ಟೇ ಅಲ್ಲದೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರುವಂತಹ ಸಾಧ್ಯತೆ ಇರ್ತದೆ. ಇದು ಮುಖ್ಯವಾಗಿ
1: ಪಿ ಸಿ ಓ ಎಸ್
2: ನ ಅಪಾಯ. ಮತ್ತೆ ಇನ್ನು ಹೆಚ್ಚಾಗಿ ಕೆಲವು ಮಹಿಳೆಯರಲ್ಲಿ ಮಾನಸಿಕ ಖಿನ್ನತೆ ಉಂಟಾಗ್ತದೆ ಇದರಿಂದ, ಯಾಕಂದ್ರೆ ಅವರಿಗೆ ನಿಯಮಿತವಾಗಿ ಬುಟ್ಟು ಆಗ್ತಾ ಇರುವುದಿಲ್ಲ, ಅಂದ ಬೊಜ್ಜು ಬೆಳೀತದೆ, ಬೊಜ್ಜು ಬೆಳೆಯುವುದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರ್ತದೆ. ಇದರಿಂದ ಅವ್ರಿಗೆ ಏನಾಗ್ತದೆ ಅಂದ್ರೆ ಮಾನಸಿಕ ಖಿನ್ನತೆ ಉಂಟಾಗ್ತದೆ. ಮತ್ತೆ ಅನಿಯಮಿತ ಮುಟ್ಟಿನಿಂದಾಗಿ ಇನ್ನೊಂದು ಏನಾಗುತ್ತದೆ ಅಂದ್ರೆ ಗರ್ಭಾಶಯದ ಒಳಪದು ತುಂಬಾ ದಪ್ಪ ಆಗಿ ಮುಂದೆ ಅವರು ಅಂದ್ರೆ ಮುಂದಿನ ವಯಸ್ಸಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇರುತ್ತೆ. ಇವೆಲ್ಲ ಪಿ ಸಿ ಓ ಎಸ್ ನಿಂದ ಆಗುವಂತ ಅಪಾಯಗಳು.
1: ಅಂದ್ರೆ ನಾವಿಲ್ಲಿ ನೋಡ್ತಾ ಇದ್ರೆ ಒಂದಕ್ಕೊಂದು ಕಾರಣಗಳು ಒಂದರ ಮೇಲೊಂದು ಅವಲಂಬಿಸಿಕೊಂಡು ಅವ ಅಂತೇಳಿ. ಈಗ ಚಂದ್ರಮತಿ ಅವರು ಈ ಪಿ ಸಿ ಓ ಎಸ್ ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಿ?
2: ಈಗಾಗಲೇ ಹೇಳಿದಂತ ಲಕ್ಷಣಗಳು ಯಾವ್ದಾದ್ರು ಕಂಡು ಬಂದಲ್ಲಿ ಮೊದಲು ಅವರು ವೈದ್ಯರನ್ನ ಸಂಪರ್ಕಿಸಿ ವೈದ್ಯರ ಸಲಹೆಯಂತೆ ಕೆಲವೊಂದು ಅವರು ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗ್ತೈತಿ. ಮೊದಲನೇದಾಗಿ ಅನಿಯಮಿತ ಮುಟ್ಟು ಈ ತರ ಸಮಸ್ಯೆ ಅವರಿಗೆ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಅವರು ಅವರಿಗೆ ಮುಟ್ಟನ್ನ ನಿಯಮಿತವಾಗಿ ಮಾಡಲಿಕ್ಕೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಮಾತ್ರೆಗಳನ್ನ ಕೊಡ್ತಾರೆ. ಇದರಿಂದ ಏನಾಗ್ತದೆ ಅವರ ಋತುಚಕ್ರ ನಿಯಮಿತವಾಗಿ ಆಗ್ತೈತಿ. ಮತ್ತು ಇನ್ನು ರೋಮಗಳ ಬೆಳವಣಿಗೆ ನಿಯಂತ್ರಣ ಮಾಡಲು ಹಾರ್ಮೋನ್ಗಳ ಮಾತ್ರೆಗಳನ್ನು ನೀಡ್ತಾರೆ. ಮತ್ತು ಕೆಲವೊಂದು ಈ ರೋಮಗಳನ್ನು ತೆಗೆಯಲು ಬೇರೆ ಬೇರೆ ಪದ್ಧತಿಗಳ ಆದಂತ ಎಲೆಕ್ಟ್ರೋಲಿಸಿಸ್ ಮತ್ತು ಲೇಸರ್ ಟ್ರೀಟ್ಮೆಂಟ್ ಇದನ್ನು ಕೊಡೋದ್ರಿಂದ ಅವರ ಮುಖದ ಮೇಲೆ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಹೆಚ್ಚಾಗಿ ರೋಮಗಳ ಬೆಳವಣಿಗೆ ಆಗಿದ್ರೆ ಅದನ್ನು ಕೂಡ ಅವರು ನಿಯಂತ್ರಣ ಮಾಡಬಹುದು. ಮತ್ತು ಪಿ ಓ ಎಸ್ ಮಹಿಳೆಯರು ಏನ್ ಮಾಡಬೇಕಾಗ್ತದೆ ಅಂದ್ರೆ ಆರೋಗ್ಯಕರ ಆಹಾರ ಶೈಲಿಯನ್ನ ಮತ್ತು ನಿಯಮಿತ ವ್ಯಾಯಾಮವನ್ನ ಸರಿಯಾಗಿ ಪಾಲಿಸಿದಲ್ಲಿ ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬಹುದು.
1: ಯಾವ ರೀತಿಯ ಆಹಾರ ಪದ್ಧತಿ ಸೂಕ್ತ ಅಂತ ಹೇಳ್ತೀರಿ ಇವರಿಗೆ?
2: ಪಿ ಸಿ ಓ ಎಸ್ ಹೊಂದಿರುವಂತಹ ಹದಿಹರೆಯದವರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಹೆಚ್ಚು ನಾರಿನಂಶವುಳ್ಳ ಕಡಿಮೆ ಕೊಬ್ಬು ಇರುವಂತಹ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಇರುವಂತಹ ಮತ್ತು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಿತ್ಯ ಊಟದಲ್ಲಿ ಬಳಸಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಪ್ರೌಢಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು ತಿನ್ನಲು ಸುಲಭವಾದಂತಹ ಆಹಾರಗಳ ಮೇಲೆ ಅವಲಂಬಿತರಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ದೊರೆಯುವ ಬೇಕರಿ ಪದಾರ್ಥ, ಕೃತಕ ಪಾನೀಯಗಳು, ಕರಿದ ತಿಂಡಿ ತಿನಿಸುಗಳು, ಜಂಕ್ ಫುಡ್ ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅದರಲ್ಲಿರುವ ಕೃತಕ ರಾಸಾಯನಿಕಗಳು ಹಾರ್ಮೋನ್ಗಳ ಮೇಲೆ ಪರಿಣಾಮ ಬೀರಿ ಆ ಹಾರ್ಮೋನ್ಗಳ ಕಾರ್ಯ ಕುಂಠಿತವಾಗುತ್ತದೆ.
1: ಅಂದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಅವರು ನಿರ್ಬಂಧಿಸಬೇಕು ಅಂತ ಹೇಳ್ತೀರಿ, ಅಂದ್ರೆ ಅದನ್ನ ಉಪಯೋಗಿಸಬಾರದು ತಿನ್ನಬಾರದು ಅಂತ?
2: ಮೊದಲನೇದಾಗಿ ಇತ್ತೀಚೆಗೆ ಎಲ್ಲರೂ ಈಗ ರೆಡಿಯಾಗಿ ಸಿಗುವಂತ ಆಹಾರಗಳನ್ನ ಬಳಸುವುದರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಇರ್ತದೆ ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಇರ್ತದೆ. ಸೊ ಹೀಗಾಗಿ ಅವರು ಹೆಚ್ಚಿನ ಸಕ್ಕರೆಯುಕ್ತ ಆಹಾರಗಳು ಹಾಗೂ ಪಾನೀಯಗಳು ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ತಂಪು ಪಾನೀಯಗಳು ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುವುದರಿಂದ ಅವು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂತ ಏನ್ ಹೇಳ್ತೇವೆ ನಾವು, ಮೈದಾ, ಸಕ್ಕರೆ, ಪಾಲಿಶ್ ಮಾಡಿದಂತ ಅಕ್ಕಿ ಮತ್ತು ಅದರಿಂದ ತಯಾರಿಸಿದ ಆಹಾರ ಪದಾರ್ಥಗಳು, ವನಸ್ಪತಿ ಇವುಗಳನ್ನ ಒಳಗೊಂಡಂತ ಆಹಾರಗಳು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಏರಿಸ್ತದೆ, ಅಂದ್ರೆ ಅವುಗಳ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಇತ್ತೀಚೆಗೆ ಎಲ್ಲರೂ ಸೇವಿಸುವಂತ ಆಹಾರಗಳಾದ ಪಾಸ್ತಾ, ನೂಡಲ್ಸ್, ಮ್ಯಾಕ್ರೋನಿ, ಪಿಜ್ಜಾ, ಕೇಕ್ ಮತ್ತು ಇತರೆ ಬೇಕರಿ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ. ಮತ್ತು ಮೈದಾದಿಂದ ತಯಾರಿಸಿದ ಖಾದ್ಯಗಳನ್ನ ಹೆಚ್ಚಾಗಿ ಇತ್ತೀಚಿನ ಜನರು ಉಪಯೋಗಿಸ್ತಾ ಇರೋದ್ರೆ ಈ ಪಿ ಸಿ ಓ ಎಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ಇನ್ನು ಕೊಬ್ಬಿನ ಅಂಶವುಳ್ಳಂತ ಆಹಾರಗಳಂತಂದ್ರೆ ಈಗ ನಾವು ಕೆನೆ, ಬೆಣ್ಣೆ, ತುಪ್ಪ, ಚೀಸ್, ಫ್ಲೇವರ್ಡ್ ಮಿಲ್ಕ್ ಇವುಗಳನ್ನು ಸೇವಿಸುವುದರಿಂದ ಆಂಡ್ರೋಜನ್ ಹಾರ್ಮೋನ್ಗಳು ಹೆಚ್ಚಾಗ್ತದೆ, ಇದರಿಂದ ಅಂಡಾಣುಗಳ ಉತ್ಪತ್ತಿ ಕುಂಠಿತಗೊಳ್ಳುತ್ತದೆ. ಮತ್ತೆ ಇನ್ನು ಮಾಂಸಾಹಾರ ತಿನ್ನುವವರಲ್ಲಿ ಅವರು ಹೆಚ್ಚಾಗಿ ಕೆಂಪು ಮಾಂಸ, ಮೊಟ್ಟೆ, ಹಳದಿ ಭಾಗ ಇವುಗಳನ್ನು ಸೇವಿಸುವುದರಿಂದ ಇದರಲ್ಲಿ ಇರುವಂತಹ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಏನ್ ಹೇಳ್ತೇವೆ ಇವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸ್ತಾ ಇದೆ. ಇನ್ನು ರೆಡಿ ಫುಡ್ ಗಳನ್ನ ಏನ್ ತಿಂತಾ ಇದ್ದಾರೆ ಇದರಲ್ಲಿ ಹೆಚ್ಚು ಉಪ್ಪಿನ ಅಂಶ ಇರ್ತದೆ, ಅಂದ್ರೆ ಕುರುಕಲು ತಿಂಡಿ ತಿನಿಸುಗಳು, ಹಪ್ಪಳ, ಚಿಪ್ಸ್, ಉಪ್ಪಿನಕಾಯಿ ಇವು ರಕ್ತದ ಒತ್ತಡವನ್ನ ಮೇಲೆ ಪರಿಣಾಮ ಬೀರುತ್ತಾ ಇದೆ. ಇನ್ನು ಕೆಲವು ಜನರು ಮೇಲಿಂದ ಮೇಲೆ ಟೀ ಮತ್ತು ಕಾಫಿ ಸೇವನೆ ಮಾಡ್ತಾ ಇರೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೇವೆ ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನ್ ಇದರ ಲೆವೆಲ್ ಕೂಡ ಹೆಚ್ಚಾಗ್ತದೆ, ಇದರಿಂದ ಇನ್ಸುಲಿನ್ ಲೆವೆಲ್ ಹೆಚ್ಚಾಗ್ತದೆ. ಇನ್ಸುಲಿನ್ ಲೆವೆಲ್ ಹೆಚ್ಚಾದಾಗ ಅದು ಜೀವಕೋಶಗಳು ಅದನ್ನ ಹೀರ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ, ಇದರಿಂದ ಏನಾಗ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗ್ತದೆ, ಇದರಿಂದ ಹಾರ್ಮೋನ್ಗಳ ಅಸಮತೋಲನ ಆಗುವುದು. ಮತ್ತು ರಸ್ತೆ ಬದಿಯ ಆಹಾರಗಳನ್ನು ಸೇವಿಸುವುದರಿಂದ ಅಂದ್ರೆ ಈಗ ಹೆಚ್ಚಾಗಿ ಚೈನೀಸ್ ಫುಡ್ಸ್ ಏನು ಇತ್ತೀಚಿನ ಜನರು ಉಪಯೋಗಿಸ್ತಾ ಇದ್ದಾರೆ, ಇವುಗಳಲ್ಲಿ ಮೋನೋಸೋಡಿಯಂ ಗ್ಲುಟಾಮೇಟ್ ಅಂತ ಅಂದ್ರೆ ಚೈನೀಸ್ ಶುಗರ್ ಅಂತ ಹೇಳ್ತೇವೆ, ಆ ಎಡಿಟಿವ್ ಇರುವುದರಿಂದ ಇದು ಫಾಲಿಕ್ಯುಲರ್ ಹೆಲ್ತ್ ಅಂದ್ರೆ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಅಂಡೋತ್ಪತ್ತಿ ಸರಿಯಾಗಿ ಆಗುವುದಿಲ್ಲ, ಹೀಗಾಗಿ ಅವ್ರ

0: ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ.
1: ಈಗ ಡಾಕ್ಟರ್ ಚಂದ್ರಮತಿ ಅವರು, ಈ ತರಹದ ಸಮಯ ಇರೋರು ಅವರ ಜೀವನ ಶೈಲಿ ಆಹಾರ ಶೈಲಿ ಹೇಗೆ ರೂಢಿಸಿಕೊಳ್ಬೇಕು ಅಂತೀರಿ? ಅಂದ್ರೆ ಏನು ತಿನ್ಬೇಕು, ಹೇಗೆ ಟೈಮು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ.
0: ಈ PCOS ಹೊಂದಿರುವಂತಹ ಮಹಿಳೆಯರಾಗ್ಲಿ ಅಥವಾ ಹದಿಹರೆಯದವರಾಗ್ಲಿ, ಮೊದಲನೇದಾಗಿ ಅವರು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಆಹಾರಗಳನ್ನ ಸೇವಿಸಬೇಕು. ಅಂದ್ರೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ನಾವು ಯಾವುದೇ ಒಂದು ಆಹಾರವನ್ನು ಸೇವಿಸಿದಾಗ ಒಂದು ನಿರ್ದಿಷ್ಟದ ಅವಧಿಯಲ್ಲಿ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಯಾವ ಲೆವೆಲ್ಗೆ ಏರ್ತದೆ ಅನ್ನೋದನ್ನ ಸೂಚಿಸುವಂತ ಸೂಚ್ಯಂಕ ಅಂತ ಹೇಳ್ತೇವೆ ನಾವು. ಉದಾಹರಣೆಗೆ ಈಗ ನಾವು ರಿಫೈನ್ ಕಾರ್ಬೋಹೈಡ್ರೇಟ್ ಅಂದ್ರೆ ಮೈದಾದಿಂದ ಮಾಡಿದಂತ ಆಹಾರ ಪದಾರ್ಥ ಆಗ್ಲಿ ಅಥವಾ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದಂತ ಪದಾರ್ಥ ಆಗ್ಲಿ, ಅವುಗಳನ್ನು ತಿಂದಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚುತ್ತದೆ. ಸೊ ಅದಕ್ಕಾಗಿ ಅವರು ಈ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದ ಆಹಾರ ಪದಾರ್ಥ, ಮೈದಾ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬಾರದು. ಇವುಗಳು ಬೊಜ್ಜಿಗೆ ಕಾರಣವಾಗ್ತದೆ, ಇದರಿಂದ ಬೇರೆ ಕಾಯಿಲೆಗಳು ಕೂಡ ಸಂಭವಿಸುತ್ತದೆ. ಆದ್ದರಿಂದ ಹೆಚ್ಚು ನಾರಿನಂಶ ಆಹಾರ ಪದಾರ್ಥಗಳನ್ನ ಅವರು ಸೇವಿಸಬೇಕು. ಅಂದ್ರೆ ಯಾವ್ದು ಹೆಚ್ಚು ನಾರಿನಂಶ ಇರುತ್ತೆ ಅದರದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದೆ ಅಂತ ನಾವು ಹೇಳ್ತೇವೆ. ಅದು ಯಾವಂದ್ರೆ ತರಕಾರಿಗಳು, ಸೊಪ್ಪಿನ ತರಕಾರಿಗಳು, ಸಿಪ್ಪೆ ಸಮೇತ ಇರುವಂತಹ ಬೇಳೆಕಾಳುಗಳು, ಸಿರಿಧಾನ್ಯಗಳು ಮತ್ತು ಅವುಗಳಿಂದ ತಯಾರಿಸಿದಂತಹ ಆಹಾರ ಪದಾರ್ಥಗಳು, ಇವು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೊಂದಿರುವಂತ ಆಹಾರಗಳು, ಇವುಗಳನ್ನ ಹೆಚ್ಚಾಗಿ ಅವರು ಸೇವಿಸಬೇಕು. ಮತ್ತು ನಿತ್ಯ ಊಟದಲ್ಲಿ ಸೊಪ್ಪಿನ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಯಾಕಂದ್ರೆ ಇದರಿಂದ ಅಂಡಾಣುಗಳ ಉತ್ಪತ್ತಿಯಾಗಲು ಸಹಾಯ ಆಗ್ತದೆ, ಅದಲ್ಲದೆ ಅಂಡಾಣುಗಳ ಫಲವತ್ತತೆ ಕೂಡ ಸರಿಯಾದ ಪೋಷಕಾಂಶಗಳು ಸಿಗ್ತದೆ. ಮುಖ್ಯವಾಗಿ ಫೋಲಿಕ್ ಆಸಿಡ್, ಬಿ ವಿಟಮಿನ್ ಮತ್ತು ಐರನ್, ಇವು ಹೆಚ್ಚಾಗಿ ಈ ತರಕಾರಿಗಳಲ್ಲಿ ಸಿಗುವುದರಿಂದ ಅವರಿಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತದೆ. ಮತ್ತು ಇನ್ನು ಪ್ರೋಟೀನ್ ಯುಕ್ತ ಆಹಾರಗಳಾದ ವಿವಿಧ ಬೇಳೆಕಾಳುಗಳು, ಮೀನು, ಕೆನೆರಹಿತ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಹೆಚ್ಚು ಸೇವಿಸುವುದರಿಂದ ಇನ್ಸುಲಿನ್ ಗುಣಮಟ್ಟವನ್ನು ನಾವು ಸುಧಾರಿಸಬಹುದು. ಮತ್ತು ಇನ್ನು ಕೊಬ್ಬಿನಾಂಶ ಅಂದರೆ ಒಳ್ಳೆ ಕೊಬ್ಬಿನಾಂಶ ಇರುವಂತಹ ಆಹಾರಗಳಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಒಳಗೊಂಡಂತಹ ಆಹಾರ ಪದಾರ್ಥಗಳು, ಅಂದ್ರೆ ಅಗಸೆ ಬೀಜ ಆಗಲಿ, ಅಗಸೆಯಿಂದ ಮಾಡಿದಂತ ಚಟ್ನಿ ಆಗಲಿ, ಸೋಯಾ ಅವರಿ, ಮೀನು, ಇವುಗಳನ್ನು ನಿತ್ಯ ಸೇವಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಉತ್ಪತ್ತಿ ಆಗುವುದನ್ನು ನಿಯಂತ್ರಿಸಿ ಅಂಡೋತ್ಪತ್ತಿ ಸುಧಾರಿಸಲು ಸಹಾಯ ಆಗ್ತದೆ. ಮತ್ತು ವಿಟಮಿನ್ಗಳಾದಂತಹ ವಿಟಮಿನ್ ಇ ಇರುವಂತ ಆಹಾರಗಳಾದ ಎಳ್ಳು, ಸೂರ್ಯಕಾಂತಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇವುಗಳು ಕೂಡ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡ್ತವೆ. ಅಲ್ಲದೆ ಇವುಗಳಲ್ಲಿ ಖನಿಜ ಲವಣಗಳಾದ ಮ್ಯಾಗ್ನೀಷಿಯಂ, ಕಾಪರ್, ಐರನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅವುಗಳು ಸಹ ಹಾರ್ಮೋನ್ ಸಮತೋಲನ ಕಾಪಾಡುವಲ್ಲಿ ಸಹಾಯ ಆಗ್ತದೆ. ಇನ್ನು ವಿಟಮಿನ್ ಸಿ ಅಂತ ಹೇಳ್ತೇವೆ, ಇದು ಎಲ್ಲ ಒಂದು ಕಾಯಿಲೆ ಅಥವಾ ರೋಗಕ್ಕೆ ರಾಮಬಾಣ ಅಂತ ಹೇಳಬಹುದು. ವಿಟಮಿನ್ ಸಿ ಇರುವಂತ ಆಹಾರಗಳು, ವಿಟಮಿನ್ ಸಿ ಇರುವಂತ ಆಹಾರಗಳನ್ನು ಹೆಚ್ಚಾಗಿ ಊಟದಲ್ಲಿ ಬಳಸುವುದರಿಂದ ಋತುಚಕ್ರ ನಿಯಮಿತವಾಗುವುದು ಮತ್ತು ಅಂಡಾಣು ಉತ್ಪತ್ತಿಗೆ ಸಹಾಯಕವಾಗುವುದು. ಉದಾಹರಣೆ ನಿಂಬೆ ರಸ ಆಗಲಿ ಅಥವಾ ಮೋಸಂಬಿ, ಕಿತ್ತಳೆ ರಸ, ನೆಲ್ಲಿಕಾಯಿ, ಇವುಗಳನ್ನು ಯಾವುದಾದ್ರೂ ನಿತ್ಯ ಆಹಾರದಲ್ಲಿ ಅವರು ಬಳಸಬೇಕು. ಮತ್ತು ಇನ್ನು ಋತುಮಾನಕ್ಕೆ ತಕ್ಕಂತೆ ನಾವು ಹಣ್ಣುಗಳನ್ನು ಸೇವಿಸಬೇಕಾಗ್ತದೆ. ಅಂದ್ರೆ ಈ PCOS ಇರುವಂತ ಮಹಿಳೆಯರು ಕನಿಷ್ಠ ದಿನಕ್ಕೆ ಅವರು 200-250 ಗ್ರಾಂನಷ್ಟು ಹಣ್ಣು ತರಕಾರಿಗಳನ್ನು ಸೇವಿಸಬೇಕು. ಇದರಲ್ಲಿ ಜೀವಸತ್ವಗಳು ಮುಖ್ಯವಾಗಿ ವಿಟಮಿನ್ ಬಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ದೊರೆಯುತ್ತವೆ. ಇದರಿಂದ ಋತುಚಕ್ರ ನಿಯಮಿತವಾಗಿ ಅಂಡಾಣುಗಳ ಫಲವತ್ತತೆ ಉತ್ತಮವಾಗಿ ಆಗುವುದು. ಆದಷ್ಟು ಹಣ್ಣು ತರಕಾರಿಗಳನ್ನು ಊಟದ ಮೊದಲು ಸೇವಿಸುವುದರಿಂದ ಅದರಲ್ಲಿರುವ ವಿಟಮಿನ್ ಮತ್ತು ಮಿನರಲ್ಗಳು ಸರಿಯಾಗಿ ದೇಹಕ್ಕೆ ಒದಗುವುದು. ಇದರಿಂದ ಬೊಜ್ಜು ಕೂಡ ನಿಯಂತ್ರಣದಲ್ಲಿಡಲು ಸಾಧ್ಯವಾಗುವುದು.
1: ಈಗ ಈ PCOS ಇರುವಂತಹ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಒಂದು ನಾವು ಆಹಾರದ ತಟ್ಟೆಯನ್ನ ನೀಡಿದ್ರೆ ಆ ಆಹಾರದ ತಟ್ಟೆ ಏನೆಲ್ಲ ಅಂಶಗಳನ್ನ ಒಳಗೊಂಡಿರಬೇಕು ಅಂತ ಹೇಳ್ತೀರಿ?
0: PCOS ಇರುವಂತ ಮಹಿಳೆಯರು ಯಾವ ರೀತಿ ಆಹಾರವನ್ನ ಸೇವಿಸಬೇಕು ಅಂದ್ರೆ ಈಗ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಯಾವ ರೀತಿ ಅವರು ಒಂದು ಆಹಾರದ ಮಾದರಿ ಇರಬೇಕು ಅಂದ್ರೆ, ಬೆಳಗ್ಗೆ ಅವರು ಮೊದಲು ಒಂದು ಗ್ಲಾಸ್ ಬಿಸಿ ನೀರು ನಿಂಬೆ ರಸ ಬೆರೆಸಿ ಕುಡಿಯಬೇಕು. ನಂತರ ಉಪಹಾರದ ಅರ್ಧ ಗಂಟೆ ಮೊದಲು ಹಣ್ಣುಗಳಾಗಲಿ ಅಥವಾ ಮೊಳಕೆ ಬರೆಸಿದ ಕಾಳುಗಳು ಅಥವಾ ಬೇಯಿಸಿದ ತರಕಾರಿಗಳನ್ನ ಸೇವಿಸಬೇಕು. ಅರ್ಧ ಗಂಟೆ ನಂತರ ಉಪಹಾರ, ಅಂದ್ರೆ ಉಪಹಾರ ಅಂದ್ರೆ ಇದು ಪೌಷ್ಟಿಕಾಂಶ ಉಳ್ಳ ಉಪಹಾರ ಆಗಿರಬೇಕು. ಅಂದ್ರೆ ಈಗ ಗೋಧಿ ರವೆಯಿಂದ ಮಾಡಿದ ಉಪ್ಪಿಟ್ಟು ಅಥವಾ ಗೋಧಿ ದೋಸೆ, ರಾಗಿ ದೋಸೆ, ಸಿರಿಧಾನ್ಯಗಳಿಂದ ತಯಾರಿಸಿದಂತಹ ದೋಸೆ, ಇಡ್ಲಿ, ಪಡ್ಡು, ತರಕಾರಿಗಳನ್ನ ಬೆರೆಸಿ ಮಾಡಿದಂತ ತಾಲಿಪಟ್ಟು ಮತ್ತು ಸೊಪ್ಪುಗಳಿಂದ ತಯಾರಿದಂತ ಪರೋಟ, ಅವರ ಉಪಹಾರ ಈ ರೀತಿ ಆಗಿರಬೇಕು. ಮತ್ತು ಮಧ್ಯಾವಧಿ, ಅಂದ್ರೆ ಈಗ ಉಪಹಾರ ಮತ್ತು ಮಧ್ಯಾಹ್ನ ಊಟದ ನಡುವಿನ ಸಮಯದಲ್ಲಿ ಅವರು ಆದಷ್ಟು ಹಣ್ಣು ಹಣ್ಣಿನ ರಸಗಳನ್ನು ಸೇವಿಸಬೇಕು ಅಥವಾ ಮನೆಯಲ್ಲಿ ಮಾಡಿದಂತ ತರಕಾರಿಗಳ ಸೂಪು ಅಥವಾ ಮಜ್ಜಿಗೆ ಅಥವಾ ಕೆನೆರಹಿತ ಹಾಲು ಈ ತರದ ಪಾನೀಯಗಳನ್ನ ಅವರು ಸೇವಿಸಬೇಕು. ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಊಟ ಅವರದು ಹೇಗಿರ್ಬೇಕಂದ್ರೆ ಅದು ಕಂಪ್ಲೀಟ್ ಮೀಲ್ ಅಂತ ಇರಬೇಕು. ಅಂದ್ರೆ ಈಗ ನಾವು ಉಪಯೋಗಿಸುವಂತ ದಿನದ ಊಟದಲ್ಲಿ ಉಪಯೋಗಿಸುವ ಜೋಳದ ರೋಟಿ ಆಗಲಿ ಅಥವಾ ಚಪಾತಿ ಅಥವಾ ಪುಲ್ಕ ಮತ್ತು ಕಾಳಿನ ಪಲ್ಲೆ ಬೇರೆ ಬೇರೆ ತರಕಾರಿಗಳ ಪಲ್ಲೆ, ಅನ್ನದ ಪಾಲಿಶ್ ಮಾಡಿರುವಂತ ಅಕ್ಕಿ ಅನ್ನದ ಬದಲು ಅವರು ಮಿಲೆಟ್ ಅಥವಾ ಸಿರಿಧಾನ್ಯಗಳಿಂದ ಮಾಡಿದಂತ ಅನ್ನ ಅಥವಾ ಜೋಳದ ಅಂಬಲಿ ಅಥವಾ ರಾಗಿ ಅಂಬಲಿ ಇವುಗಳನ್ನು ಉಪಯೋಗಿಸಿದರೆ ಇದರಲ್ಲಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಕಡಿಮೆ ಇರುತ್ತದೆ. ಮತ್ತು ಸಾಯಂಕಾಲ ಅವರಿಗೆ ಏನಾದರೂ ಸ್ನಾಕ್ಸ್ ಅಥವಾ ತಿನ್ಬೇಕು ಆ ತರ ಇದ್ರೆ ಋತುಮಾನದಲ್ಲಿ ದೊರೆಯುವಂತ ಹಣ್ಣುಗಳನ್ನು ತಿನ್ನಬಹುದು, ಅಥವಾ ಬೇಯಿಸಿದ ಕಾಳುಗಳನ್ನು ಅಥವಾ ಎಣ್ಣೆ ಇಲ್ಲದೆ ತಯಾರಿಸಿದಂತ ಅವಲಕ್ಕಿ ಅಥವಾ ಮಂಡಕ್ಕಿ, ಕಾಮನ್ ಆಗಿ ತಿನ್ನುವಂತ ಈ ಅವಲಕ್ಕಿ ಮಂಡಕ್ಕಿ ಎಣ್ಣೆ ಇಲ್ಲದನ್ನ ಅವರು ಸೇವಿಸಬಹುದು. ಹೀಗೆ ಅವರು ಉತ್ತಮ ಆಹಾರ ಶೈಲಿಯ ಜೊತೆಗೆ ದೈಹಿಕ ವ್ಯಾಯಾಮ, ಯೋಗ ಮತ್ತು ವಾಕಿಂಗ್ ರೂಢಿಸಿಕೊಂಡಲ್ಲಿ ಋತುಚಕ್ರಕ್ಕೆ ಸಂಬಂಧಿತ ಅಸ್ವಸ್ಥತೆಯನ್ನು ಮತ್ತು ಅನಿಯಮಿತ ಮುಟ್ಟನ್ನು ಸರಿಪಡಿಸಬಹುದು. ಅಲ್ಲದೆ ಅಂಡಾಣುಗಳ ಉತ್ಪತ್ತಿಯನ್ನು ಕೂಡ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ವೈದ್ಯರ ಸಲಹೆಯಂತೆ ಅವರು ನಡೆದುಕೊಳ್ಳಬೇಕು ಮತ್ತು ಅದರ ಜೊತೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ಮೊದಲನೇದಾಗಿ ಆಹಾರ ಸೇವನೆ ಅವರ ವೇಳೆಯನ್ನು ಸರಿಪಡಿಸ್ಕೋಬೇಕು. ಅದರಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿ ಸೆಕ್ರೀಟ್ ಆಗುವಂತಹ ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಅದು ಕರೆಕ್ಟ್ ಟೈಮಿಗೆ ನಾವು ಆಹಾರ ಸೇವಿಸಿದಾಗ ಆ ಟೈಮಲ್ಲಿ ಎಷ್ಟು ಸೆಕ್ರೀಟ್ ಆಗಬೇಕು ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಸರಿಯಾದ ಪ್ರಮಾಣದಲ್ಲಿ ಅದು ಸೆಕ್ರೀಟ್ ಆಗುವುದರಿಂದ ಇದು ನಮ್ಮ ಋತುಚಕ್ರ ನಿಯಮಿತವಾಗುವುದಾಗಲಿ ಅಥವಾ ಅಂಡೋತ್ಪತ್ತಿ ಆಗುವುದಾಗಲಿ ಸರಿಯಾಗಿ ಆಗ್ತದೆ. ಇದರ ಜೊತೆಗೆ ಅವರು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅವರ ನಿದ್ರೆ ಸಮಯ ಸರಿಯಾಗಿರ್ಬೇಕು. ಯಾಕಂದ್ರೆ ನಾವು ಮಲಗಿದಾಗೂ ಕೂಡ ನಮ್ಮ ದೇಹ ಕೆಲಸ ಮಾಡ್ತಾ ಇರ್ತದೆ, ಒಳಗಿನ ನಮ್ಮ ಅಂಗಾಂಗಗಳು ಕೆಲಸ ಮಾಡ್ತಿರ್ತಾವ, ಆ ವೇಳೆಯಲ್ಲಿ ಕೂಡ ಕೆಲವೊಂದು ಸೆಕ್ರೀಷನ್ಸ್ ಆಗ್ತಾ ಇರ್ತವೆ, ಅದು ಕೂಡ ಸರಿಯಾಗಿ ಆಗ್ಬೇಕಂದ್ರೆ ನಮ್ಮ ನಿದ್ದೆಯ ವೇಳೆ ಕೂಡ ಸರಿಯಾಗಿರ್ಬೇಕು. ಇವುಗಳನ್ನೆಲ್ಲ ಅವರು ಪಾಲಿಸಿದಲ್ಲಿ ಈ PCOS ಸಮಸ್ಯೆಯನ್ನ ನಾವು ಗುಣಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ.
1: ಅಂದ್ರೆ ವೈದ್ಯರ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ, ಅದರ ಜೊತೆಗೆ ಪ್ರತಿನಿತ್ಯ ನಾವು ಸೇವಿಸುವಂತ ಆಹಾರ ತರಕಾರಿ ಹಣ್ಣು ನಿಯಮಿತವಾಗಿ ವೇಳೆಗೆ ಸರಿಯಾಗಿ ಸೇವಿಸೋದ್ರಿಂದ ಈ PCOS ಸಮಸ್ಯೆಯನ್ನ ಒಂದು ಸಂಪೂರ್ಣವಾಗಿ ಪರಿಹರಿಸಬಹುದು ಅಂತ ನಾವು ಹೇಳ್ತೀರಿ. ಆಯ್ತು ಚಂದ್ರಮತಿ ರೋಕಡೆ ಅವರೇ, ಈ PCOS ಅನ್ನುವ ಸಮಸ್ಯೆ ಇತ್ತೀಚಿನ ದಿನದಲ್ಲಿ ನಾವು ಹೆಚ್ಚಾಗಿ ಕೇಳ್ತಾ ಇದ್ದೀವಿ, ಈ ಸಮಸ್ಯೆಗೆ ಮನೆಯಲ್ಲಿನೇ ನಾವು ಸೇವಿಸುವ ಆಹಾರದ ಮೂಲಕ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂದ್ರೆ ಇದಕ್ಕೆ ನಾವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ನಿನ್ನೆ ಮಾಡೋದು ನಮ್ಮ ಕೈಯಲ್ಲೇ ಇದೆ, ಆಹಾರ ಸೇವಿಸೋದು ನಮ್ಮ ಕೈಯಲ್ಲೇ ಇದೆ, ಯಾವುದಕ್ಕೂ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಅದರ ಪ್ರಕಾರವಾಗಿ ನಾವು ನಡ್ಕೊಂಡು ಹೋದಾಗ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅನ್ನುವಂತ ಸಲಹೆಯನ್ನ ತಾವು ನಮ್ಮ ಕೇಳುಗರಿಗೆ ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಈಗ ಭಾವಗೀತೆಯೊಂದನ್ನ ಕೇಳೋಣ. ರಚನೆ ಡಾ ಜಿ ಶುರುದ್ರಪ್ಪ, ಧ್ವನಿ ರತ್ನಮಾಲಾ ಪ್ರಕಾಶ್ ಅವರದ್ದು.

ಇದುವರೆಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಡಾಕ್ಟರ್ ಜಿಎಸ್ ಶುರುದ್ರ ಅವರ ಗೀತೆಯನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಆಕಾಶವಾಣಿ ಹಾಸನ ಸಮಯ ಸರಿಯಾಗಿ 12:23.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ.
2: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ ಫಲಸಿರಿ.

0: பலசிரி பலசிரி பலசிரி பலசிரி.
1: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
0: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
1: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
0: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುಗರೆ, ಕಾಣಿಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಲಕ್ಷ್ಮಮ್ಮ ಎಂಬ 61 ವರ್ಷದ ಮಹಿಳೆ ದಿನಾಂಕ 16/6/2026 ಪೆನ್ಷನ್ ವಾಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಕಾಣೆಯಾಗಿರುವ ಲಕ್ಷ್ಮಮ್ಮ ಅವರ ಚಹರೆ ಹೀಗಿದೆ. ಗೌರವ ವರ್ಣ, 5 ಎತ್ತರ, ದುಂಡುಮುಖ, ಸಾಧಾರಣ ಮೈಕಟ್ಟನ್ನು ಹೊಂದಿದ್ದಾರೆ. ಕಾಣೆಯಾದಾಗ ಕಿತ್ತಳೆ ಬಣ್ಣದ ಸೀರೆ ಹಾಗೂ ಬಿಳಿ ಬಣ್ಣದ ಬ್ಲೌಸ್ ಅನ್ನು ಧರಿಸಿದ್ದಾರೆ. ಇವರು ಕನ್ನಡ ಭಾಷೆಯನ್ನ ಮಾತನಾಡುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ ಹಾಸನ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 948080471. ಮತ್ತೊಮ್ಮೆ 948080471 ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಕಾಣೆಯಾದವರ ಬಗ್ಗೆ ಪ್ರಕಟಣೆಯನ್ನ ಕೇಳಿದಿರಿ.

ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24528 ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮಿಷ್ಟದ ಹಾಡುಗಳನ್ನು ಕೇಳಬಹುದು. ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮಕ್ಕೆ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ನೀವು ಕೇಳ್ತಾ ಇದ್ದೀರಾ 102.2 MHz. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕೇಳುಗರೆ, ಸಮಯ ಆಗ್ತಾ ಇದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರುವುದು.

0: ആകാശവാണി. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ, ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ನಮಸ್ಕಾರ.
2: ಶರಣಾರ್ಥಿ.
1: ಆಕಾಶವಾಣಿಗೆ ತಮಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ.
2: ಧನ್ಯವಾದಗಳು.
1: ವಿಶ್ವ ಯೋಗ ದಿನಾಚರಣೆ ಜೂನ್ 21ರಂದು ಪ್ರತಿ ವರ್ಷ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ನಾವೇನು ಮಾಡ್ತಾ ಇದ್ದೇವೆ, ಇದು 12ನೇ ವಿಶ್ವ ಯೋಗ ದಿನಾಚರಣೆ. ಜಲಯೋಗದಲ್ಲಿ ತಾವು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಇವತ್ತು ನಮ್ಮ ಶ್ರೋತೃಗಳಿಗೆ ಜಲಯೋಗ ಅಂದ್ರೇನು, ಅದರ ವೈಶಿಷ್ಟ್ಯತೆಗಳೇನು, ತಾವು ಆ ನಿಟ್ಟಿನಲ್ಲಿ ಏನು ಸಾಧನೆಯನ್ನು ಮಾಡಿದಿರಿ, ಇದ್ರ ಬಗ್ಗೆ ನಿಮ್ಮ ವಿಚಾರಗಳನ್ನ ಹಂಚ್ಕೋಬೇಕು. ಈ ಯೋಗ ಮತ್ತೆ ಜಲಯೋಗ ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸ್ವಾಮೀಜಿ?
2: ಶ್ರೀ ಗುರುಭ್ಯೋ ನಮಃ. ವಿಶ್ವ ಯೋಗ ದಿನಾಚರಣೆಯನ್ನ ಇದು 12ನೇ ವರ್ಷದ ನಿಟ್ಟಿನಲ್ಲಿ ಇಡೀ ಪ್ರಪಂಚ ಎಲ್ಲ ಆಚರಿಸುವಂತ ಸಂಸ್ಕೃತಿ. ನಮ್ಮೆಲ್ಲ ಹಬ್ಬಗಳಲ್ಲಿ ಒಂದು ಪಂಥದ ಪ್ರಕಾರ ಇಂಥ ಪಂಥದವ್ರಿಗೆ ಈ ಹಬ್ಬ, ಇಂಥ ಪಂಥದವ್ರಿಗೆ ಈ ಹಬ್ಬ ಅಂತಿದೆ. ಆದರೆ ಇಡೀ ವಿಶ್ವದಲ್ಲಿ ಈ ಯೋಗವನ್ನು ಆಚರಿಸ್ತಾರಂತಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅನ್ನೋದಕ್ಕೆ ನಮ್ಮ ಭಾರತ ದೇಶ ಕೊಟ್ಟ ಶಾಸ್ತ್ರ ಯೋಗಶಾಸ್ತ್ರ. ಆ ಯೋಗಶಾಸ್ತ್ರವನ್ನ ನಾವು ನಮಗೇ ಆಗಿ ಇಟ್ಟುಕೊಂಡಿಲ್ಲ, ಪ್ರಪಂಚಕ್ಕೆ ಆರೋಗ್ಯವಾಗಿರಲಿ ಅನ್ನೋ ಸಂಸ್ಕೃತಿನೇ ಭಾರತೀಯ ಸಂಸ್ಕೃತಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಭಾರತ ದೇಶ ಅಂತಂದ್ರೆ ಭಾವನಾತ್ಮಕವಾಗಿರುವಂತ ದೇಶ. ಅದರ ಜೊತೆಗೆ ಭಾವ, ರಾಗ, ತಾಳ ಅಂತ ಕರೀತಾರೆ. ಅದರ ಜೊತೆಗೆ ತಾರತಮ್ಯ ಇಲ್ಲದೆ ಇರುವಂತ ದೇಶ ಅಂತ ಕರೀತಾರೆ. ರಾಗ ದ್ವೇಷವಿಲ್ಲದೆ ಇರುವಂತ ದೇಶ ಅಂತ ಕರೀತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಹುಟ್ಟಿರುವಂತ ಯೋಗಶಾಸ್ತ್ರವನ್ನ ಇಡೀ ವಿಶ್ವಕ್ಕೆ ಹಂಚಿರುವಂತದ್ದು ನಮಗೆ ಈ ವಿಶ್ವ ಯೋಗ ದಿನಾಚರಣೆಯನ್ನ ತರಲಿಕ್ಕೆ ಮತ್ತು ಮಾಡಲಿಕ್ಕೆ ಮುಂದಾದಂತವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ನಾನು ಹೃದಯಪೂರ್ವಕವಾಗಿ ರಾಷ್ಟ್ರದ ಎಲ್ಲ ಜನತೆಯ ಪರವಾಗಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೀನಿ. ನಾನು
1: ಈ ಜಲಯೋಗ ಅಂದ್ರೆ ಏನು ಸ್ವಾಮೀಜಿ?
2: ಈಗ ಒಂದು ವಿಚಾರ ಏನಂತಂದ್ರೆ, ಎಲ್ಲರೂ ನೋಡಿರುವಂತ ಯೋಗದಲ್ಲಿ ನೆಲದ ಮೇಲೆ ನಾವು ಯೋಗ ಮಾಡೋದನ್ನ ನೋಡ್ತೀವಿ, ನೆಲದ ಮೇಲೆ ನಿಂತ್ಕೊಂಡು ಯೋಗ ಮಾಡೋದನ್ನ ನೋಡ್ತೀವಿ. ಆದರೆ ನೀರಿನ ಮೇಲೆ ಯೋಗವನ್ನ ಮಾಡುವಂತದ್ದನ್ನ ಕೆಲವೇ ಕೆಲವು ಜನರು ಮಾಡ್ತಾರೆ, ಕೆಲವೊಂದು ಜನರು ನೋಡಿರ್ತಾರೆ. ನನಗೂ ಇದ್ರ ಬಗ್ಗೆ ಒಂದಿಷ್ಟು, ನಾನು ಹಿಮಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಚಿಕ್ಕವನಾಗಿದ್ದಾಗ ನೀರಿನ ಮೇಲೆ ಧ್ಯಾನ ಮಾಡಬೇಕು ಅನ್ನೋ ಹಗೋರ ಸಾಧನೆಗೋಸ್ಕರ ನಾನು ಹೋಗಿದ್ದಲ್ಲಿ ಅಲ್ಲಿ ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದಷ್ಟೇ. ಅದಾದ್ಮೇಲೆ ನನ್ನ ಪಾಡಿಗೆ ಗ್ರಹಣಗಳು ಬಂದಾಗ ನೀರಿನ ಮೇಲೆ ಧ್ಯಾನ ಮಾಡೋದು, ಮತ್ತೊಂದು ಮಾಡೋದು, ಈ ತರ ಅಷ್ಟಲ್ಲೇ ಇತ್ತು. ಒಂದ್ಸಲ ಕುಂಭಮೇಳ ಆಯ್ತು 2013, ನಮ್ಮ ಕೇರ್ಪೇಟೆ ತಾಲೂಕು ಹಂಬಿಗರಳ್ಳಿ. ಹಂಬಿಗರಳ್ಳಿಲಿ ಕುಂಭಮೇಳ ಆದಂತ ಸಂದರ್ಭದಲ್ಲಿ ಮಾದೇಶ್ವರರು ಪ್ರಥಮ ಬಾರಿಗೆ ಬಾಲ್ಯದಲ್ಲಿ ಒಂದು ಪವಾಡ ಮಾಡ್ತಾರೆ ಅಂತ ಒಂದು ದಾಖಲೆ ಆಯ್ತು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಒಂದು ಭಾವಚಿತ್ರವನ್ನ ಬಿಡಿಸ್ದೆ, ಸುಮಾರು 1.5 ಲಕ್ಷ ರೂಪಾಯಿ. ಅದು ಕಾಳೆ ಅಂತೇಳಿ ಹೊಸಪೇಟೆ ಹತ್ರ ಇರುವಂತ ಒಬ್ಬ ಕಲಾವಿದರು, ಅವ್ರ ಕೈಯಲ್ಲಿ ಬಿಡಿಸಿದಾಗ ಆ ಚಿತ್ರವನ್ನ ನನ್ನ ಮಠದಲ್ಲಿ ಇಟ್ಕೊಂಡೆ. ಅವ್ರು ಹೇಗಿತ್ತು ಅದು ಅಂತಂದ್ರೆ, ಅಂಬಿಗರಹಳ್ಳಿಗೆ ಕೇರ್ಪೇಟೆ ತಾಲೂಕು ಮಾದೇಶ್ವರರು ಬಂದಾಗ ಈ ಮೂರು ನದಿಗಳು, ಲಕ್ಷ್ಮಣ ತೀರ್ಥ, ಹೇಮಾವತಿ, ಕಾವೇರಿ, ಆ ನದಿನ ದಾಟಬೇಕಾಗ್ತದೆ, ನನ್ನನ್ನು ದಾಟಿಸಿ ಅಂತ ಅಂಬಿಗರು ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ ದುಡ್ಡಿದೆಯಾ ಅಂತ ಕೇಳ್ತಾರೆ. ಇಲ್ಲ, ನಾನು ಜಂಗಮ, ಆಶೀರ್ವಾದ ಮಾಡ್ತೀನಿ, ನೀನೇನು ಜಂಗಮ ಹೋಗ ಅಂತೇಳಿ ಅದಲಿಸ್ಬಿಡ್ತಾರೆ. ಅವಾಗ ಒಂದು ಟವಲ್ ಮಾಡಿಕೊಂಡು ಮಲಿಕೊಂಡು ಹೋಗ್ಬಿಡ್ತಾರೆ ಮಾದೇಶ್ವರರು. ನನಗೆ ಆ ಚಿತ್ರ ನೋಡ್ತಾ ನೋಡ್ತಾ ತಿನ್ನ ಕುತೂಹಲ ಆಯಿತು, ಬಹಳಷ್ಟು ಸಂಶೋಧನೆಯನ್ನು. ಅದೇ ಥರ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕನಕದಾಸರು ಬರ್ತಾರೆ, ಬಂಡೆ ಮೇಲೆ ಬಟ್ಟೆಯನ್ನು ಹೊಕ್ಕೊಂಡು ತೆಪ್ಪ ಕಾಣಲಿಲ್ಲ ಅಂದಾಗ ಅದು ಬಾಳೆದಲ್ಲಿ ಹಾಸ್ಕೊಂಡು ತೇಲ್ಕೊಂಡು ದಡ ಸೇರ್ತಾರೆ ಅನ್ನೋದನ್ನ ಕೇಳಿದ್ದಾರೆ, ಒಂದು ದಾಖಲೆ ಆಗಿದೆ. ಹಾಗೆ ದುರ್ದುಂಡೇಶ್ವರರು ಸಹ ನದಿ ತೀರದಲ್ಲಿ ನಡ್ಕೊಂಡು ಬಂದರು ಅನ್ನೋ ದಾಖಲೆ ಇದೆ ಈಗ. ಹಾಗೆ ಅನೇಕ ಋಷಿ ಮತ್ತು ಮುನಿಗಳು ಅವರಿಗೆ ನದಿ ತೀರದಲ್ಲೇ ಇರುವಂತ ವಾಡಿಕೆ ಇರುವಂತ ಸಂದರ್ಭದಲ್ಲಿ ಈ ದಡಕ್ಕೆ ಬಂದಾಗ ಅವರು ತಿರ್ಗಾ ವಾಪಸ್ ಹೋಗ್ಬೇಕು ಅಂತ ಅಂದಾಗ ಅಲ್ಲಿ ತೆಪ್ಪಗಿಪ್ಪ ಇಲ್ಲ ಅಂದಾಗ ನದಿ ಅವರ ಧ್ಯಾನದಲ್ಲೇ ಕೂತ್ಕೊಂಡು ಇತೆಗೆ ಧ್ಯಾನನೂ ಆಗಬೇಕು, ಆ ದಡನೂ ಸೇರ್ಬೇಕು, ಅನ್ನುವ ಸ್ಥಿತಿಯಲ್ಲಿದ್ದಾಗ ಬಹಳಷ್ಟು ಜನ ಈ ಪ್ರಯೋಗವನ್ನು ಮಾಡಿದ್ದಾರೆ. ಅನೇಕ ಜನರಿಗೆ ಸಾಧನೆಗೋಸ್ಕರ ನೀರಿನ ಮೇಲೆ ಕೂತ್ಕೊಂಡು ಸಾಧನೆ ಮಾಡೋರು ಬಹಳಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಇದ್ಯಾವುದೂ ಹೊರಗೆ ಬಂದಿಲ್ಲ. ಇದೆಲ್ಲ ನಾನು ಹುಡುಕಿ ಇನ್ನೂ ಹುಡುಕ್ತಾ ಇದ್ದೀನಿ, ಇನ್ನೂ ಪೂರ್ಣ ಹುಡುಕಿಲ್ಲ ನಾನು. ಇದು ಹುಡುಕಾಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಯಾಕೆ ಆಗಬಾರ್ದು, ಇದೆಲ್ಲ ಯೋಗಗಳನ್ನ ಯಾಕೆ ಸಾಧನೆ ಮಾಡಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅದನ್ನು ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಜನರು ಯೋಗ ಸ್ವಲ್ಪ ಕಲ್ತಿರುವಂಥವರ ಸಹಕಾರವನ್ನು ತಗೊಂಡು ಇನ್ನೊಂದು ಸ್ವಲ್ಪ ಹಗಲು ರಾತ್ರಿ ಅಂದರೆ ಬಹುಶಃ ಬೆಳಗ್ಗೆ ಒಂದು 4 ಗಂಟೆಗೆ ಹೋದರೆ 8 ಗಂಟೆವರೆಗೂ ನೀರಲ್ಲಿರ್ತಾ ಇದ್ದೆ, ತಿರುಗಾ ಸಂಜೆ 5 ಗಂಟೆಗೆ ಹೋದರೆ 9 ಗಂಟೆ ರಾತ್ರಿವರೆಗೂ ನೀರಲ್ಲಿರ್ತಾ ಇದ್ದೆ. ಸೊ ಪ್ರಯತ್ನ ಮಾಡ್ತಾ 2019ಕ್ಕೆ ನನ್ನ ಜಲಯೋಗವನ್ನು ನಮ್ಮ PS ಕಾಲೇಜು ಮಂಡ್ಯ ಅಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ನಮ್ಮ ವಿಶ್ವ ಯೋಗ ದಿನಾಚರಣೆ ದಿನ ಅದನ್ನು ಪ್ರಾರಂಭಿಸಿದೆ. ಯಾವತ್ತೇ ಎಲ್ಲರಿಗೂ ನಾನು ಜಲಯೋಗ ಮಾಡ್ತೀನಿ ಅಂತ

0: ಗೊತ್ತಾಗಿದ್ದು. ಆ ಜಲಯೋಗ ಅದೇ ಕಾರಣ ಒಂದೇನಂತಂದ್ರೆ ನೀರಿನ ಮೇಲೆ ಮಾಡೋಕ್ಕೆ ಇಂಟ್ರೆಸ್ಟ್ ಆಯ್ತು ನನಗೆ. ಅದಾದ್ಮೇಲೆ ಏಕಾಗ್ರತೆ ಆಯಿತು. ಅದರಲ್ಲಿ ಬಂದೇನಂತಂದ್ರೆ ಆಸನಗಳನ್ನು ಚೇಂಜ್ ಮಾಡ್ತಾ ಹೋಗ್ಬೋದು ನೀರ್ ಮೇಲೇನೆ. ಈಗ ನಾವು ಭೂಮಿ ಮೇಲೆ ಹೇಗೆ ಆಸನಗಳನ್ನು ಹಾಕೊಳ್ತೀವಿ, ಈಗ ಪದ್ಮಾಸನ ಮಣ್ಣಿನ ಮೇಲೆ ಅಂದ್ರೆ ನೆಲದ ಮೇಲೆ ಹೇಗೆ ಆಸನ ಹಾಕೋತೀವೋ ಹಾಗೆ ಕೆಳಗಡೆ ಕಾಲಿಡದೆ ನೀರಿನ ಮೇಲೇನೆ ಆಸನಗಳನ್ನು ಬದಲಾಯಿಸ್ತಾ ಹೋಗ್ಬೋದು. ಇದೊಂದು ವಿಶೇಷ. ಪದ್ಮಾಸನ ಹಾಕ್ಬೋದು, ವಜ್ರಾಸನನೂ ಹಾಕ್ಬೋದು, ಆಮೇಲೆ ವೃಕ್ಷಾಸನನೂ ಹಾಕ್ಬೋದು, ಧನುರ್ವಾಸನ ಹಾಕ್ಬೋದು, ಮಯೂರಾಸನ ಹಾಕ್ಬೋದು, ಅರ್ಧಚಂದ್ರ ಆಸನ ಹಾಕ್ಬೋದು. ಬಹುಶಃ ಹೀಗೆ ಸುಮಾರು ಆಸನಗಳನ್ನು ನೀರ್ ಮೇಲೆ ಪ್ರಯೋಗ ಮಾಡ್ತಾ ಬಹುಶಃ ಇದೊಂದು ಕಂಡುಕೊಂಡಿರುವಂಥ ಸಂಶೋಧನೆ. ನನಗೇನಂತಂದರೆ ಏಕಾಗ್ರತೆಗೆ ಅತ್ಯಂತ ಅಮೂಲ್ಯವಾಗಿರುವ ಒಂದು ಯೋಗ ಅಂತಂದರೆ ಜಲಯೋಗ.
1: ಈ ಜಲಯೋಗಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ರಿ. ಈಗ ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡಿಕೊಂಡ ಹಾಗೆ ನಿಮಗೆ ಏನು ವೈಯಕ್ತಿಕ ಅನುಭವ ಆಗಿದೆ ಸ್ವಾಮೀಜಿ, ಇದರಿಂದ ಏನು ಅನುಕೂಲ ಆಗಿರ್ಬೋದು ತಮಗೆ?
0: ಒಂದೇನಪ್ಪ ಅಂತಂದರೆ ತುಂಬಾ ಕೆಲಸ ಮಾಡ್ತಾ ಇರಬೇಕಾದ್ರೆ ತುಂಬಾ ಆಯಾಸ ಆಗಿರೋದು ನೀರಿನ ಮೇಲೆ. ಒಂದೇನಂತಂದ್ರೆ ಈಗ ನಾವು ನೆಲದ ಮೇಲೆ ಆಸನ ಮಾಡಿದಾಗ ಒಂದು ಭೂಮಿ ತತ್ವ ಅಂತ ಹೇಳ್ತೀವಿ ನಾವು, ಪಂಚಭೂತಗಳು ಹೇಳ್ತೀವಲ್ಲ, ಒಂದು ಭೂಮಿ ತತ್ವ. ಮೇಲ್ಗಡೆ ನೋಡ್ತೀವಿ ಆಕಾಶ ತತ್ವ, ಅದು ಬಿಟ್ಟರೆ ಬೇರೆ ಯಾವುದು ಬರಲ್ಲ. ನೀರಿನ ಮೇಲೆ ನೋಡಿದಾಗ ನೀರು ಯಾವ್ದ್ರ ಮೇಲಿದೆ, ಭೂಮಿ, ಭೂಮಿ ತತ್ವ ಆಯಿತು. ನೀರು ಮೇಲಿರೋದ್ರಿಂದ ಜಲತತ್ವ ಆಯಿತು, ಹೌದಲ್ಲ. ನೀರು ಮತ್ತು ಶರೀರ ತಿಕ್ಕದಾಗ ಏನಾಯ್ತು, ಅಗ್ನಿ ತತ್ವ ಆಯಿತು. ಅದಾದ್ಮೇಲೆ ನಾವು ಮೇಲ್ ನೋಡ್ತೀವಲ್ಲ ಆಕಾಶ ತತ್ವ ಆಯಿತು. ಆಮೇಲೆ ಉಸಿರಾಟ ಮಾಡ್ತಾ ಇರ್ತೀವಲ್ಲ ವಾಯು ತತ್ವ ಆಯಿತು. ಪಂಚಭೂತಗಳನ್ನು ಅಳವಡಿಸಿಕೊಂಡು ಮಾಡೋ ಯೋಗಶಾಸ್ತ್ರ ಅಂದರೆ ಅದೇ ಜಲಯೋಗ.
1: ಈಗ ಜಲಯೋಗ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ಮುನ್ನೆಚ್ಚರಿಕೆ ತೆಗೆದುಕೋಬೇಕಾ ಅಥವಾ ಏನು ಸಿದ್ಧತೆ ಏನು ಮಾಡ್ಕೋಬೇಕು ಅಂತ?
0: ಬಹುಶಃ ಒಂದು ಏನಪ್ಪ ಅಂತಂದರೆ ಪ್ರಾಣಾಯಾಮ ಚೆನ್ನಾಗಿರಬೇಕು ಅವ್ರಿಗೆ. ಎರಡನೇದು ಭಯ ಇರಬಾರ್ದು. ಮೂರನೇದು ಆತಂಕ ಇರಬಾರ್ದು. ನಾಲ್ಕನೇದು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು. ಐದನೇದು ಸ್ವಲ್ಪ ಸ್ವಿಮ್ಮಿಂಗ್ ಈಜಕ್ಕೆ ಸ್ವಲ್ಪ ಬರಬೇಕು, ಇಷ್ಟಿದ್ರೆ ಸಾಕು.
1: ಮಾಮೂಲಿ ಯೋಗಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತೀರಿ ಸ್ವಾಮೀಜಿ?
0: ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಶರೀರನ ನೀರ್ ಮೇಲೆ ತೇಲಿಸಬೇಕಂದ್ರೆ ನೆಲದ ಮೇಲೆ ಮಾಡೋಕ್ಕೆ ಒಂದೊಂದ್ಸಲ ಕಷ್ಟ ಅನಿಸ್ತದೆ ಆಸನಗಳನ್ನ. ನೀರ್ ಮೇಲೆ ಆಸನ ಹಾಕಬೇಕಂದ್ರೆ ಕಷ್ಟ ಅನಿಸ್ತದೋ ನಿಮ್ಗೆ ಅನ್ಸಲ್ವೋ?
1: ಖಂಡಿತವಾಗೂ ಕಷ್ಟನೇ.
0: ಈಗ ಇಲ್ಲಿ ಒಂದು ಪದ್ಮಾಸನ ಹಾಕೋಬೇಕಂದ್ರೆ ಕುತ್ಕೊಳ್ಳೋಕೆ ತಾವು ನೋಡಿ ಬೇಕಾದ್ರೆ ಒಂದ್ಸಲ ಆ ಕಾಲ ಹಾಕೊಂಡು ಕೈ ಇಟ್ಕೊಂಡು ಅಷ್ಟು ಇದೆ. ನೀರ್ ಮೇಲೆ ಸಲೀಸಾಗಿ ಆಸನ ಹಾಕ್ಬೇಕಂದ್ರೆ ಒಂದೇನಪ್ಪ ಅಂದ್ರೆ ಶ್ರಮ ಇದೆ. ಆದ್ರೆ ಎಲ್ಲವೂ ಹೇಗೆ ಅಂತ ಅಂದ್ರೆ ಕಷ್ಟಪಟ್ಟು ಕಲ್ತ್ರೆ ಅವು ಎಲ್ಲವೂ ಈಜಿನೇ. ಯಾರು ಕಷ್ಟ ಪಡೋದಿಲ್ವ? ಆಮೇಲೆ ವಿದ್ಯೆ ಅನ್ನೋದೇನು ಅಂತಂದ್ರೆ ಯತ್ನಾನು ಸಾರಿಣಿ ಲಕ್ಷ್ಮಿ ವಿದ್ಯಾಭ್ಯಾಸಾನು ಸಾರಿಣಿ ಅಂತ ಒಂದ್ ಕಡೆ ಹೇಳ್ತಾರೆ. ಕಷ್ಟಪಟ್ಟ ವಿದ್ಯೆಯನ್ನ ಯಾರು ಕಲಿತಾರೋ ಅವರು ಸಾಧಕರಾಗ್ತಾರೆ, ಯಾರು ಕಲಿಯೋದಿಲ್ವೋ ಅವರು ಬಾಧಕರಾಗ್ತಾರೆ.
1: ಈ ಜಲಯೋಗವನ್ನ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ಮಾಡಬಹುದು ಅಂತೀರಿ?
0: ಬಹುಶಃ ಮಕ್ಕಳಿಗೆ ಒಂದು ಪ್ರಜ್ಞೆ ಇರಬೇಕಷ್ಟೇ. ಅವರಿಗೆ ನಾನು ಮಾಡ್ತಾ ಇರೋದು ಏನಂತಂದ್ರೆ ಅವರಿಗೆ ತುಂಬಾ ಸಣ್ಣ ಮಕ್ಕಳಿಗಾಗಲ್ಲ, ಏನಾದ್ರು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ತದೆ. ಸುಮಾರು ಒಂದು 7ನೇ ಕ್ಲಾಸ್ ಮಕ್ಕಳಿಂದ ಸ್ಟಾರ್ಟ್ ಮಾಡಬಹುದು. ಚಿಕ್ಕವರಿಂದನೂ ಮಾಡಬಹುದು. ಅದೇ ಪ್ರಜ್ಞೆ ಇರಬೇಕು ಅವರಿಗೆ, ಒಂದು ಜಾಗೃತಿ ವ್ಯವಸ್ಥೆ ಇರಬೇಕು. ಸ್ವಿಮ್ಮಿಂಗ್ ಬರಬೇಕು. ಎಷ್ಟು ಕೆಜಿ ಒಬ್ಬ ವ್ಯಕ್ತಿ ದಪ್ಪ ಆಗಿದ್ದಾನೆ, 100 ಕೆಜಿ ಇರೋನು ಯೋಗ ಮಾಡಿಸ್ಬೋದು.
1: ಸ್ವಾಮೀಜಿ, ಈಗ ಚಿಕಿತ್ಸಕ ಯೋಗ ಏನಿದೆ ಅದು ತುಂಬಾ ಪ್ರಚಾರವನ್ನು ಪಡೀತಾ ಇದೆ. ಈಗ ನಮ್ಮ ದೈಹಿಕ ಸಮಸ್ಯೆಗಳಿಗೆ ಜಲಯೋಗ ಪರಿಹಾರ ಆಗಬಲ್ಲದೆ? ಮೊದಲನೇದು ಸಂಧಿವಾತ ಅಥವಾ ಕೀಲ್ ನೋವು.
0: ಕೆಲವೊಂದು ತಮಗೆಲ್ಲ ಈಗ ಯೋಗ ಮತ್ತು ಆಯುರ್ವೇದ ಅಂಡ್ ನ್ಯಾಚುರೋಪತಿ ಅಂತ, ನ್ಯಾಚುರೋಪತಿಲಿ ತಮಗೆಲ್ಲ ಗೊತ್ತಿದೆ ವಾಟರ್ ಥೆರಪಿ ಅಂತ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ತಣ್ಣೀರು ಸ್ನಾನ ಮಾಡಬೇಕು ಅಂತಾನೆ ಇರೋದು. ತಣ್ಣೀರ್ ಸ್ನಾನ ಮಾಡೋದ್ರಿಂದ ದೇಹ ಸಮತೋಲನವಾಗಿರ್ತದೆ ಅನ್ನೋದಕ್ಕೋಸ್ಕರ ತಣ್ಣೀರ್ ಸ್ನಾನವನ್ನು ಮಾಡ್ತಾರೆ. ಇದು ತಮ್ಮ ಸಂಧಿವಾತಗಳಾಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಆಮೇಲೆ ನಮ್ಮ ದೇಹದ ಮನಸ್ಥಿತಿಗಳನ್ನ ಸಮತೋಲನವಾಗಿ ಇಟ್ಕೊಳ್ಳುವಂತ ಇರಬೇಕಂದ್ರೆ ಅದು ಜಲಯೋಗದಲ್ಲಿ ತುಂಬಾ ಪ್ರಯೋಜನಕಾರಿಯಾಗಿದೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗ ಸೂತ್ರದಲ್ಲಿ ಏನ್ ಹೇಳ್ತಾರೋ ಹಾಗೆ ಒಂದು ವೃತ್ತಿಗೆ ತಗೊಂಬರಿ. ಈಗ ನಮ್ದು ನೆಲದ ಮೇಲೆ ಆಸನ ಮಾಡಿದ ತಕ್ಷಣ ಸ್ಥಿರ ಬರಲ್ಲ, ಇಲ್ಲಿ ಮುಳುಗ್ಬಿಡ್ತೀವಿ ಅನ್ನೋದು ಒಂದೇ ಸಲ ಏಕಾಗ್ರತೆ ಬಂದ್ಬಿಡ್ತದೆ. ಬೇಗ ಶೀಘ್ರದಲ್ಲಿ ಸಮಸ್ಥಿತಿಗೆ ಬರುವಂತದ್ದು ಅಂದ್ರೆ ಜಲಯೋಗದಲ್ಲೇ ನಾನು ಕಂಡ್ಕೊಂಡಿರುವಂತದ್ದು. ಆಮೇಲೆ ಒಂದೇನಪ್ಪ ಅಂತಂದ್ರೆ ಈಗ ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳ್ತಾ ಬರ್ತಾರೆ, ನಾನು ಸಹಜ ಜನರಿಗೆ ಅರ್ಥ ಆಗ್ಲಿ ಅಂತ ಹೇಳ್ತೇನೆ, ಸೂತ್ರಗಳನ್ನೆಲ್ಲ ಹೇಳಕ್ಕೆ ಬಯಸಲ್ಲ, ಯಾಕಂದ್ರೆ ಅರ್ಥ ಆಗಲ್ಲ.

0: ಈಗ ನಮಗೆ ಒತ್ತಡಗಳಲ್ಲಿ ಎಲ್ಲರೂ ಇದ್ದಾರೆ ತುಂಬಾ. ಆ ಒತ್ತಡದಲ್ಲಿ ಇರುವಂತವರಿಗೆ ಏನ್ ಬೇಕಪ್ಪ ಅಂತಂದ್ರೆ ಧ್ಯಾನ ಬೇಕು. ನಮ್ ತಲೆಗೆ ಧ್ಯಾನ ಕೊಟ್ರೆ ನಮ್ ತಲೆ ಸಮಾಧಾನವಾಗಿ ಇರಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು, ಇವತ್ತೆಲ್ಲ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಶ್ವಾಸಕೋಶಗಳ ತೊಂದರೆ ಆಗಿ ಅವರು ಬದುಕಿಲ್ಲ ಅನ್ನೋದು ಗೊತ್ತಿದೆ ನಮಗೆ. ಪ್ರಾಣಾಯಾಮ ಮಾಡ್ತಾ ಯಾರು ಬರ್ತಾರೋ ಅವರಿಗೆ ಶ್ವಾಸಕೋಶಗಳು ಬಲಿಷ್ಠವಾಗಿರ್ತವೆ, ಯಾವುದೇ ಬದ್ರೆ ರೋಗ ನಿರೋಧಕವಾದಂತ ಒಂದು ಒಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಉಸಿರಾಟಕ್ಕೆ ಬೇಕು ಅಂತಂದ್ರೆ ಅದು ಪ್ರಾಣಾಯಾಮ ಬೇಕು. ಹಾಗೆ ನಮಗೆ ಯೋಗ ಅಂತಂದ್ರೆ ನಮ್ಮ ಇಡೀ ಶರೀರಗಳಿಗೆ ಅಂಗ ಅಂಗಗಳಿಗೆ ಬಲಿಷ್ಠ ಆಗಬೇಕಂತ ಯೋಗವನ್ನ ಮಾಡಬೇಕು. ಹಾಗೆ ಆಹಾರವನ್ನ ಚೆನ್ನಾಗಿ ಸಾತ್ವಿಕವಾಗಿ ತಗೊಳ್ತೀವಿ ಅಂತಂದ್ರೆ ನಮ್ಮ ಹೊಟ್ಟೆ ಚೆನ್ನಾಗಿರ್ತದೆ. ಈ ನಾಲ್ಕನ್ನು, ಈ ಪ್ರತಿಯೊಬ್ಬ ಮನುಷ್ಯ ಪರಿಶುದ್ಧವಾಗಿರ್ಲಿಕ್ಕೆ, ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಒಂದೇ ಒಂದು ಶಾಸ್ತ್ರ ಇರೋದು, ಅದು ಯೋಗ ಶಾಸ್ತ್ರ. ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ಮನವಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ, ಬಹಳಷ್ಟು ಜನರಿಗೆ ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಎಷ್ಟು ವರ್ಷದಿಂದ ಹವೇ ಇದಾವೆ. ಆದರೆ ಇವತ್ತು ತುಂಬಾ ಜನರು ಮಕ್ಕಳಿಗೆ, ಇವತ್ತು ಯಾವುದೋ ಒಂದು ಪೇಪರ್ ಓದ್ದೆ, ಒಂದು ಮಗಳು ಹಾಸ್ಟೆಲಲ್ಲಿ ಜ್ಞಾನ ಹಾಕೊಂಡಿದ್ದಾಳೆ ಅಂತ, ಇನ್ನೊಬ್ಬ ಮಗ ಸೂಸೈಡ್ ಮಾಡ್ಕೊಂಡಿದ್ದಾನಂತ, ಇನ್ನೊಬ್ರು ಯಾರೋ ಒಬ್ರು ಟ್ರೈನ್ಗೆ ಹೋಗಿ ತಲೆ ಕೊಟ್ಟಿದ್ದಾರೆ ಅಂತೇಳಿ. ಈ ಮಕ್ಕಳು ಡಿಪ್ರೆಸ್ ಆಗ್ತಾ ಇದಾರಲ್ಲ, ಆ ಡಿಪ್ರೆಸ್ ಆಗ್ಲಿಕ್ಕೆ ಕಾರಣ ಏನು? ನಮ್ಮಲ್ಲಿ ಯಾವ ಪುಸ್ತಕನೂ ಸಹ ಸಮತೋಲನವಾಗಿ ಇಟ್ಕೊಳ್ಳೋಕೆ ಶಾಸ್ತ್ರ ಇಲ್ಲ. ಅದಕ್ಕೆ ಯೋಗ ಶಾಸ್ತ್ರ ಅನ್ನೋ ಒಂದು ಪಠ್ಯ ಪುಸ್ತಕವನ್ನ ಭಾರತ ಸರ್ಕಾರ ಪರಿಚಯಿಸಬೇಕು ಮಕ್ಕಳಿಗೆ. ಆವಾಗ ಆ ಮಕ್ಕಳು ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ನಾನು ಹೇಳಿದ್ದೀನಿ.
1: ಎಷ್ಟೇ ತೂಕ ಇದ್ದವರು ಕೂಡ ಈ ಜಲಯೋಗವನ್ನ ಮಾಡಬಹುದು ಅಂತಂದ್ರೆ ದೇಹದ ತೂಕ ನಿಯಂತ್ರಣಕ್ಕೆ ಇದು ಸಹಕಾರಿ ಆಗಬಲ್ಲದೆ?
0: ದೇಹದ ತೂಕಕ್ಕೆ ಏನಂತಂದ್ರೆ ಆಹಾರದ ಮೇಲೆ, ಅವರ ಆಸನಗಳ ಮೇಲೆ ಬಹಳಷ್ಟು ತೊಡಗಿರ್ತವೆ. ಇದು ಹೆಚ್ಚು ಪರಿಣಾಮಗಳು ಬೀಳೋದು ಏನಂತಂದ್ರೆ ದೇಹದಲ್ಲಿ ಆರೋಗ್ಯಕರವಾಗಿ, ಈಗ ಮನಸ್ಸು ಚೆನ್ನಾಗಿಲ್ಲ ಅಂತಂದ್ರೆ ಆರೋಗ್ಯ ಕೆಡ್ತದೆ. ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ ಅಂತ ಏನ್ ಹೇಳ್ತಾರೋ, ಈ ಚಿಂತೆಯಿಂದ ಅನೇಕ ರೋಗಗಳು ಬರ್ತವೆ ಅಂತಲ್ಲ. ನದಿಲಿ ಹಿಂಗೆ ತೇಲ್ತಾ ಕೂತ್ಬಿಟ್ರೆ, ಕಣ್ಣು ಮುಚ್ಚಿದ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಾವು. ಆದ್ರೆ ಬೇಗ ಶೀಘ್ರದಲ್ಲಿ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿಯನ್ನು ಸಮತೋಲನವಾಗಿ, ಅದಕ್ಕೆ ತ್ರಿಕರಣ ಅಂತ ಕರೀತಾರೆ, ಇವು ಶುದ್ಧಿ ಆಗಬೇಕಂತಂದ್ರೆ ಜಲಯೋಗದಲ್ಲಿ ಪರಿಣಾಮಕಾರಿ ಆಗ್ತದೆ.
1: ಗರ್ಭಿಣಿಯರು ಮತ್ತೆ ಮಹಿಳೆಯರಿಗೆ ಹೇಗೆ ಸೂಕ್ತ?
0: ಮಹಿಳೆಯರು ಮಾಡಬಹುದು, ಆದ್ರೆ ಗರ್ಭಿಣಿಯರು ಮಾಡ್ಲಿಕ್ಕೆ ಏನಾಗ್ತದೆ ಅಂದ್ರೆ ಅವರು ತುಂಬಾ ನೀರಲ್ಲಿ ಆಸನಗಳು ಚೇಂಜ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ.
1: ಈ ಜಲಯೋಗವನ್ನ ಪ್ರಚಾರ ಮಾಡ್ಲಿಕ್ಕೆ ಬೇರೆ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ತಾವು ಹಾಕೊಂಡಿದ್ದೀರಾ ಸ್ವಾಮೀಜಿ?
0: ನಮ್ಮ ಸಂಸ್ಥೆಯಲ್ಲಿ ಒಂದು ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡ್ಕೊಂಡಿದ್ದೀವಿ. ಪಿಜಿ ಮತ್ತು ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಪ್ರಾರಂಭಿಸಿದ್ದೀವಿ. ಈಗಾಗಲೇ ಸುಮಾರು ವರ್ಷಗಳಾಗಿದೆ. ಮೊದಲನೇ ಸ್ಟೂಡೆಂಟ್ ನಾನೇ ಪಿಜಿಲಿ.
1: ಚಂದ್ರವನ ಆಶ್ರಮ ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೊಡುಗೆಗಳನ್ನ ನೀಡಿದೆ ಸ್ವಾಮೀಜಿ?
0: ಬಹಳಷ್ಟು ಕಾರ್ಯಕ್ರಮಗಳನ್ನ, ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎರಡು ಬಾರಿ ಸಾವಿರಾರು ವಿದ್ಯಾರ್ಥಿಗಳು ಯೋಗ ಕಾರ್ಯಕ್ರಮವನ್ನ ನಮ್ಮ ಚಂದ್ರವನದಲ್ಲೇ ಮಾಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಯೋಗ ಸೆಂಟರ್ ಇರೋದ್ರಿಂದ ಯೋಗ್ಯಕ್ಕೆ ಆದ್ಯತೆಯನ್ನ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಆಯುರ್ವೇದನು ನಾವು ಹಾಸ್ಪಿಟಲ್ ಮಾಡಿರೋದ್ರಿಂದ ಅದರದ್ದು ಯೋಗ ಥೆರಪಿಟಿಕ್ ಅಂತಾನು ನಾವು ಮಾಡ್ತೀವಿ. ಮತ್ತು ಪ್ರತಿ ತಿಂಗಳು ಸ್ವಾಸ್ಥ್ಯ ಶಿಬಿರ ಅಂತ ಮಾಡ್ತೀವಿ. ಯೋಗ, ಆಯುರ್ವೇದ, ಸ್ಪಿರಿಚುವಲ್, ಈ ಮೂರನ್ನು ಸೇರಿಸಿ ಮೂರು ದಿನ ಶಿಬಿರಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಾಗೆ ಸಮೃದ್ಧ ಜೀವನ ಅಂತ, ಹಾರ್ಟ್ ಆಫ್ ಹ್ಯಾಪಿ ಲಿವಿಂಗ್ ಅಂತ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜನರಿಗೆ ಯೋಗ ಮಾಡಿಸಿ, ಧ್ಯಾನ ಮಾಡಿಸಿ, ಪ್ರೀತಿ ಮೇಲೆ ಎಲ್ಲ ಇದೆ ಅಂತಾನು ನಾವು ಮಾಡ್ತಾ ಇದೀವಿ ನಮ್ಮ ಆಶ್ರಮದಲ್ಲಿ.
1: ಸ್ವಾಮೀಜಿ, ಈಗ ತಾವೇ ಗಮನಿಸಿರೋ ಹಾಗೆ ಹೃದಯ ಸ್ತಂಭನ ಇವತ್ತು ಯುವ ಸಮೂಹದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಬಹಳ ಆರೋಗ್ಯವಾಗಿ ಕಾಣ್ತಾ ಇರ್ತಾರೆ, ಮಾರನೇ ದಿವಸ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಹೇಳ್ತಾರೆ. ಈ ಜಲಯೋಗ ಈ ಹೃದಯದ ಕಾಯಿಲೆಗಳಿಗೆ ಅನುಕೂಲಕರ ಅಂತೀರಾ ಹೇಗೆ?
0: ಖಂಡಿತವಾಗ್ಲೂ. ಒಂದೇನಪ್ಪ ಅಂತಂದ್ರೆ ನಮ್ಮ ಆಹಾರದ ಪದ್ಧತಿ, ಆಗ್ಲೇ ಹೇಳದ್ನಲ್ಲ, ಯೋಗ ಅಂತಂದ್ರೆ ಆರೋಗ್ಯಕ್ಕೆ ಆಹಾರ, ಯೋಗ, ಧ್ಯಾನ, ಪ್ರಾಣಾಯಾಮ. ಈ ಆಹಾರದ ಪದ್ಧತಿಗಳ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಈಗ ನಾವು ಎಣ್ಣೆ ಬಳಸುವಂತದ್ದಾಗ್ಬೋದು, ಕೆಮಿಕಲ್ ಹಾಕಿ ಬಳಸುವಂತದ್ದಾಗ್ಬೋದು, ಮೊದಲು ಇದನ್ನ ಬ್ಯಾನ್ ಮಾಡಬೇಕು. ಸಾವಯವ ಕೃಷಿಯಿಂದ ಮಾಡುವಂತ ರೈತರಿಗೆ ನಮ್ಗೇನಾಗಿದೆ ಅಂದ್ರೆ, ರೈತರು ಯಾವಾಗ್ಲೂ ಬಡವರಾಗ್ತಾ ಇದ್ದಾರೆ. ಹಾಗಾಗಿ ನಾನು ಬಹಳ ಸಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಏನು ಗೊಬ್ಬರ ಕೊಡ್ತೀರೋ ಅದನ್ನ ನಿಲ್ಲಿಸ್ಬಿಟ್ಟು ಕೃಷಿಗೆ ನಮ್ಮ ಹಸುಗಳಿಂದ ಬೆಳೆಸುವಂತ ಸಗಣಿಯಿಂದ ಆಗ್ಬೋದು, ಅದರಿಂದ ಗಂಜಲದಿಂದ ಆಗ್ಬೋದು, ಅದರಿಂದ ಬೆಳೆದು ಒಂದಿಷ್ಟು ಡಬ್ಬಲ್ ಬೇಕಾದರೂ ರೈಟ್ ಮಾಡಿ, ಅವಾಗ ರೈತರನ್ನು ಬದುಕ್ತಾರೆ, ನಾವು ಆರೋಗ್ಯವಂತರ ಹಾಕಿರ್ತೀವಿ ಅನ್ನೋದಕ್ಕೋಸ್ಕರ ಒಂದು ಹೇಳ್ತೀನಿ. ಇದರಲ್ಲಿ ಮೆಂಟಲಿ ಒತ್ತಡಗಳೇ ಎಲ್ಲರೂ ಹೇಳುವಂಥದ್ದು, ಈ ಒತ್ತಡವನ್ನ ಜಲಯೋಗದಲ್ಲಿ ಖಂಡಿತವಾಗಲು ಕಡಿಮೆ ಮಾಡೋದು.
1: ಈ ಜಲಯೋಗ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತ ಏನಾದ್ರೂ ಇದೆಯಾ?
0: ಏನಿಲ್ಲ, ಬೆಳಗ್ಗೆ ಸಂಜೆ. ಆದ್ರೆ ಸೂರ್ಯನ ಕಿರಣ ಬೀಳ್ಬೇಕಾದ್ರೆ ತುಂಬಾ ಕಣ್ಣಿಗೆ ಜಾಸ್ತಿ ಅದಿರಬಾರ್ದು ಅಷ್ಟೇ. ಸೂರ್ಯನ ಕಿರಣಗಳು ತುಂಬಾ ಬೀಳಕ್ ಮುಂಚೆ ಬೆಳಗ್ಗೆನೆ 7 ಗಂಟೆ 7:30, ತಿರ್ಗಾ ಸಂಜೆ 5:30 6 ಗಂಟೆಯಿಂದ ಎಷ್ಟೊತ್ತು ಬೇಕಾದ್ರೂ ಮಾಡಬಹುದು.
1: ಅಮೆರಿಕಾದ ಯೋಗ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ತಾವು ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಿದ್ದೀರಿ ಸ್ವಾಮೀಜಿ, ಹೇಗೆ ಇದು ಸಾಧ್ಯ ಆಯ್ತು? ಇದರ ಮೂಲಕ ತಮ್ಮ ಒಂದು ಸಂದೇಶ ಏನು ಇವತ್ತಿನ ಯುವಜನತೆಗೆ?
0: ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ನನ್ನ ಹುಡುಕೊಂಡಿದ್ದು. ಈ ತರದ ಒಂದು ಸಬ್ಜೆಕ್ಟ್ ಇದುವರೆಗೂ ಭಾರತದಲ್ಲಿ ಇನ್ನೂ ಯಾವ ಯೂನಿವರ್ಸಿಟಿಲೂ ಆಗಿಲ್ಲ. ಇದು ನಮಗ್ ಬೇಕು ಅಂತ ಹೇಳಿ ಹುಡುಕೊಂಡು ಬಂದು ನೀವು ಈ ಸಬ್ಜೆಕ್ಟ್ ಮಾಡಿಕೊಡ್ಲೇಬೇಕು ಅಂತ ಹೇಳಿ ನನಗೆ ಹೇಳಿದ್ರು ದೇವರಾಜ್ ಗುರುಜಿ ಅಂತೇಳಿ. ಬಹುಶಃ ಆಮೇಲೆ ಯೂನಿವರ್ಸಿಟಿಯ ಅದು ವೈಸ್ ಚಾನ್ಸಲರ್ ಇದ್ದಂಥವ್ರು ಅವರು ಸಹ ನನ್ನ ಫೋನಲ್ಲಿ ಮಾತಾಡಿದ್ರು. ಸರಿ ಆಯ್ತು ಅಂತೇಳಿ ಈ ಸಬ್ಜೆಕ್ಟ್ ಅನ್ನ ನಾನು ಪ್ರಬಂಧವನ್ನ ಮಂಡಿಸಿದೆ. ಸೊ ಅವರು ಈ ಜಲಯೋಗಕ್ಕೆ PhD ಕೊಟ್ಟಿದ್ದಾರೆ. ಅದರ ಜೊತೆಗೆ 2019 ಏನ್ ನಾನು ಮಾಡಿದ್ನೋ ಆ ಯೋಗವನ್ನ ಪ್ರದರ್ಶನ ಮಾಡಿದ್ನಲ್ಲ, ಅದು ಇಡೀ ವಿಶ್ವ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಇಷ್ಟು ಆಸನ ಮಾಡಿರೋರು ಈ ವಿಶ್ವದಲ್ಲಿ ಮೊದಲಿಗರು ಅಂತೇಳಿ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ February 1 ನಮಗೆ ಸಿಕ್ಕಿದೆ.
1: ಬಹಳ ಅಭಿನಂದನೆಗಳು ಸ್ವಾಮೀಜಿ. ಈಗ ಸಾಮಾನ್ಯವಾಗಿ ಯೋಗ ಮಾಡೋದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅಂದ್ರೆ ನಾವೇನ್ ಮಾಡ್ತೀವಿ, ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡ್ತೀವಿ, ಆಮೇಲೆ ಆಸನಗಳನ್ನು ಹಾಕ್ತೀವಿ, ನಂತರ ಧ್ಯಾನ, ಹೀಗೆ. ಈ ಜಲಯೋಗ ಮಾಡೋದಕ್ಕೂ ಆ ತರಹದ ಒಂದು ಸೀಕ್ವೆನ್ಸ್ ಅಂತ ಏನಾದ್ರು ಇದೆಯಾ? ಇಂಥ ಆಸನ ಆದ್ಮೇಲೆ ಇಂಥದೇ ಹಾಕ್ಬೇಕು, ಆ ತರ ಏನಾದ್ರು ಇದೆಯಾ?
0: ಇಲ್ಲ, ಆ ತರದ್ದೇನಿಲ್ಲ. ಒಂದೇನಪ್ಪ ಅಂತಂದ್ರೆ ನಾವು ಪ್ರಾರಂಭಿಸಿರೋದು ಹೇಗೆ ಅಂತಂದ್ರೆ ಸ್ವಲ್ಪ ಬಾಡಿನ ಮೇಲ್ಗಡೆ ಟುಸ್ಟ್ ಅಂದ್ರೆ ಎಕ್ಸಸೈಜ್ ಗಳನ್ನ ಮಾಡ್ಕೊಳ್ತೀವಿ, ಮೇಲ್ಗಡೆ ಎಕ್ಸಸೈಜ್ ಅನ್ನ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಸ್ವಲ್ಪ ನೀರಲ್ಲಿ ಇಳಿತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ, ಬಾಡಿ ಎಲ್ಲ ನೀರಿಗೆ ಹೊಂದ್ಕೊಳ್ತದೆ. ಹೊಂದ್ಕೊಂಡ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಸ್ಟಾರ್ಟ್ ಮಾಡೋದು ಒಂಥರ ರಿಲ್ಯಾಕ್ಸ್, ನೀರಲ್ಲಿ ತೇಲೋದು, ಕಾಲು ಕೈಯೆಲ್ಲ ಸುಮ್ಮನೆ ತೇಲೋದು. ನಂತರ ನಮ್ಮ ಆಸನಗಳಲ್ಲಿ ವೃಕ್ಷಾಸನ, ಏಕಪದ್ಮಾಸನ, ಆಮೇಲೆ ತಾಡಾಸನ, ಆಮೇಲೆ ಇತರ ಪದ್ಮಾಸನ, ಪರ್ವತಾಸನ, ಈ ತರದೆಲ್ಲ ಸ್ಟಾರ್ಟ್ ಆಗ್ತದೆ.
1: ಹರಿಯೋ ನೀರಿನಲ್ಲಿ ಮಾಡೋದಕ್ಕೂ ಅಥವಾ ಸ್ಥಿರವಾದ ನಿಂತ ನೀರಿನಲ್ಲಿ ಜಲಯೋಗ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಸ್ವಾಮೀಜಿ?
0: ನೀರಲ್ಲಿ ಕಲ್ಲಿಲ್ಲ ಅಂತ ಅಂದ್ರೆ ತಲೆ ಹೋಗ್ತಾ ಜಾರ್ಕೊಂಡು ಎಷ್ಟು ದೂರ ಬೇಕಾದ್ರೂ ನೀರಲ್ಲಿ ತೇಲ್ತಾ ಹೋಗ್ಬೋದು, ಒತ್ತೆ ಆಗಲ್ಲ. ಎಲೆ ತೇಲ್ದಂಗೆ ಬಾಳೆದೆಲೆ ನೀವು ಬಿಟ್ರೆ ಅದ್ ಹೆಂಗ್ ತೇಲ್ಕೊಂಡು ಹೋಗ್ತದೋ, ನಾವು ಕರ್ಪೂರ ಹಚ್ಚಿ ವಿಳ್ಳೆದೆಲೆ ಮೇಲೆ ಬಿಡ್ತೀವಲ್ಲ, ಸೊ ಅದೇ ತರ ತೇಲ್ಕೊಂಡು ಹೋಗಿ. ನೀವು ನೀರ್ ಮೇಲೆ ನಮ್ಮ ಬಾಡಿನ ಏನಾದ್ರು ಚೆಕ್ ಮಾಡಿದ್ರೆ ಸುಮ್ನೆ ಒಂದ್ ಬೆಳ್ಳಲ್ಲಿ ಸುಮ್ನೆ ಹಿಂಗೆ ಹೇಳಿದ್ರೆ ನಮ್ಮ ಬಾಡಿ ಬರ್ತದೆ. 80 kg 90 kg ಇರೋ ಬಾಡಿನ ಸುಮ್ಮನೆ ಎರಡೇ ಬೆಳಲ್ಲಿ ನೀವು ಸುಮ್ಮನೆ ಹಿಂಗೆ ಅಂದ್ರೆ ಬರ್ತದೆ ಅಂತ ಅಂದ್ರೆ ನೀರ್ ಮೇಲೆ ತೇಲೋದ್ರ ಮುಖಾಂತರ ಮಾಡೋದು ತುಂಬಾ ಆನಂದ. ಅದು ನಮಗೆ ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿಬಿಟ್ರೆ ಸುಮ್ಮನೆ ಎಲ್ಲಿವರೆಗೆ ತೇಲ್ಕೊಂಡು ಬೇಕಾದ್ರು ಹೋಗ್ಬೋದು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಿಂಗೆ ತೇಲ್ತಾ ಏನಪ್ಪಾ ಅಂದ್ರೆ ಸೇಫ್ಟಿ, ಯಾವುದೇ ಕಲ್ಲುಗಳು ಮತ್ತೊಂದಿಲ್ಲ ಅಂತ ಅಂದ್ರೆ ತೊಂದರೆ ಇಲ್ಲ. ತೇಲ ಹರಿಯೋ ನದಿಲಿ, ನಮ್ಮ ನದಿಲೇ ನಾನು ಎಷ್ಟೋ ಸಲ ಮಾಡಿರುವಂತ ಪ್ರದರ್ಶನವನ್ನು ಪ್ರತಿ ವರ್ಷ ಜಲಯೋಗವನ್ನು ಅಲ್ಲೇ ಮಾಡ್ತೀನಿ ನಾನು.
1: ತಾವು ಹೇಳಿದಿರಿ ಈಗಾಗಲೇ ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ನೇ ತಮ್ಮ ಆಶ್ರಮದಲ್ಲಿ, ಚಂದ್ರವನ ಆಶ್ರಮದಲ್ಲಿ ತಾವು ಮಾಡಿದಿರಿ ಅಂತ. ಯಾವಾಗ ಇದನ್ನ ಮಾಡಿದಿರಿ ಮತ್ತೆ ಮುಂದಿನ ದಿನದಲ್ಲಿ ಏನು ಚಟುವಟಿಕೆಗಳನ್ನ ಮಾಡಬೇಕು ಯೋಗವನ್ನ ಉತ್ತೇಜಿಸೋದಕ್ಕೆ ಅನ್ನೋದು ತಮ್ಮ
0: ಮುಂದಿನ ದಿನಮಾನಗಳು? ಈ ಯೋಗದ ಬಗ್ಗೆನೇ ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಉಂಟು ಮಾಡಬೇಕು ಅಂತ ಒಂದಿದೆ. ಅದ್ರ ಜೊತೆಗೆ ಜಲಯೋಗನ ಒಂದು 10 ಒಂದು ಶಿಷ್ಯರು ಕಲಿಸಿ ಅವರೇ ಹೇಳ್ಕೊಡೋ ತರ ಬೇರೆ ಬೇರೆ ದೇಶಕ್ಕೆ ಪರಿಚಯಿಸಬೇಕು ಅಂತ ಇದ್ದೀವಿ. ಈಗ ಮೊನ್ನೆ ನಂದು ಆಸ್ಟ್ರೇಲಿಯಾದಲ್ಲಿ ನಾನು ಜಲಯೋಗ ಮಾಡಿದ್ದೀನಿ, ಹಾಗೆ ನ್ಯೂಜಿಲ್ಯಾಂಡ್ ಅಲ್ಲೂ ನಾನು ಮಾಡಿದ್ದೀನಿ. ಮೊನ್ನೆ ಶ್ರೀಲಂಕಾದಲ್ಲಿ ಸಹ ಯೋಗ ಕಾನ್ಫರೆನ್ಸ್ ಇತ್ತು, ಸೊ ಅಲ್ಲೂ ನಾನು ಮಾಡಿರುವಂತದ್ದು. ಮೊನ್ನೆ ವಿಯೆಟ್ನಾಮ್ಗೆ ಹೋಗಿದ್ದು, ಹಾಂಗ್ಕಾಂಗ್ಗೆ ಹೋದಂತ ಸಂದರ್ಭದಲ್ಲಿ ಮಾಡಿರುವಂತದ್ದು. ಹೀಗೆ
1: ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದ ಪುಸ್ತಕವನ್ನು ಕೂಡ ಬರೆದಿದ್ದೀರಿ.
0: ಹೌದು,
1: ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಸ್ವಾಮೀಜಿ?
0: ಇದು ನಮ್ಗೆ ನಾನು ಹುಡುಕ್ತಾ ಇದ್ದೆ ಜಲಯೋಗ ಮಾಡಬೇಕಾದ್ರೆ, ಎಲ್ಲೂ ಒಂದು ಪುಸ್ತಕ ಸಿಕ್ಕಿಲ್ಲ. ಆಮೇಲೆ ತುಂಬಾ ಕಷ್ಟ ಆಯ್ತು, ಬೇರೆಯವರಿಗೆ ಮುಂದಿನ ದಿನಮಾನಗಳಿಗೆ ಒಂದು ಕೈಪಿಡಿ ಆಗ್ಲಿ ಅನ್ನೋದಕ್ಕೋಸ್ಕರ ಸಹಾಯ ಆಗ್ಲಿ ಅಂತ ಮಾಡಿದ್ದೀನಿ.
1: ಅಂದ್ರೆ ಈಗ ಯಾವ ಗುರುಗಳಿಂದಲೂ ತಾವು ಇದನ್ನ ಅಭ್ಯಾಸ ಮಾಡಿದ್ದಲ್ವಾ ಸ್ವಾಮೀಜಿ?
0: ನಾನು ಹೇಳದ್ನಲ್ಲ, ಒಬ್ರು ಶಿವಯೋಗಿ ಬಾಬಾ ಅಂತ ಅಘೋರಿಗಳು, ನಾಗಸಾಧುಗಳು, ಅವರು ಪ್ರಾರಂಭದಲ್ಲಿ ನನಗೆ ಧ್ಯಾನ ಹೇಳ್ಕೊಟ್ಟಿದ್ದು ನೀರ್ ಮೇಲೆ. ಈ ಗ್ರಹಣದಲ್ಲಿ ತಾವು ನೋಡ್ಬೋದು ನೀರಲ್ಲೇ ಇರ್ತಾರೆ ಎಲ್ಲರೂ. ನೀರಲ್ಲಿ ನಾನು ಪದ್ಮಾಸನ ಹಾಕೊಂಡು ಸೂತ್ರಗಳನ್ನ ಕುತ್ತಿಗೆಗೆಲ್ಲ ಫುಲ್ ಬಿಗಿದ್ಬಿಟ್ಟು ಅದ್ರ ಮೇಲೆ ಒಂದು ಟವಲ್ ಮುಚ್ಚಿಬಿಡ್ತಾರೆ, ಅಲ್ಲಿ ನಾನು ನೀರಲ್ಲಿ ತೇಲ್ತಾ ಧ್ಯಾನ ಮಾಡ್ತಾ ಇರ್ತೀನಿ. ಇದನ್ನ ಯಾರು ಮಾಡಲ್ಲ.
1: ಕೇವಲ ಜಲಯೋಗ ಅಷ್ಟನ್ನೇ ಗಮನದಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ಒಟ್ಟಾರೆ ಯೋಗವನ್ನ ಸಮಗ್ರವಾಗಿ?
0: ನನ್ನ ಭಾರತೀಯ ಸಂಸ್ಕೃತಿ ಏನಿದೆಯೋ, ವೇದ ಆಗ್ಬೋದು, ಆಗಮ ಆಗ್ಬೋದು, ಪುರಾಣ ಆಗ್ಬೋದು, ಯೋಗ ಆಗ್ಬೋದು, ಆಯುರ್ವೇದ ಆಗ್ಬೋದು, ಶಾಸ್ತ್ರ ಆಗ್ಬೋದು, ಇವೆಲ್ಲ ನನ್ನ ದೊಡ್ಡ ಸಂಪತ್ತು, ನನ್ನ ದೇಶದ ಸಂಪತ್ತು. ಇದನ್ನು ಕಾಪಾಡ್ಲಿಕ್ಕೋಸ್ಕರನೇ, ಇದನ್ನು ಉಳಿಸ್ಲಿಕ್ಕೋಸ್ಕರನೇ ನಾವು ಯತಿಗಳಾಗಿರ್ತೀವಿ. ಧರ್ಮನೇ ಕಾಪಾಡುವಂಥದ್ದು, ಧರ್ಮಕ್ಕೋಸ್ಕರ ನಾವು ಯೋಧರಾಗಿ ನಿಂತಿರ್ತೀವಿ ಅಷ್ಟೇ ಬಿಟ್ರೆ, ಈ ಧರ್ಮನ ಉಳಿಸಬೇಕಾಗ್ತದೆ. ಧರ್ಮೋ ರಕ್ಷಿತೆ ರಕ್ಷಿತ ಅಂತ ಏನ್ ಹೇಳ್ತಾರೋ, ನಾವು ಧರ್ಮಕ್ಕಾಗಿ ನಿಂತ ಮೇಲೆ ಯೋಗಶಾಸ್ತ್ರ ಅನ್ನೋದು ಒಂದು ಧರ್ಮಶಾಸ್ತ್ರನೇ. ಯಾಕೆ ಅಂತಂದ್ರೆ ಅದು ಪ್ರತಿಯೊಬ್ಬ ಮನುಕುಲನಿಗೆ ವಿಶ್ವ ಸಂದೇಶ ಕೊಟ್ಟಿರೋದೇನಂತಂದ್ರೆ, ಎಲ್ಲರಿಗೂ ಒಳಿತಾಗ್ಲಿ ಅಂತೇಳಿ. ಜಲಯೋಗದಿಂದ ಆರೋಗ್ಯವಂತರು, ಇಡೀ ದೇಶ ಆರೋಗ್ಯವಾಗಿರಲಿ ಅನ್ನೋದೇ ನಮ್ಮ ಸಾರ.
1: ಅಂತಿಮವಾಗಿ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳ ಸಂದೇಶ ಜನಸಮುದಾಯಕ್ಕೆ?
0: ವಿಶ್ವ ಯೋಗ ದಿನಾಚರಣೆಯ ದಿನ ಎಲ್ಲರೂ, ಸಾಮಾನ್ಯ ಜನರು ಸಹ ಅದು ಕಲೀರಿ. ಗ್ರಾಮಾಂತರ ಪ್ರದೇಶದ ಜನ, ನಮ್ಮ ರೈತರು ನೇಗಿಲು ಉಳ್ತಾರದು ಯೋಗನೇ, ಗುದ್ದಲಿ ಮಣ್ಣು ತೆಗೆಯೋದು ಯೋಗನೇ, ನಮ್ಮ ತಾಯಂದ್ರು ನನ್ನ ಸಹೋದರಿಯರು ರಾಗಿ ಬೀಸೋದು, ರಾಗಿ ಕುಟ್ಟೋದು, ಇವೆಲ್ಲ ಯೋಗ ಇತ್ತು. ನೀರ್ ಸೇದೋದು ಯೋಗನೇ, ಆದ್ರೆ ಇವೆಲ್ಲ ಬಿಟ್ಟಿರೋದ್ರಿಂದನೇ ರೋಗ ಬಂದಿದೆ. ಯೋಗ ಬೇಕು ಅಂತ ಅಂದ್ರೆ ಕಾಯಕ ಮಾಡಿ, ಯೋಗ ಮಾಡಿ, ಯೋಗ ಮಾಡ್ತಾ ಒಳ್ಳೆ ಮನಸ್ಥಿತಿ ಇಟ್ಕೊಳ್ಳಿ, ಎಲ್ರಿಗೂ ಒಳ್ಳೇದೇ ಆಗ್ತದೆ ಅನ್ನೋದನ್ನ ವಿಶ್ವ ಯೋಗ ದಿನಾಚರಣೆ ದಿನ ಎಲ್ರು ಬಹಳ ಗ್ರಾಮತ್, ಬರೀ ನಗರ ಪ್ರದೇಶಗಳಲ್ಲಿ ಆಗ್ತಾ ಇದೆ, ಗ್ರಾಮಾಂತರ ಪ್ರದೇಶದಲ್ಲೂ ಪ್ರಾರಂಭ ಆಗಬೇಕು ಅನ್ನೋದೇ ನನ್ನ ಆಶಯ.
1: ಒಳ್ಳೆಯದು ಡಾಕ್ಟರ್ ತ್ರಿನೇಂದ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ, ಇದುವರೆಗೂ ವಿಶ್ವ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತಾವೇ ಪ್ರಯೋಗಶೀಲರಾಗಿ ಆರಂಭ ಮಾಡಿರುವಂತಹ ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಇದನ್ನ ಪ್ರಚುರಪಡಿಸುವಲ್ಲಿ ನಿಮ್ಮ ಆಶ್ರಮ ಏನೆಲ್ಲ ಕೆಲಸಗಳನ್ನು ಮಾಡಲಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ತಮ್ಮ ಕೈಂಕರ್ಯ ಏನಿದೆ ಅದು ಯಶಸ್ವಿಯಾಗಲಿ, ಜಲಯೋಗ ವಿಶ್ವ ಮಟ್ಟವನ್ನು ಮುಟ್ಟಲಿ, ಜನ ಸಮುದಾಯವನ್ನು ಅಭಿವೃದ್ಧಿಪಡಿಸ್ಲಿ ಅನ್ನೋ ಒಂದು ಆಶಯ ನಾವು ಕೂಡ ಇಟ್ಕೋತೀವಿ. ತಾವು ಆಕಾಶವಾಣಿ ಸ್ಟುಡಿಯೋಗೆ ಬಂದ್ರಿ, ಇಲ್ಲಿವರೆಗೂ ನಮ್ಮ ಜೊತೆ, ಕೇಳುಗರ ಜೊತೆ ಮಾತಾಡಿದ್ದೀರಿ. ಇದಕ್ಕಾಗಿ ಮತ್ತೊಮ್ಮೆ ತಮಗೆ ವಂದನೆಗಳು, ಅಭಿನಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ನಿಜವಾಗಲೂ ನಾಡಿಗೆ ಅತ್ಯಂತ ಪ್ರಮುಖ ತಾಯಿ ಸ್ಥಾನ ಇದ್ದಂಗೆ, ನಮ್ಮೆಲ್ಲರಿಗೂ ಚಿಕ್ಕವರಿದ್ದಾಗ ರೇಡಿಯೋ ಅಂದ್ರೆ ಆಕಾಶವಾಣಿನೇ ಕೇಳ್ತಾ ಇದ್ದು, ಇವತ್ತು ಅದನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಆಕಾಶವಾಣಿಯಲ್ಲೇ ಕುತ್ಕೊಂಡು ಆಕಾಶದ ಮಾತುಗಳನ್ನ ಹಾಡುವಂತ ಒಂದು ಸುಸಂದರ್ಭ ಬಂತಲ್ಲ ಅಂತೇಳಿ ನಾನು ತುಂಬಾ ಖುಷಿಯಾಗಿದೆ. ನಮ್ಮ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾ ಕಡ್ಲಬಾಳ ಪನ್ನಂಗದರ್ ಅವರಿಂದ ಮಾಹಿತಿ.
3: ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನು ಘೋಷಿಸಿದೆ. ಸೌರಶಕ್ತಿ ಬಳಸಿ ವಿದ್ಯುತ್ ಉತ್ಪಾದಿಸುವುದರಿಂದ ಮುಗಿದು ಹೋಗಲಾರದ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆಯಾಗುತ್ತದೆ ಮತ್ತು ಸೀಮಿತ ಹಾಗೂ ಮುಗಿದು ಹೋಗಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ವಿದ್ಯುತ್ ಉತ್ಪಾದನೆಯ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಈ ದೇಶದ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನು ಒದಗಿಸುವುದು ಈ ಗುರಿಯನ್ನು ಸರ್ಕಾರ ಹೊಂದಿದೆ.

ವಿದ್ಯುತ್ ಉತ್ಪಾದನೆಗೆ ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ್ಯ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ ಶೇಕಡಾ 60%ವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಸಬ್ಸಿಡಿ ಕುರಿತು ಇನ್ನೂ ವಿವರವಾಗಿ ಗಮನಿಸುವುದಾದರೆ 1 kV ವಿದ್ಯುತ್ ಇಂದ 3 kV ವಿದ್ಯುತ್ ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರ ಧನ ಸಹಾಯ ನೀಡಲಿದೆ. ಅಂದರೆ 1 kV ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ ಸಹಾಯಧನ, ಹಾಗೆಯೇ 2 kV ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿ ಸಹಾಯಧನ, ಮುಂದುವರೆದು 3 kV ಅಥವಾ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಗರಿಷ್ಠ 78,000 ರೂಪಾಯಿ ಸಹಾಯಧನ ಫಲಾನುಭವಿಗಳಿಗೆ ಈ ಯೋಜನೆಯಡಿಯಲ್ಲಿ ಲಭ್ಯವಾಗಲಿದೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತನ್ನ ಮನೆಯ ಬಳಕೆಗೆ ಬೇಕಾಗುವ ವಿದ್ಯುತ್ತನ್ನು ತಾನೇ ಉತ್ಪಾದಿಸುವಲ್ಲಿ ಸ್ವಾವಲಂಬಿಯಾಗುತ್ತಾನೆ. ಇದರಿಂದ ಪ್ರತಿ ತಿಂಗಳು 300 ಯೂನಿಟ್ನಷ್ಟು ವಿದ್ಯುತ್ತನ್ನು ಉತ್ಪಾದಿಸಬಹುದಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ವಾರ್ಷಿಕವಾಗಿ 17,000 ರಿಂದ 18,000 ರೂಪಾಯಿಗಳಷ್ಟು ಆದಾಯವನ್ನು ಗಳಿಸಬಹುದಾಗಿದೆ. ಇನ್ನು ಸೂರ್ಯಘರ್ ಯೋಜನೆಯ ಅಗತ್ಯವೇನು ಎಂಬುದನ್ನು ಗಮನಿಸುವುದಾಗ, ಭಾರತ ಅತಿ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವ ರಾಷ್ಟವಾಗಿದ್ದು ಸೌರಶಕ್ತಿಯ ಬಳಕೆಯಲ್ಲಿ 5ನೇ ಸ್ಥಾನದಲ್ಲಿರುವುದು ಇಲ್ಲಿ ಗಮನಾರ್ಹ. ಕಳೆದ 9 ವರ್ಷದಲ್ಲಿ ದೇಶದ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. March 31, 2020 ಹೊತ್ತಿಗೆ ಭಾರತದ ಒಟ್ಟು ಸ್ಥಾಪಿತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು 274.68 GW ತಲುಪಿದ್ದು ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ರಾಷ್ಟಗಳಿಗಿಂತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಈ ಹಿಂದೆಯೇ ತಜ್ಞರು ಇದನ್ನು ಘೋಷಿಸಿದ್ದರು. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಉದ್ದೇಶಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆ ಮತ್ತು ಬಳಕೆ ಸಹ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. ಭಾರತದಲ್ಲಿ ವರ್ಷದಲ್ಲಿ 6ರಿಂದ 8 ತಿಂಗಳು ಪ್ರಖರವಾದ ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನೆಯನ್ನು ಈ ಯೋಜನೆಯ ಮೂಲಕ ಪ್ರತಿಯೊಬ್ಬರೂ ಪಡೆಯಬಹುದಾಗಿದೆ. ವಿಶೇಷವಾಗಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಈ ಯೋಜನೆಯ ಪ್ರಯೋಜನೆಯನ್ನು ಪಡೆಯಬಹುದಾಗಿದ್ದು, ಕರ್ನಾಟಕದಲ್ಲೇ ಹೆಸರುವಾಸಿಯಾದ ಬಯಲುಸೀಮೆ ಜಿಲ್ಲೆಗಳೆಂದೇ ಪ್ರಖ್ಯಾತಿಯಾದ ಪಶ್ಚಿಮ ಜಿಲ್ಲೆಗಳಲ್ಲಿ ವರ್ಷದುದ್ದಕ್ಕೂ ಅತ್ಯಧಿಕ ಪ್ರಮಾಣದಲ್ಲಿ ಬಿಸಿಲು ಇರುವುದರಿಂದ ಈ ಯೋಜನೆಗೆ ಇಂತಹ ಜಿಲ್ಲೆಗಳು ಹೇಳಿ ಮಾಡಿಸದ ಪ್ರದೇಶಗಳೆಂದು ಎಲ್ಲರ ಅಭಿಪ್ರಾಯ. ಇನ್ನು ಸೂರ್ಯಘರ್ ಯೋಜನೆಯ ಪ್ರಯೋಜನಗಳೇನೆಂಬುದನ್ನು ಗಮನಿಸಿದಾಗ ನಮಗೆ ಕೆಲವು ಅಂಶಗಳು ಇಲ್ಲಿ ವೇದ್ಯವಾಗುತ್ತವೆ. ಮೊದಲನೆಯದಾಗಿ, ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಹೆಚ್ಚುವರಿಯಾಗಿ 300 GW ವಿದ್ಯುತ್ ಉತ್ಪಾದನೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಮನೆಯ ಸದಸ್ಯರು ತಮ್ಮ ಮಾಸಿಕ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಬಹುದಾಗಿದೆ. ಈ ಯೋಜನೆಯಿಂದ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆಯ ವಲಯಗಳಲ್ಲಿ ಅಂದಾಜು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಇದಲ್ಲದೆ ಇದರಿಂದ ರಾಜ್ಯಕ್ಕೂ ಸಹ ವಿದ್ಯುತ್ ಉತ್ಪಾದನೆಯ ಮೇಲಿನ ವೆಚ್ಚ ವಾರ್ಷಿಕವಾಗಿ 75,000 ಕೋಟಿ ರೂಪಾಯಿಗಳಷ್ಟು ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಸೂರ್ಯಘರ್ ಯೋಜನೆಯಲ್ಲಿ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅವರಿಗೆ ಅದು ಮರಳಲಿದೆ. 20 ವರ್ಷಗಳವರೆಗೆ ನಿರಂತರವಾಗಿ ಉಚಿತ ವಿದ್ಯುತ್ ಪಡೆಯಬಹುದಾಗಿದೆ. ತಮ್ಮ ಮನೆಯಲ್ಲಿ ಉತ್ಪಾದಿಸಲಾದ ಈ ವಿದ್ಯುತ್ ಅಲ್ಲಿ ಅಳವಡಿಸಲಾದ ಬ್ಯಾಟರಿಯಲ್ಲಿ ಸಂಗ್ರಹವಾಗಲಿದ್ದು ಅದನ್ನು ಜೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಸಂಸ್ಥೆಗಳಿಗೆ ಮಾರಾಟ ಮಾಡುವ ಮೂಲಕ ಹಣವನ್ನೂ ಸಹ ಫಲಾನುಭವಿಗಳು ಇಲ್ಲಿ ಗಳಿಸಬಹುದಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಉತ್ಪಾದನೆಯಲ್ಲಿ ಬಿಡುಗಡೆಯಾಗುವ ಇಂಗಾಲವನ್ನೊಳಗೊಂಡಂತೆ ಅನೇಕ ಹಾನಿಕಾರಕ ಅನಿಲಗಳ ಹೊರಸೂಸುವಿಕೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಲಿದ್ದು ವಾಯು ಮಾಲಿನ್ಯ ಕೂಡ ನಿಯಂತ್ರಣವಾಗುವ ಸಾಧ್ಯತೆ ಇದೆ. ಮುಂದುವರೆದು ವಿದ್ಯುತ್ ಸಂಪರ್ಕವೇ ಇಲ್ಲದ ಪ್ರದೇಶಗಳಿಗೂ ಸಹ ಸೌರ ವಿದ್ಯುತ್ ಯೋಜನೆಯನ್ನು ತಲುಪಿಸಬಹುದು. ಹಾಗಾಗಿ ಎಲ್ಲಾ ಪ್ರದೇಶಗಳಲ್ಲಿಯೂ ನಿರಂತರವಾಗಿ ವಿದ್ಯುತ್ ಪೂರೈಕೆಯನ್ನು ಮಾಡಬಹುದಾದ ಇದೊಂದು ಸ್ವಾವಲಂಬಿಯ ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ಮನೆಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದನ್ನು ಪ್ರೋತ್ಸಾಹಿಸಲು ಸರ್ಕಾರ ಪ್ರತಿ ಜಿಲ್ಲೆಗೆ ಒಂದು ಮಾದರಿ ಸೌರ ಗ್ರಾಮವನ್ನು ನಿರ್ಮಾಣ ಮಾಡಲು ಮುಂದಾಗಿರುವುದು ಈ ಯೋಜನೆಯ ಪ್ರಮುಖ ಅಂಶವಾಗಿದೆ. ಇನ್ನು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಮತ್ತೆ ಅದನ್ನು ಹೇಗೆ ಆ ಫಲವನ್ನು ಗಳಿಸಬಹುದೆಂದು ಪ್ರಶ್ನಿಸಿದಾಗ, ಫಲಾನುಭವಿಯು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನು ಹೊಂದಿರಬೇಕು ಮತ್ತು ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸಾಕಷ್ಟು ಸೂಕ್ತ
ಸೂಕ್ತವಾದ ಜಾಗ ಇರಬೇಕು. ಮನೆಯಲ್ಲಿ ಸೂಕ್ತ ರೀತಿಯಲ್ಲಿ ವಿದ್ಯುತ್ ಪೂರೈಕೆಯ ಸಂಪರ್ಕ ಕೂಡ ಇರಬೇಕು.

0: ಆ ಮನೆಯ ಸದಸ್ಯರು ಈ ಮೊದಲು ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಪಡೆದುಕೊಂಡಿರಬಾರದು. ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗೆ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಗಳು 7% ಬಡ್ಡಿಯೊಂದಿಗೆ ಮೇಲಾಧಾರ ರಹಿತ ಸಾಲದ ಉತ್ಪನ್ನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲುವ ಪ್ರಕ್ರಿಯೆ ಹೇಗೆ ಮತ್ತು ಇದರ ಫಲವನ್ನು ಪಡೆಯುವುದು ಹೇಗೆ ಎಂಬುದನ್ನು ಇಲ್ಲಿ ನಾವು 9 ಹಂತಗಳ ಮೂಲಕ ಇದನ್ನು ಅರಿತುಕೊಳ್ಳಬಹುದಾಗಿದೆ. ಹಂತ 1, ಅಧಿಕೃತ ಜಾಲತಾಣ https://www.pmsurvagehr.gov.in ಇದಕ್ಕೆ ಭೇಟಿ ನೀಡಬೇಕು. ನೋಂದಣಿಯ ವೇಳೆ ಮಾಹಿತಿಗಳನ್ನು ವಿವರವಾಗಿ ಒದಗಿಸತಕ್ಕದ್ದು. ಮೊದಲು ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ, ನಂತರ ನಿಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯ ಹೆಸರನ್ನು ಆಯ್ಕೆ ಮಾಡಿ, ಮುಂದುವರೆದು ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕದ ಗ್ರಾಹಕ ಸಂಖ್ಯೆಯನ್ನು ಪೂರ್ಣವಾಗಿ ನಮೂದಿಸಬೇಕು. ನೆಟ್ ಮತ್ತು ವಾಟ್ಸ್ಆಪ್ ಹೊಂದಿರುವ ನಿಮ್ಮ ಮೊಬೈಲ್ ಫೋನಿನ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಮುಂದುವರೆದು ಪೋರ್ಟಲ್ನಲ್ಲಿ ತಿಳಿಸಿರುವ ಸೂಚನೆಗಳನ್ನು ಕ್ರಮಬದ್ದವಾಗಿ ಸ್ಪಷ್ಟವಾಗಿ ಅನುಸರಿಸಬೇಕು. 3ನೇ ಹಂತದಲ್ಲಿ ಗ್ರಾಹಕ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಬೇಕು. 4ನೇ ಹಂತದಲ್ಲಿ ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಸಲು ಪ್ರಥಮವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. 5ನೇ ಹಂತದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಇಲ್ಲಿ ಕಡ್ಡಾಯ. 6ನೇ ಹಂತದಲ್ಲಿ ವಿದ್ಯುತ್ ಸರಬರಾಜು ಸಂಸ್ಥೆಯಿಂದ ಕಾರ್ಯಸಾಧ್ಯತೆಯ ಅನುಮೋದನೆಗಾಗಿ ಕಾಯಿರಿ. ಮುಂದುವರೆದು ನೀವು ಕಾರ್ಯಸಾಧ್ಯತೆಯ ಅನುಮೋದನೆಯನ್ನು ಪಡೆದ ನಂತರ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಸಂಸ್ಥೆಯ ನೋಂದಾಯಿತ ಮಾರಾಟಗಾರರು ಬಂದು ಘಟಕವನ್ನು ಅಳವಡಿಸುತ್ತಾರೆ. ನೆಟ್ ಮೀಟರ್ ಅಳವಡಿಕೆಯ ಬಳಿಕ ವಿದ್ಯುತ್ ವಿತರಣಾ ಸಂಸ್ಥೆಯವರು ನಿಮ್ಮ ಮನೆಗೆ ಖುದ್ದಾಗಿ ಭೇಟಿ ನೀಡಿ ತಪಾಸಣೆ ಮಾಡುತ್ತಾರೆ. ಅದಾದ ನಂತರ ಅಧಿಕಾರಿಗಳು ನಿಮಗೆ ಪೋರ್ಟಲ್ನಿಂದ ಅನುಮತಿ ಪತ್ರವನ್ನು ಒದಗಿಸಲಾಗುತ್ತದೆ. 9ನೇ ಹಂತದಲ್ಲಿ 1ನೇ ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದ ಬಳಿಕ ಬ್ಯಾಂಕ್ ವಿವರ ಪೋರ್ಟಲ್ ಮೂಲಕ ಸಲ್ಲಿಸಬೇಕು. ಇದಾದ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಬಂದು ಜಮಾ ಆಗುತ್ತದೆ. ಈ ವಿವರಗಳನ್ನು ಚಾಚೂ ತಪ್ಪದೆ ಪ್ರತಿಯೊಬ್ಬ ಫಲಾನುಭವಿಯಾಗ ಬಯಸುವ ಗ್ರಾಹಕರು ಕೂಡ ಅನುಸರಿಸಲು ಈ ಮೂಲಕ ವಿನಂತಿಸಲಾಗಿದೆ. ಈ ಯೋಜನೆಯ ಮೂಲಕ ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮನೆ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಉಚಿತ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೊಂದಿರುವುದು ಇದೊಂದು ಸ್ವಸ್ಥ ಅಭಿವೃದ್ಧಿಯ ಮಾದರಿ ಯೋಜನೆಯಾಗಿದೆ ಎಂದು ಅಭಿಪ್ರಾಯಪಡಲಾಗಿದೆ.
1: ಇದುವರೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾ ಕಡ್ಲಬಾಳ ಪನ್ನಾಂಗಧರ್ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನೂ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಧ್ಯಪ್ರದೇಶದ ಕುನೂ ರಾಷ್ಟೀಯ ಉದ್ಯಾನವನಕ್ಕೆ ಇಂದು ಭೇಟಿ ನೀಡಿದರು. ದೇಶದಲ್ಲಿ ಅಳಿವಿನಂಚಲಿರುವ ಚೀತಾಗಳನ್ನು ಕಾಡಿಗೆ ಮತ್ತೆ ಪರಿಚಯಿಸುವ ಭಾರತದ ಪ್ರಮುಖ ಉಪಕ್ರಮವಾದ ಪ್ರಾಜೆಕ್ಟ್ ಚೀತಾದ ಪ್ರಗತಿಯನ್ನು ಪರಿಶೀಲಿಸಿದರು. ಭೇಟಿ ಸಮಯದಲ್ಲಿ ರಾಷ್ಟಪತಿಯವರು ಉದ್ಯಾನವನದ ಚಿರತೆ ನಿರ್ವಹಣಾ ಪ್ರದೇಶಕ್ಕೆ ಭೇಟಿ ನೀಡಿದರು. ಈ ವೇಳೆ ಯೋಜನೆಯ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ದೇಶದ ಮೊದಲ ಚೀತಾಗಳ ತಾಣವಾದ ಕುನೋ ಉದ್ಯಾನವನದಲ್ಲಿ ಈ ಪ್ರಭೇದಗಳಿಗೆ ಸೂಕ್ತವಾದ ಆವಾಸ ಸ್ಥಾನ, ಸಾಕಷ್ಟು ಬೇಟೆಗೆ ಅವಕಾಶ ಮತ್ತು ಮಾನವ ಅಡಚಣೆಯನ್ನು ಕಡಿಮೆ ಮಾಡಲು ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ ಮತ್ತು ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ ಆರಂಭಿಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಮಂಗೋಲಿಯಾ ತಲುಪಿದ್ದಾರೆ. ಭಾರತ ಮತ್ತು ಮಂಗೋಲಿಯಾ ನಡುವಿನ ವಿಶೇಷ ಪಾಲುದಾರಿಕೆಯನ್ನು

0: ಮುನ್ನಡೆಸಲು ಫಲಪ್ರದ ಮಾತುಕತೆಗಳನ್ನು ಎದುರು ನೋಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಮಂಗೋಲಿಯಾ ವಿದೇಶಾಂಗ ಸಚಿವ ಬಿ ಬ್ಯಾಟ್ಸೆಟ್ಸೆಗ್ ಸೇರಿದಂತೆ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಡಾ ಎಸ್ ಜೈಶಂಕರ್ ಅವರು ಈ ತಿಂಗಳ 24 ಮತ್ತು 25ರಂದು ದಕ್ಷಿಣ ಕೊರಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಜೋ ಹ್ಯೂನ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಜೆಜುವಿನಲ್ಲಿ ಇದೇ ಗುರುವಾರ ಶಾಂತಿ ಮತ್ತು ಸಮೃದ್ದಿಗಾಗಿ ಜೆಜು ವೇದಿಕೆಯಲ್ಲಿ ಸಚಿವರು ಪ್ರಮುಖ ಭಾಷಣ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸಂಸದ ಶಶಿ ತರೂರ್ ಅಧ್ಯಕ್ಷತೆಯ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯು ಕಾರ್ಯತಂತ್ರದ ಗಡಿ ಭದ್ರತೆ ಮತ್ತು ವಿದೇಶಾಂಗ ನೀತಿ ಸಮಸ್ಯೆಗಳನ್ನು ಪರಿಶೀಲಿಸಲು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ಗೆ 4 ದಿನಗಳ ಅಧ್ಯಯನ ಭೇಟಿ ಪ್ರಾರಂಭಿಸಿದೆ. ಗಡಿ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳಲ್ಲಿ ಭದ್ರತಾ ಪರಿಸ್ಥಿತಿ ಕುರಿತು ನೇರ ಒಳನೋಟಗಳನ್ನು ಪಡೆಯಲು ಸಮಿತಿಯು ಇದೇ 25ರವರೆಗೆ ಜಮ್ಮು ಕಾಶ್ಮೀರ, ಕಾರ್ಗಿಲ್ ಮತ್ತು ಲೇಹ್ಗೆ ಭೇಟಿ ನೀಡಲಿದೆ. ಭಾರತದ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಸಿಂಧು ಜಲ ಒಪ್ಪಂದ ರದ್ದು, ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟೀಯ ಗಡಿಯಲ್ಲಿ ಭಯೋತ್ಪಾದನೆಯಿಂದ ಉಂಟಾಗುವ ಬೆದರಿಕೆಯನ್ನು ಸಮಿತಿ ಪರಿಶೀಲಿಸುತ್ತಿದೆ. ಅಲ್ಲದೆ ಭಾರತ ಚೀನಾ ಸಂಬಂಧಗಳು ಮತ್ತು ಪೂರ್ವ ಲಡಾಖ್ನಲ್ಲಿ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಇರುವ ಪರಿಸ್ಥಿತಿಯ ಮೇಲೂ ಕೇಂದ್ರೀಕರಿಸಲಿದೆ. ಭಾರತ ಇಂದು ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಸಭೆಯು 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರನ್ನು ಒಟ್ಟುಗೂಡಿಸುತ್ತದೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಎದುರಾಗುತ್ತಿರುವ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಕುರಿತು ಚರ್ಚೆಗಳು ಗಮನಹರಿಸಲಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭಾರತ ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಇದೇ ತಿಂಗಳ 25 ಮತ್ತು 26ರಂದು ಹರಿಯಾಣದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಸಭೆಯು ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಎಂಬ 3 ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆ ಕುರಿತು ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಗಳ ಕುರಿತು ಗಮನ ಕೇಂದ್ರೀಕರಿಸಲಿವೆ. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಸಮಗ್ರ ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಈ ಸಭೆ ಭಾರತಕ್ಕೆ ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ. 19ನೇ ಮುಂಬೈ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ನಿನ್ನೆ ಸಂಪನ್ನಗೊಂಡಿತು. ಪೋಲೆಂಡ್ನ ಸಾಕ್ಷ್ಯಚಿತ್ರ ಸಿಲ್ವರ್ ಅಂತಾರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗೋಲ್ಡನ್ ಕಾಂಚ್ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಮಾಯಾಸ್ ಸಾಂಗ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಅಂಡರ್ ದಿ ಸ್ನೋ ಸಿಲ್ವರ್ ಕಾಂಚ್ ಪ್ರಶಸ್ತಿ ಪಡೆದಿವೆ. ರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಅಂಗಾಳಮ್ಮನ್ ಕೋವಿಲ್ ಸ್ಟ್ರೀಟ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಸ್ಮಾಲ್ ಕ್ಲೌಡ್ಸ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ವಾಯ್ ಸಿಲ್ವರ್ ಕಾಂಚ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸೆರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿದ್ದು ಪ್ರಾಥಮಿಕ

0: ವಾಸ್ತವವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ, ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟೀಯ ಹೆದ್ದಾರಿ 27ರ ಜಲಪೈಗುರಿ ಜಿಲ್ಲೆ ಜಲದಬರಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿದೆ. ಮೃತರಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಂದು ಮಗು ಸೇರಿದ್ದಾರೆ. ಘಟನೆಯಲ್ಲಿ 25 ಪ್ರಯಾಣಿಕರು ಗಾಯಗೊಂಡಿದ್ದು ಜಲಪೈಗುರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಾರು 32 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಉತ್ತರ ಬಂಗಾಳ ರಾಜ್ಯ ಸಾರಿಗೆ ನಿಗಮದ ಬಸ್ ನಿಂತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಪೊಲೀಸರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು ತಕ್ಷಣ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಘಟನೆ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕತಾರ್ನ ಪ್ರಮುಖ ನೈಸರ್ಗಿಕ ಅನಿಲ ರಫ್ತು ಮೂಲಸೌಕರ್ಯದಲ್ಲಿ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 54 ಜನರು ಗಾಯಗೊಂಡಿದ್ದು 18 ಮಂದಿ ಕಾಣೆಯಾಗಿದ್ದಾರೆ. ಅಧಿಕೃತ ವರದಿಗಳ ಪ್ರಕಾರ ವಿಶ್ವದ ಪ್ರಮುಖ ಇಂಧನ ಕೇಂದ್ರಗಳಲ್ಲಿ ಒಂದಾದ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿದೆ. ಬರ್ಜಾನ್ ಅನಿಲ ಪೂರೈಕೆ ಸೌಲಭ್ಯದಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿವೆ. ಸ್ಫೋಟದ ಕಾರಣದ ಬಗ್ಗೆ ಅಧಿಕಾರಿಗಳು ತನಿಖೆ ಪ್ರಾರಂಭಿಸಿದ್ದಾರೆ. ತುರ್ತು ಮತ್ತು ಭದ್ರತಾ ತಂಡಗಳು ಸ್ಥಳದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ವ್ಯಾಂಕೋವರ್ನಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 3-1 ಗೋಲುಗಳಿಂದ ಈಜಿಪ್ಟ್ ಜಯ ಸಾಧಿಸಿತು. ಈಜಿಪ್ಟ್ ಪರ ಮೊಹಮ್ಮದ್ ಸಲಾಹ್ ಪಂದ್ಯಾವಳಿಯಲ್ಲಿ ತಮ್ಮ ಮೊದಲ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಈಜಿಪ್ಟ್ ಜಿ ಗುಂಪಿನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿತು. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾದಲ್ಲಿ ಕೊನೆಗೊಂಡಿತು. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 10:30 ಆರಂಭವಾಗಲಿದೆ. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಲವಲಿನಾ ಬೊರ್ಗೊಹೈನ್, 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, 51 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಚೌಧರಿ ಹಾಗೂ 60 ಕೆಜಿ ವಿಭಾಗದಲ್ಲಿ ಪ್ರಿಯಾ ಗಂಗಾಸ್ ಚಿನ್ನದ ಪದಕಗಳನ್ನು ಗೆದ್ದರು. 65 ಕೆಜಿ ವಿಭಾಗದಲ್ಲಿ ಪರ್ವಿನಾ ಹುಡಾ ಬೆಳ್ಳಿ ಪದಕಕ್ಕೆ ಪಾತ್ರರಾದರು. ಪುರುಷರ 55 ಕೆಜಿ ವಿಭಾಗದಲ್ಲಿ ಜದುಮಣಿ ಸಿಂಗ್, 60 ಕೆಜಿ ವಿಭಾಗದಲ್ಲಿ ಸಚಿನ್, 80 ಕೆಜಿ ವಿಭಾಗದಲ್ಲಿ ಅಂಕುಶ್ ಹಾಗೂ 90 ಕೆಜಿಗಿಂತ ಹೆಚ್ಚಿನ ವಿಭಾಗದಲ್ಲಿ ನರೇಂದರ್ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಸರಿಯಾಗಿ 1:12. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ರಂಜನಿ ಪ್ರಭು ಅವರು ಹಾಡಿರುವ ನಾಗಚಂದ್ರಿಕಾ ಭಟ್ ಅವರ ರಚನೆ.

ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ, ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಸಮಯ ಸರಿಯಾಗಿ 1:30.15. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಗೀತೆ. ಗೀತೆಯ ಗಾಯಕರು ಸೋನು ನಿಗಮ್ ಹಾಗೂ ವಿದ್ಯಾಶ್ರೀ. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ರಾಗ ಜೋಡಣೆ ಮಾಡಿದ್ದಾರೆ ವಿ ಶ್ರೀಧರ್. ಕೇಳಿ ಕಾರ್ಯಕ್ರಮದ ಆರಂಭದಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು.

ಸೋನು ನಿಗಮ್ ಅವರ ದನಿಯಲ್ಲಿ ಪಂಚರಂಗಿ ಚಿತ್ರದ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ. ಸ್ವರಕಲ್ಪನೆ ಮನೋಮೂರ್ತಿ.

ಕೇಳುಗರೆ, ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 24628 ಮತ್ತೊಂದು 24528. ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮಿಷ್ಟದ ಹಾಡುಗಳನ್ನು ಕೇಳಬಹುದು. ಇಂದು ಸಂಜೆ 6:51 ಕೃಷಿ ರಂಗ, ಇದರಲ್ಲಿ ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಅವುಗಳ ಲಭ್ಯತೆ ಕುರಿತು ಹಾಸನದ ಮಡೇನೂರಿನ ಜೈವಿಕ ಇಂಧನ ಪಾರ್ಕ್ ಯೋಜನೆಯ ಸಹಯೋಜನಾ ಸಮನ್ವಯಾಧಿಕಾರಿಗಳಾದ ಡಾ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಕೆಳಗರೆ ಈ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಯುವರಸ ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಇಂದು ರಾತ್ರಿ 9:30 ಚಲನಚಿತ್ರ ಧ್ವನಿವಾಹಿನಿಯಲ್ಲಿ ಚಿತ್ರ ಶ್ವೇತ ಗುಲಾಬಿ ಮೂಡಿಬರುವುದು.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಪಯಣ ಚಿತ್ರದ ಗೀತೆ ಇದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ವಿ ಹರಿಕೃಷ್ಣ.

ಇನ್ನು ಮುಂದೆ ಆಲಿಸಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಪರಮಾತ್ಮ ಚಿತ್ರದ ಗೀತೆಯನ್ನ. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಸ್ವರ ಜೋಡಣೆ ಮಾಡಿದ್ದಾರೆ ವಿ ಹರಿಕೃಷ್ಣ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ

ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ನಿರ್ದೇಶನವಿರುವ ಕರಿಯ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಶಮಿತಾ ಮಲ್ಲಾಡ್.

ಕೇಳುಗರೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶನವಿರುವ ಮುಸುಕು ಚಿತ್ರದ ಗೀತೆ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಕೃತಕ ಬುದ್ದಿಮತ್ತೆ, ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲ ನ್ಯಾಯಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಧುನಿಕ ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತಿಯ ಸಹಯೋಗ ಮತ್ತು ಸಂಶೋಧನೆ ಅತ್ಯಗತ್ಯವಾಗಿದೆ ಎಂದು ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ನಾಗಮಂಗಲದ ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅನುವಾದ ಸಂಶೋಧನೆಗಾಗಿ ಆರೋಗ್ಯ ವಿಜ್ಞಾನಗಳಲ್ಲಿ ಅಂತರ್ಶಿಸ್ತೀಯ ವಿಧಾನಗಳು ವಿಷಯದ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ, ಸಾಂಕ್ರಾಮಿಕ ರೋಗಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಸವಾಲುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಏಕಶಿಸ್ತೀಯ ವಿಧಾನಗಳಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಎಂಜಿನಿಯರಿಂಗ್ ಕ್ಷೇತ್ರಗಳ ಪರಿಣಿತರ ಸಹಯೋಗದಿಂದ ಮಾತ್ರ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ದಿಮತ್ತೆ, ದತ್ತಾಂಶ ವಿಶ್ಲೇಷಣೆಯು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತರಲಿದ್ದು, ಆರಂಭಿಕ ರೋಗ ನಿರ್ಣಯ, ಔಷಧ ಅಭಿವೃದ್ದಿ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಶಾಸಕರು, ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರೇ ಬಂದರೂ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತ್ರ ಭೇಟಿ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಯಾರೊಬ್ಬರೂ ಸದಾಶಿವನಗರ ನಿವಾಸಕ್ಕೆ ಬಾರದಂತೆ ಪತ್ರಿಕಾ ಪ್ರಕಟಣೆಯ ಮೂಲಕ ಮನವಿ

0: ಮಾಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಂದು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಬ್ರಿಟಿಷ್ ಕೌನ್ಸಿಲ್ ಸಹಯೋಗದೊಂದಿಗೆ ಅತ್ಯುತ್ತಮ ಪ್ರತಿಭಾವಂತ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ಸ್ಕೌಟ್ 2.0 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಉನ್ನತ ಶಿಕ್ಷಣ ಇಲಾಖೆ ಮಾಜಿ ಸಚಿವ ಹಾಗೂ ಶಾಸಕ ಡಾ ಎಂಸಿ ಸುಧಾಕರ್, ಶಾಸಕರಾದ ವಿಜಯಾನಂದ ಕಾಶಪ್ಪನವರ್, ದರ್ಶನ್ ಧ್ರುವನಾರಾಯಣ್, ಬ್ರಿಟಿಷ್ ಡೆಪ್ಯೂಟಿ ಹೈಕೌನ್ಸಿಲ್ ಓವೆನ್ ರಿಚರ್ಡ್ಸ್, ಬ್ರಿಟಿಷ್ ಕೌನ್ಸಿಲ್ ದಕ್ಷಿಣ ಭಾರತ ನಿರ್ದೇಶಕಿ ಜನಕಾ ಪುಷ್ಪನಾಥನ್, ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಮತ್ತಿತರ ಅಧಿಕಾರಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಕುರಿತಂತೆ ರೈತರೊಂದಿಗೆ ಚರ್ಚೆ ನಡೆಸಲು ಬೈರಮಂಗಲಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, 2006ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ 5 ಕಡೆ ಟೌನ್ಶಿಪ್ ಯೋಜನೆ ಘೋಷಿಸಿದ್ದು ನಿಜ. ಅಂದು ಇದೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧಿಸಿದ್ದರು. ಈ ಯೋಜನೆಗೆ ಭೂಮಿ ನೀಡುವುದಿಲ್ಲ ಎಂಬುದಾಗಿ 4,500 ರೈತರು ಆಕ್ಷೇಪಣಾ ಅರ್ಜಿ ಸಲ್ಲಿಸಿದ್ದು ಸರ್ಕಾರ ಒಂದಕ್ಕೂ ಉತ್ತರಿಸಿಲ್ಲ ಎಂದು ದಾಖಲೆ ಸಮೇತ ಬಹಿರಂಗಪಡಿಸಿದ್ದಾರೆ. ಈ ಯೋಜನೆಯ ಅಧಿಕೃತ ಕೆಲಸಗಳು ಹಾಗೂ ಕಡತ ವಿಲೇವಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಚರ್ಚೆ ನಡೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿರೋಧ ಪಕ್ಷಗಳಾದ ಎಐಎಡಿಎಂಕೆ, ಪಿಎಂಕೆ ಮತ್ತು ಸಿಪಿಎಂ, ಈ ಯೋಜನೆಯು ಕಾವೇರಿ ನೀರು ಹಂಚಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದು ಕಳವಳ ವ್ಯಕ್ತಪಡಿಸಿವೆ. ಈ ಯೋಜನೆ ಕರ್ನಾಟಕಕ್ಕೆ ಮಾತ್ರ ಪ್ರಯೋಜನ ನೀಡಬಹುದು ಎಂದು ಅಭಿಪ್ರಾಯಪಟ್ಟಿವೆ. ಇದೇ ವೇಳೆ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಮೇಕೆದಾಟು ಜಲನ್ಯಾಯ ಮಂಡಳಿ ರಚನೆಯನ್ನು ಕೋರಿ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿದೆ. ಚರ್ಚೆಯಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಎನ್ ಆನಂದ್, ಮೇಕೆದಾಟು ಅಣೆಕಟ್ಟಿನ ಯೋಜನಾ ವರದಿಯನ್ನು ಅನುಮೋದಿಸಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಮೂಲಕ ರಾಜ್ಯದ ಖಜಾನೆಗೆ ಹೊರೆ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳಿಗಾಗಿ ಕಾಯುತ್ತಿದ್ದಾರೆ. ಶಿಥಿಲಗೊಂಡ ತರಗತಿ ಕೊಠಡಿಗಳನ್ನು ದುರಸ್ತಿ ಮಾಡಲು ಶಾಲೆಗಳಲ್ಲಿ ಹಣದ ಕೊರತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾರಂಟಿ ಸಮಿತಿ ರಚಿಸುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಹೆಚ್ಚು ನೀರುಣಿಸುವ ಬೆಳೆಗಳ ಬದಲಾಗಿ ಕಡಿಮೆ ಅವಧಿಯ ಹಾಗೂ ಕಡಿಮೆ ನೀರು ಬಳಸುವ ಅರೆ ನೀರಾವರಿ ಬೆಳೆ ಬೆಳೆಯುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ರೈತರಿಗೆ ಸಲಹೆ ನೀಡಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಬೇಡಿಕೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇವು ಲಭ್ಯತೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಡಿಎಪಿ ರಸಗೊಬ್ಬರ ಬದಲು ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಸುವಂತೆ ಸೂಚಿಸಿದ್ದಾರೆ. ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಆಗಬೇಕಾಗಿದ್ದ ಮಳೆಯಲ್ಲಿ ತೀವ್ರ ಕೊರತೆ ಕಂಡುಬಂದಿದ್ದು ಜಿಲ್ಲೆಯಲ್ಲಿ ಬಿತ್ತನೆ ಪ್ರಮಾಣ ಕೇವಲ ಶೇಕಡ 5.67%. ಪೂರ್ವ ಮುಂಗಾರು ಮತ್ತು ಮುಂಗಾರುಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು ಜೂನ್ ಅಂತ್ಯಕ್ಕೆ ಶೇಕಡ 56% ಮಳೆ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಮತ್ತು ಭತ್ತದಂತಹ ಅಧಿಕ ನೀರುಣಿಸುವ ಬೆಳೆಗಳ ಬದಲಾಗಿ ರಾಗಿ, ಹುರುಳಿ, ಸಜ್ಜೆ, ನವಣೆ, ಶೇಂಗಾ ಬೆಳೆಗಳನ್ನು ಅಳವಡಿಸಿಕೊಳ್ಳಲು ಅಧಿಕಾರಿಗಳು ರೈತರ ಮನವೊಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ 24ರಂದು ಇಸ್ರೋ ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಲಿದ್ದಾರೆ. ಬಾಹ್ಯಾಕಾಶ ಸಂಶೋಧನೆ ಅಭಿವೃದ್ದಿ ಕುರಿತಂತೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಳ ಆಯೋಜಿಸಿದ್ದಾರೆ. ಈ ಮೇಳದಲ್ಲಿ ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲು ನಿರ್ಧರಿಸಲಾಗಿದೆ. ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲೇ ಉಪಸ್ಥಿತರಿದ್ದು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿ ಯೋಜನೆಗಳ ಪ್ರಯೋಜನ

0: ಸವಲತ್ತುಗಳನ್ನು ಹೇಗೆ ಪಡೆಯಬಹುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ತಲುಪುವುದು ಅತ್ಯಂತ ಅವಶ್ಯವಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ವಾಯುಪಡೆಯ ಅರ್ಜುನ್ ಸಿಂಗ್ ಸ್ಮಾರಕ ಹಾಕಿ ಪಂದ್ಯಾವಳಿ 2026ರ 7ನೇ ಆವೃತ್ತಿಯು ನಾಳೆಯಿಂದ ಜುಲೈ 3ರವರೆಗೆ ನಡೆಯಲಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಏರ್ ಮಾರ್ಷಲ್ ಎಸ್ ಶಿವಕುಮಾರ್, ಈ ಕ್ರೀಡಾಕೂಟವು ಜಾಲಹಳ್ಳಿಯ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು 16 ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಒಟ್ಟು ಬಹುಮಾನದ ಮೊತ್ತವನ್ನು 7.51 ಲಕ್ಷದಿಂದ 26.25 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ದೊರೆಯಲಿದ್ದು, ರನ್ನರ್ಸ್ ಅಪ್ ತಂಡಕ್ಕೆ 8 ಲಕ್ಷ ಬಹುಮಾನ ದೊರೆಯಲಿದೆ ಎಂದು ತಿಳಿಸಿದ್ದಾರೆ.
1: The efforts of the Air Force Sports Control Board to conduct this prestigious tournament in a manner befitting its magnitude will bring alive the glorious traditions of Indian hockey. I'm quite sure you will all participate in the true spirit of the game and enhance the beauty of this game. I believe that a collective effort from all of us can take this tournament and more importantly Indian hockey to greater heights in the years to come.
0: Innu hava vartamana. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ. ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಭಾರೀ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಇದೇ 26ರವರೆಗೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆಗಾರರು ರಸ್ತೆಗೆ ಮಾವು ಸುರಿದು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಕೂಡಲೇ ಆಗಮಿಸಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಮಾವು ಬೆಳೆಗಾರರು ಆಗ್ರಹಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ದಿಮತ್ತೆ, ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಆಕಾಶವಾಣಿ ಹಾಸನ ಸಮಯ ಸರಿಯಾಗಿ 2:40:18. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುಗರೆ ಕಾರ್ಯಕ್ರಮದ ಆರಂಭದಲ್ಲಿ ಸಂಗಮ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಗೋಪಿಕಾ ಪೂರ್ಣಿಮಾ. ಕವಿರಾಜ್ ಅವರು ಬರೆದಿರುವ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ದೇವಿಶ್ರೀ ಪ್ರಸಾದ್.

ಕಾರ್ತಿಕ್ ಮತ್ತು ಮಾಳವಿಕಾ ಅವರು ಹಾಡಿರುವ ಚಂದ್ರಲೇಖಾ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಗೀತೆಯನ್ನ ಬರೆದಿದ್ದಾರೆ ಅರಸು ಅಂತಾರೆ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಆದೇಶದ ಅನುಸಾರ 2026-27 ಸಾಲಿಗೆ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ ನ್ಯಾಯಾಂಗ ಆಡಳಿತದಲ್ಲಿ 4 ವರ್ಷಗಳ ತರಬೇತಿಗಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ ಹಾಸನ ಜಿಲ್ಲೆಗೆ ಸೇರಿದ ಹಿಂದುಳಿದ ವರ್ಗಗಳ ಪ್ರವರ್ಗ 1-2A, ಪ್ರವರ್ಗ 3A ಮತ್ತು ಪ್ರವರ್ಗ 3B ವರ್ಗಕ್ಕೆ ಸೇರಿದ 10 ಕಾನೂನು ಪದವೀಧರರಿಗೆ ವಕೀಲ ವೃತ್ತಿಯಲ್ಲಿ ಮತ್ತು ನ್ಯಾಯಾಂಗ ಸೇವೆ ಪೂರ್ಣ ತರಬೇತಿ ಪಡೆಯಲು ನಿಬಂಧನೆಗಳಿಗೆ ಒಳಪಟ್ಟಂತೆ ಇಚ್ಛೆಯುಳ್ಳ ಅರ್ಹ ಅಭ್ಯರ್ಥಿಗಳಿಂದ 2026-27 ಸಾಲಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಡಿ ದೇವರಾಜ ಅರಸು ಭವನ, ಶ್ರೀ ಗಣಪತಿ ದೇವಸ್ಥಾನ ಅಡ್ಡರಸ್ತೆ, ಆಕಾಶವಾಣಿ ಹತ್ತಿರ, ಸಾಲಗಮೆ ರಸ್ತೆ, ಹಾಸನ. ಇವರಿಗೆ ದಿನಾಂಕ 27-2026 ಮಧ್ಯಾಹ್ನ 5:30 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಲು ಕೋರಲಾಗಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

ಕೇಳುಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಆಲಿಸಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿರುವ ಪ್ರೇಮ್ ಅಡ್ಡ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಮತ್ತಷ್ಟು ಚಿತ್ರಗೀತೆಗಳನ್ನ ಕೇಳಬಹುದು ಇಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ಸಮಯ ಆಗ್ತಾ ಇದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ ಮೂಡಿಬರುವುದು.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ಜೂನ್ ತಿಂಗಳ 22ನೇ ತಾರೀಕು ಸೋಮವಾರ ಸಂಜೆ 5 ಗಂಟೆಯ ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ 102.2 ಮೆಗಾಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ. ನನ್ನೆಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಸಖಿ ಪ್ರಿಯಾ ಎಂ ಆರ್ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳುಗರಿಗೆಲ್ಲ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದೂರವಾಣಿ ಸಂಖ್ಯೆ 2422892 ಎಸ್ಟಿಡಿ ಕ್ರಮಾಂಕ 08172. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಮ್ಮೊಟ್ಟಿಗೆ ಮಾತನಾಡುತ್ತಾ ತಮ್ಮಿಷ್ಟದ ಗೀತೆಗಳನ್ನು ಆಲಿಸಬಹುದು. ನಮ್ಮ ಮೊದಲನೇ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ವಿ ಮೇಡಮ್.
0: ಸರಸ್ವತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಮೊದಲನೇ ಕರೆನೆ ಸಿಕ್ಬಿಟ್ಟಿದೆ, ಹೇಗಿದು?
1: ಥ್ಯಾಂಕ್ ಯು ಮೇಡಮ್.
0: ಎಷ್ಟೊಂದ್ ಜನ ಕರೆ ಮಾಡ್ತಾ ಇರ್ತಾರೆ, ಆದ್ರೆ ತಮಗೆ ಯಾವಾಗ್ಲೂ ಸಾಮಾನ್ಯವಾಗಿ ಮೊದಲನೇ ಕರೆ ಸಿಗುತ್ತೆ. ಹೇಗ್ ಸಿಗುತ್ತೆ
1: ಮೇಡಮ್? ಪ್ರಯತ್ನ ಮಾಡ್ತೇನೆ, ಯಾವಾಗ್ಲೂ ಕೇಳಿಕೊಂಡಿರ್ತಾರೆ. ಹಾಸನ ಆಕಾಶವಾಣಿ ಅಂದ್ರೆ ತುಂಬಾ ಪ್ರೀತಿ ಮೇಡಮ್. ಅದರಲ್ಲಿ ಯಾವ ಕಾರ್ಯಕ್ರಮ ಬರುವುದನ್ನೆಲ್ಲ ಕೇಳಿಕೊಂಡಿರ್ತೇನೆ ನಾನು.
0: ಬಹಳ ಸಂತೋಷ, ಇದೇ ರೀತಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಯಾವ ಒಂದು ಗೀತೆ ಪ್ರಸಾರ ಮಾಡೋಣ ತಮ್ಗಾಗಿ?
1: ಅನುರಾಗ ಅನಿರುದ್ಧ ಚಿತ್ರದಿಂದ ಶ್ರೀಕಂಠ ವಿಷಕಂಠ ಅಂತ ಆಡ್ಬೇಕು ಮೇಡಮ್. ಆದ್ರೆ ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾವಾಗ್ಲೂ ರುದ್ರಾಭಿಷೇಕ ಮಹಾಪೂಜೆ ಇರ್ತದೆ ಸೋಮವಾರ. ಅದಕ್ಕೆಲ್ಲ ಹೋಗ್ತೇವೆ ಮೇಡಮ್.
0: ಇವತ್ತು ಸೋಮವಾರ ಆಗಿರೋ ಕಾರಣ
1: ಸೋಮವಾರ ಯಾವಾಗ್ಲೂ ಉಂಟು. ಸೋಮವಾರ ರುದ್ರಾಭಿಷೇಕ ಮಹಾಪೂಜೆ ಯಾವಾಗ್ಲೂ ಉಂಟು ಮೇಡಮ್ ಮಧ್ಯಾಹ್ನ.
0: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಅನುರಾಗ ಅರಳಿತು ಚಿತ್ರದ ಈ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಕೇಳಿ ತಮ್ಮ ಅಭಿಲಾಷೆಯ ಈ ಗೀತೆಯನ್ನ.
1: ನಮಸ್ತೆ.
0: ನಮಸ್ತೆ, ಧನ್ಯವಾದ.
1: ಥ್ಯಾಂಕ್ ಯು.

ಉದಯ ಶಂಕರ್ ಅವರ ಸಾಹಿತ್ಯವಿರುವ ಅನುರಾಗ ಅರಳಿತು ಚಿತ್ರದ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

0: ನಮಸ್ತೆ
1: ನಮಸ್ತೆ ಮೇಡಮ್, ಮೇನಕಾ ನಟ್ ರಾಜ್ ಬಳಗಾರ್ ಅವರಿಗೆ ಹಾಸನಿಂದ.
0: ಮೇನಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ
1: ಥ್ಯಾಂಕ್ ಯು ಮೇಡಮ್.
0: ಕಾಫಿ ಆಯ್ತಾ ಮೇನಕಾ ಅವ್ರದ್ದು?
1: ಇನ್ನ ಇಲ್ಲ ಮೇಡಮ್.
0: ಇನ್ನೂ ಆಗಿಲ್ವಾ? ಕಾರ್ಯಕ್ರಮವನ್ನ
1: ಫಸ್ಟ್
0: ಕೇಳ್ತಾ ಇದ್ರಾ?
1: ಕರೆಗೊಂದು ಗಿಟ್ಟೆ ಪ್ರಯತ್ನ ಮಾಡೋದು, ಸಿಗದೆ ಇದ್ದಾಗ ಆಮೇಲೆ ಕಾಫಿ ಕುಡಿಯೋದು.
0: ಕರೆ ಸಿಕ್ಕಿದ್ರೆ
1: ಖುಷಿಯಾಗಿ ಕೇಳಿಸ್ಕೊಳ್ಳೋದು ಸಾಂಗ್,
0: ಕರೆ ಸಿಕ್ಕಿದ್ರೆ ಖುಷಿಯಾಗಿ ಗೀತೆಯನ್ನ ಕೇಳ್ತಾ ಸಹ ಒಂದು ಕಾಫಿ
1: ಕಾಫಿ
0: ಕುಡಿಯೋದು.
1: ಕುಡಿಯೋದು.
0: ಸಿಗ್ಲಿಲ್ಲ ಅಂದ್ರೆ ಹೋಗ್ಲಿ ಬಿಡಿ, ಇನ್ನೊಮ್ಮೆ ಪ್ರಯತ್ನ ಪಟ್ಟರಾಯ್ತು ಅಂತ
1: ಹೌದು
0: ಕಾಫಿ
1: ಮೇಡಮ್.
0: ಕುಡಿಯೋದು. ಯಾವ ಒಂದು ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
1: ಎಕ್ಸ್ಕ್ಯೂಸ್ ಮೀ ಫಿಲಂ ಇಂದ ಸಾರಿ ಸಾರಿ ಅಂತ ಹಾಡಿದ್ಯಲ್ಲ, ಅದು
0: ಸಾರಿ ಯಾರಿಗಾಗಿ ಸಾರಿ ಸಾಂಗ್?
1: ಚೆನ್ನಾಗಿದೆ ಅಂತ ಕೇಳಿದ್ರು ಮೇಡಮ್, ಹೀರೋ ಹೀರೋಯಿನ್ ಗೆ ಸಾರಿ ಕೇಳಿದ ಅದು ತುಂಬಾ ಚೆನ್ನಾಗಿದೆ, ಹಾಗಾಗಿ ಕೇಳೋಣ ಅಂತ.
0: ಖಂಡಿತ, ತಮ್ಮ ಅಭಿಲಾಷೆ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
1: ಧನ್ಯವಾದಗಳು ಮೇಡಮ್.

ಟಿಪ್ಪು ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆ ಇದು. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ನಮ್ಮ ಮುಂದಿನ ಕರೆಗೆ ಹೋಗುವಂತ ಸಮಯ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
2: ಬೇಲೂರಿಂದ ಇಂದ್ರಕುಮಾರ್.
1: ಇಂದ್ರಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
2: ನಮಸ್ತೆ ಮೇಡಮ್.
1: ಏನ್ ಮಾಡ್ಕೊಂಡಿರೋದು ಇಂದ್ರಕುಮಾರ್ ಅವರು?
2: ನಾವು ಟೈಲರ್ ಕೆಲಸ ಮೇಡಮ್.
1: ಟೈಲರಿಂಗ್ ಕೆಲಸ. ಹಾಗಿದ್ರೆ ನೀವು ರೇಡಿಯೋನ ಚೆನ್ನಾಗೇ ಕೇಳ್ತಿರ್ತೀರಾ?
2: ಹೌದು ಮೇಡಮ್, ಬೆಳಗ್ಗೆ ಬಂದು ಆಗ್ತಾಗಿನ ರಾತ್ರಿ ಹೋಗ್ಬೇಕಾದ್ರೆ ಆಫ್ ಮಾಡೋದು.
1: ಹಾ, ಯಾವ ಒಂದು ಕಾರ್ಯಕ್ರಮ ನಿಮ್ಗೆ ಅಚ್ಚುಮೆಚ್ಚು?
2: ಎಲ್ಲಾ ಕಾರ್ಯಕ್ರಮ ಮೇಡಮ್.
1: ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀರಾ? ಯಾವ್ದ್ರಲ್ಲಾದ್ರೂ ಭಾಗವಹಿಸ್ತಾ ಇರ್ತೀರಾ? ಭಾಗವಹಿಸ್ತಿರ್ತೀರ. ಯಾವ ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
2: ಗುರಿ ಪಿಕ್ಚರ್ ಇಂದ, ಡಾಕ್ಟರ್ ರಾಜ್ಕುಮಾರ್.
1: ಗುರಿ ಪಿಕ್ಚರ್ ಇಂದ ಯಾವ ಒಂದು ಗೀತೆ ಪ್ರಸಾರ ಮಾಡೋಣ?
2: ತಂಗಾಳಿಯಂತೆ.
1: ತಂಗಾಳಿಯಂತೆ ಖಂಡಿತ ಪ್ರಸಾರ ಮಾಡ್ತೀವಿ. ತಮ್ಮ ಅಭಿಲಾಷೆಯ ಗೀತೆ ಬರ್ತಾ ಇದೆ, ಕೇಳಿ. ಧನ್ಯವಾದ.

ಡಾ ರಾಜ್ಕುಮಾರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಗುರಿ ಚಿತ್ರದ ಗೀತೆ ಇದು. ರಾಜನ್ ನಾಗೇಂದ್ರ ಅವರ ಸಂಗೀತಕ್ಕೆ ಚಿತ್ರ ಸಾಹಿತ್ಯವನ್ನು ಅಳವಡಿಸಿದ್ದಾರೆ ಜಿ ದಯಶಂಕರ್.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.

0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
1: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
2: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ತೋಟಗಾರಿಕೆ ಇಲಾಖೆ ಹಾಸನ.
3: ಕೆಳಗುರಿ ಇಂದಿನ ಫಲಸಿರಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ ಈ ಕುರಿತು ಹಾಸನದ ಮಡೇನೂರಿನ ಜೈವಿಕ ಇಂಧನ ಪಾರ್ಕ್ ಯೋಜನೆಯ ಸಹಾಯೋಜನಾ ಸಮನ್ವಯಾಧಿಕಾರಿಗಳಾದ ಡಾ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಕರೆಗೆ ಹೋಗುವಂತಹ ಸಮಯ. ನಮಸ್ತೆ.
4: ನಮಸ್ತೆ ಮೇಡಮ್.
3: ನಮಸ್ತೆ, ಯಾರಿದು?
4: ಮೇಡಮ್, ನಾವು ಇಲ್ಲಿ ಕೊಪ್ಪಳ ಜಿಲ್ಲೆ ಏರೂರು ಗ್ರಾಮದಿಂದ ರೀ, ಗಂಗಪ್ಪ ಅಂತ.
3: ಗಂಗಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
4: ಥ್ಯಾಂಕ್ ಯು ಮೇಡಮ್.
3: ಹಾಸನ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
4: ಹೌದ್ರಿ ಮೇಡಮ್, ಆ್ಯಪ್ನಲ್ಲಿ ಕೇಳ್ತಾನೆ ಇರ್ತೀವಿ ನಾವು. ಮೇಡಮ್, ಹಂಗಾಗಿ ನಾವು ರೇಡಿಯೋನ ಕಾಯಂ ಕೇಳ್ತಾನೆ ಇರ್ತೀವ್ರಿ.
3: ರೇಡಿಯೋನಲ್ಲಿ ಬರಲ್ಲ, ಆದ್ರೆ ಆ್ಯಪ್ನಲ್ಲಿ ಕೇಳ್ತೀರಾ ತಾವು?
4: ಹೌದ್ರಿ ಮೇಡಮ್, ರೇಡಿಯೋ ಬರಾಗಿಲ್ರಿ. ನಮ್ಮ ರೇಡಿಯೋ ಅಂತಂದ್ರೆ ಇದ ಹೊಸಪೇಟಿ ನೇರ್ ಆಗ್ತದ್ರಿ ಮೇಡಮ್, ಇಲ್ಲಿ ಅದು ಒಂದೇ ಸ್ಟೇಷನ್ ಬರೋದ್ರಿ ರೇಡಿಯೋದಲ್ಲಿ. ಇದು ನಾವು ಆ್ಯಪ್ನಲ್ಲಿ ಕೇಳೋದ್ರಿ ನಿಮ್ದು.
3: ಬಹಳ ಸಂತೋಷ. ಯಾವ ಕಾರ್ಯಕ್ರಮ ತಮ್ಗೆ ತುಂಬಾ ಇಷ್ಟ ಆಗುತ್ತೆ
4: ಮೇಡಮ್? ಅದ್ರ ಕರೆಗೊಂದು ಗೀತೆ ಕೇಳ್ತಾ ಇರ್ತೀರಿ, ಎಲ್ಲವೂ ಈಗ ಕೇಳಕ್ ಆಗಲ್ಲಲ್ರಿ. ನಮ್ಗೆ ಹೊಸಪೇಟೆ ನಿಮ್ ಯಾವ್ರ ಸಹಪ್ರಸಾರ ಆಗ್ತಿರ್ತಾವಲ್ರಿ, ಅವ್ನ ಅಷ್ಟ ಕೇಳ್ತಾ ಇರ್ತೀರಿ. ಯಾಕಂದ್ರೆ ಇದು ನಮ್ದು ರೇಡಿಯೋ ಕಾಯಂ ಚಾಲು ಇರ್ತದ್ರಿ ಮೇಡಮ್.
3: ಒಳ್ಳೇದಾಯ್ತು. ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ. ಯಾವ ಗೀತೆ ಪ್ರಸಾರ ಮಾಡೋಣ ತಮ್ಗೆ?
4: ಅದು ಮೇಡಮ್ ನಾಗರ ಹಾವು ಚಿತ್ರದೊಳಗ್ರಿ, ಅದು ಪಿ ವಿ ಶ್ರೀನಿವಾಸ್ ಅವ್ರು ಆಡಿದಾಟ್ರಿ. ಇದು ಕನ್ನಡ ನಾಡಿನ ಬೀರ ರಮಣಿ ಅಂತ ಐತೆ.
3: ಒಳ್ಳೆ ಐತಿಹಾಸಿಕ ಗೀತೆಯನ್ನ ಕೇಳಿದ್ರಿ. ಇಷ್ಟನ ತಮ್ಗೆ ಈ ಗೀತೆ?
4: ಹೌದ್ರಿ ಮೇಡಮ್, ಹಳೆ ಹಾಡುಗಳಲ್ರಿ ಮೇಡಮ್. ಅದ್ರಾಗ ಪಿ ಬಿ ಶ್ರೀನಿವಾಸ್ ಅವ್ರು ಹಾಡಿದಂತೂ ಇನ್ನೂ ಇಷ್ಟ ರೀ.
3: ಅವರ ಕಂಠ ಸಿರಿಯಲ್ಲಿ ಮೂಡಿ ಬಂದಿರುವಂತಹ ಗೀತೆಗಳು ಒಂದಕ್ಕಿಂತ ಒಂದು ಬಹಳ ಚಂದದ್ದು.
4: ಹೌದೌದು,
3: ಖಂಡಿತ ತಮ್ಮ ಅಭಿಲಾಷೆಯ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ. ಧನ್ಯವಾದ
4: ಮೇಡಮ್. ನಮಸ್ತೆ.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಇಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

0: ನಮಸ್ತೆ
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು ಪರಿಚಯ ಮಾಡ್ಕೊಳ್ಳಿ.
1: ನಾನು ಶೋಭಾ ಅಂತ ಮೇಡಮ್, ಹಾಸನದಿಂದ.
0: ಶೋಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಯಾವ ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
1: ರಣವಿಕ್ರಮ ಫಿಲಮ್ದು ಮೇಡಮ್.
0: ಹಾ,
1: ಅದರಲ್ಲಿ ಗೌರಿ ಗೌರಿ ಅಂತ ಒಂದು ಸಾಂಗ್ ಇದೆ ಮೇಡಮ್.
0: ಹಾ ಹಾ,
1: ಪುನೀತ್ ರಾಜ್ಕುಮಾರ್ ಅವರ ಅಭಿನಯ ಅದು.
0: ಹಾ,
1: ಕೇಳೋದಕ್ಕೆ ಚೆನ್ನಾಗಿದೆ.
0: ಖಂಡಿತ ಪ್ರಸಾರ ಮಾಡೋಣ. ಏನ್ ಮಾಡ್ಕೊಂಡಿರೋದು ಶೋಭಾ ಅವರು?
1: ಮೇಡಮ್, ನಾನು ಆರೋಗ್ಯ ಇಲಾಖೆಯಲ್ಲಿ
0: ಹಾ
1: ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮೇಡಮ್, ಸಹಾಯಕ ಆಡಳಿತ ಅಧಿಕಾರಿಗಳು ಅಂತ.
0: ಸೂಪರ್.
1: ಚನ್ನಪಟ್ಟಣದಲ್ಲಿ ವರ್ಕ್ ಮಾಡ್ತಿದ್ದೆ, ಈಗ ಅರ್ತಿಕೇರೆಗೆ ಟ್ರಾನ್ಸ್ಫರ್ ಆಗಿದೆ ಮೇಡಮ್.
0: ತಮ್ಮ ಬ್ಯುಸಿ ಸ್ಕೆಡ್ಯೂಲ್ ನಲ್ಲೂ ಕೂಡ ಈ ರೀತಿ ನಮ್ಮ ರೇಡಿಯೋನ ಕೇಳ್ತೀರಾ, ಕಾರ್ಯಕ್ರಮಗಳಿಗೆ ಕರೆ ಮಾಡ್ತೀರಾ ಅಂದ್ರೆ ಬಹಳ ಸಂತೋಷದ ವಿಷಯ.
1: ಮೇಡಮ್, ಸ್ವಲ್ಪ ಏನೋ ಸ್ಟ್ರೆಸ್ ಇದ್ರೆ ಫ್ರೀ ಆಗುತ್ತೆ, ರಿಲೀಫ್ ಆಗುತ್ತೆ. ಒಂದೇ ಶೆಡ್ಯೂಲ್ ಅಲ್ಲಿ ಇರ್ತೀವಲ್ಲ, ಅಲ್ಲಿಂದ ಹೊರಗಡೆ ಬಂದ್ರೆ ಮೈಂಡ್ ಫ್ರೀ ಆಗುತ್ತೆ, ಖುಷಿ ಇರುತ್ತೆ. ಬೇರೆ ಬೇರೆ ಹವ್ಯಾಸಗಳಿರೋದ್ರಿಂದ ಮನಸ್ಸು ಹಗುರ ಆಗುತ್ತೆ ಮೇಡಮ್.
0: ಹಾಗಾದ್ರೆ ರೇಡಿಯೋ ಕೇಳೋದ್ರಿಂದ

0: ಮನಸ್ಸಿಗೊಂದು ರೀತಿ ಆಹ್ಲಾದಕರ ಒಂದು ಭಾವನೆ ಸಿಗುತ್ತೆ.
1: ಹೌದು ಹೌದು ಮೇಡಮ್.
0: ತುಂಬಾ ಸಂತೋಷ ಆಯಿತು ತಮ್ಮ ಜೊತೆ ಮಾತನಾಡಿ. ತಮ್ಮ ಅಭಿಲಾಷೆ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
1: ಓಕೆ ಮ್ಯಾಮ್, ಥ್ಯಾಂಕ್ ಯು.
0: ಧನ್ಯವಾದ. ಕಾರ್ತಿಕ್ ಮತ್ತು ಪ್ರಿಯಾ ಹಿಮೇಶ್ ಅವರು ಹಾಡಿರುವ ರಣವಿಕ್ರಮ ಚಿತ್ರದ ಗೀತೆ ಇದು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು.

0: ಮಂಡ್ಯ ಜಿಲ್ಲೆ.
1: ನಮಸ್ತೆ.
2: ನಮಸ್ಕಾರ. ಅರಕೋಡು ತಾಲೂಕು ಮಾದಿಹಳ್ಳಿಯಿಂದ ಮೇಡಮ್ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
1: ಮಧುಕುಮಾರ್ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
2: ಥ್ಯಾಂಕ್ ಯು ಮೇಡಮ್.
1: ಯಾವ ಒಂದು ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
2: ನಮಗಿವತ್ತು ಆಕಸ್ಮಿಕ ಚಿತ್ರದಿಂದ ಆಗೊಂಬೆಯ ಪ್ರೇಮ ಸಂಜೆ ಎಂಬ ಗೀತೆಯನ್ನು ಪ್ರಸಾರ ಮಾಡಿ. ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಹಾಡಿದ್ದಾರೆ.
1: ಹೌದು, ತಂಪಾದ ಸಂಜೆಯಲ್ಲಿ ಆಗೊಂಬೆಯ ಪ್ರೇಮ ಸಂಜೆಯ ಗೀತೆಯನ್ನ ಕೇಳ್ತಿದ್ರ. ತಮಗೆ ಇಷ್ಟನಾ ಈ ಗೀತೆ?
2: ಹೌದು ಮೇಡಮ್, ಇಷ್ಟ. ಆಕಸ್ಮಿಕ ಚಿತ್ರದ ಎಲ್ಲಾ ಹಾಡುಗಳು ತುಂಬಾ ಚೆನ್ನಾಗಿದ್ದಾವೆ.
1: ಹೌದು,
2: ಹಂಸರೇಖ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಗೀತೆಗಳನ್ನ.
1: ಖಂಡಿತ. ಏನ್ ಮಾಡ್ಕೊಂಡಿರೋದು ಮಧುಕುಮಾರ್ ಅವರು?
2: ಮೇಡಮ್, ನಾವು ಅಗ್ರಿಕಲ್ಚರ್ ಮತ್ತೆ ಇಲ್ಲಿ ಪ್ರಾಜೆಕ್ಟ್ ಅವರಿದೆ ಊರಲ್ಲಿ. ನಾವು ತುಂಬಾ ಹಳೆ ಕೇಳಿದ್ರು ಹಾಸನ ಆಕಾಶವಾಣಿಗೆ.
1: ಖಂಡಿತ. ಹೇಗೆ ನಡೀತಾ ಇದೆ ಕೃಷಿ ಚಟುವಟಿಕೆಗಳೆಲ್ಲ?
2: ಮೂಡಿ ಬರ್ತಾ ಇದೆ.
1: ನಮ್ಮ ಕೃಷಿ ಕಾರ್ಯಕ್ರಮಗಳೆಲ್ಲ ಇಷ್ಟ ಆಗುತ್ತಾ ತಮಗೆ?
2: ಹೌದು ಮೇಡಮ್, ಅರಕುಡು ವಿ ಮಧುಸೂದನ್ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಕಾರ್ಯಕ್ರಮ. ಹಾಗೇನೆ ಗೌರವ ರವಿಶಂಕರ್ ಸರ್ ನಡೆಸ್ಕೊಡ್ತಾರೆ. ಮೊನ್ನೆ ಒಂದು ತೆಂಗಿ ತೇರು ತುಂಬಾ ಚೆನ್ನಾಗಿತ್ತು, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಹಾಗೇನೆ ಮತ್ತೆ ಈ ಜೋಳಗ ಈಗ ಮುಸ್ಕಿನ ಜೋಳದ ಬಗ್ಗೆ ಅಷ್ಟು ಕಾರ್ಯಕ್ರಮಗಳು ಪ್ರಸಾರ ಮಾಡ್ಬೇಕು ಮೇಡಮ್ ಈಗ.
1: ಖಂಡಿತ. ಮುಂದಿನ ದಿನಗಳಲ್ಲಿ ಒಂದೊಂದೇ ಆಯಾ ಒಂದು ಕಾಲಮಾನಕ್ಕೆ ಆ ಸೀಸನ್ಗೆ ತಕ್ಕ ಹಾಗೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳು ಬರಬೇಕು ಅಂತಿರತ್ತೆ, ಅದನ್ನ ಮಾಡ್ತಾ ಹೋಗ್ತಾರೆ ನಿರಂತರವಾಗಿ.
2: ಮುಸ್ಕಿನ ಜೋಳದಲ್ಲಿ ಈಗ ಪ್ರಸ್ತುತವಾಗಿ ಆ ಕಾರ್ಯಕ್ರಮಗಳು ಪ್ರಸಾರ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ.
1: ಖಂಡಿತ ಪ್ರಸಾರ ಮಾಡೋದ. ತಮ್ಮ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
2: ಥ್ಯಾಂಕ್ ಯು ಮೇಡಮ್.
1: ಧನ್ಯವಾದ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಮೂಡಿಬಂದಿರುವ ಆಕಸ್ಮಿಕ ಚಿತ್ರದ ಗೀತೆ ಇದು. ಡಾ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಚಿಕ್ಕಮಂಗ್ಳೂರಿಂದ ಸುಜಾತಾ ದಿವಾಕರ್.
0: ಸುಜಾತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಕಾಫಿ ಆಯ್ತಾ ಸುಜಾತಾ ಅವ್ರದ್ದು?
1: ಇನ್ನೂ ಇಲ್ಲ ಮೇಡಮ್, ಕಾಲ್ಗೆ ಟ್ರೈ ಮಾಡ್ತಾ ಇದ್ದೆ, ಎಲ್ಲ ಆದ್ಮೇಲೆ ಪ್ಲಾಸ್ಟಿಕ್ ಕಾಫಿ.
0: ನಮ್ಮ ರೆಗ್ಯುಲರ್ ಕಾಲರ್ಗಳು
1: ಕಾಫಿ ಕುಡಿದಷ್ಟೇ ಖುಷಿ ಆಗ್ಬಿಡುತ್ತೆ ಮೇಡಮ್.
0: ಅದೇ, ಕಾಲ್ ಸಿಕ್ಕಿದ ನಂತರ ಖುಷಿಯಾಗಿ ಆರಾಮಾಗಿ ಕಾಫಿ ಕುಡಿಯೋಣ ಅಂತ.
1: ಹಾಂ ಮೇಡಮ್.
0: ತಮ್ಮ ಗೀತೆನ ಕೇಳ್ತಾ ಕೇಳ್ತಾ ಹಾಗೆ, ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತು ತಮಗಾಗಿ?
1: ನಾನಿರುವುದೇ ನಿನಗಾಗಿಯಿಂದ, ಒಲವಿನ ಗೆಳೆಯನೇ ನಿನಗೆ ಮುಗಿವೆ.
0: ಒಲವಿನ ಗೆಳೆಯನೇ,
1: ಒಲವಿನ ಗೆಳೆಯನೇ ನಿನಗೆ ಕೈ ಮುಗಿವೆ ನಾ ಬರೆವೆ. ಅದು ಮೇಡಮ್.
0: ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಗೀತೆ ಇದು.
1: ಹ್ಞೂ ಮೇಡಮ್, ತುಂಬಾ ಚೆನ್ನಾಗಿದೆ. ಹಳೇದಾದ್ರೂ ಕೇಳ್ತಾನೆ ಇರೋಣ ಅನ್ಸುತ್ತೆ.
0: ಹಳೆ ಗೀತೆಗಳ ಕೇಳೋದಕ್ಕೆ ಚಂದ. ಹಳೆ ಗೀತೆಗಳನ್ನ ಮತ್ತೆ ಮತ್ತೆ ಕೇಳೋದೇ ಒಂದ್ ರೀತಿ ಖುಷಿ.
1: ಖಂಡಿತ ಮೇಡಮ್.
0: ಅದರ ಒಂದು ಭಾವ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಬಹಳ ಅರ್ಥಪೂರ್ಣವಾಗಿರುತ್ತೆ. ಯಾವುದೋ ಒಂದು ನೋವು, ಯಾವುದೋ ಒಂದು ಭಾವನೆ ಬಹಳ ಹುಮ್ಮಸ್ಸಿನಿಂದ ಬರ್ತಾ ಇರುತ್ತೆ ಅದರಲ್ಲಿ.
1: ಈ ಹಾಡಲ್ಲಿ ಭಾವನೆಗಳು ಮತ್ತೆ ಪ್ರೀತಿಯನ್ನ ವ್ಯಕ್ತಪಡಿಸುವಂತದ್ದಿದೆ ಮೇಡಮ್. ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಕೇಳಕ್ಕೆ.
0: ಒಂದು ಪತ್ರ ಲೇಖನವನ್ನ ಹಾಡಿನ ಮೂಲಕ ಹೇಳೋ ರೀತಿ.
1: ಹೌದು ಹೌದು ಮೇಡಮ್.
0: ಖಂಡಿತ, ತಮ್ಮ ಅಭಿಲಾಷೆ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.
1: ಧನ್ಯವಾದಗಳು.

ಎಸ್ ಜಾನಕಿಯವರು ಹಾಡಿರುವ ನಾನಿರುವುದೆ ನಿನಗಾಗಿ ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಚಿತ್ರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ನಮಸ್ತೆ.
1: ನಮಸ್ಕಾರ ಮೇಡಮ್, ನಾನು ಗುರುಮೂರ್ತಿ, ಕೆಆರ್ಪುರಂ ಇಂದ. ಹಾಸನ.
0: ಗುರುಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತು ತಮಗಾಗಿ?
1: ಅಮೃತ ಶ್ರೇಣಿಯಿಂದ ತುಂತುರು.
0: ತುಂತುರು ಅಲ್ಲಿ ನೀರ ಹಾಡು
1: ಚಿತ್ರ.
0: ಹಾ, ಅಮೃತ ಶ್ರೇಣಿ ಚಿತ್ರ. ಯಾಕೆ ಇಷ್ಟ ತಮಗೆ ಈ ಗೀತೆ?
1: ನಮ್ಮ ಇಬ್ರು ಮೊಮ್ಮಕ್ಕಳಿದ್ದಾರೆ, ಸನ್ನಿಧಿ ಸುನಿಧಿ ಅಂತ.
0: ಸನ್ನಿಧಿ ಸುನಿಧಿ ಇಬ್ರು ಪುಟಾಣಿಗಳಿಗೂ ಕೂಡ ನಮ್ ಕಡೆಯಿಂದ ಹಾಯ್.
1: ಇಬ್ರು ಪುಟಾಣಿ ಹೆಸರು ರೇಡಿಯೋದ್ರು ಬರ್ಬೇಕಂತಲ್ಲ
0: ಕೇಳ್ತಿದಾರೆ ಅವರು ಕೂಡ ರೇಡಿಯೋನ.
1: ಸನ್ನಿಧಿ ಸುನಿಧಿ.
0: ಹಾ, ಸನ್ನಿಧಿ ಮತ್ತೆ ಸುನಿಧಿ ಅವರೇ ರೇಡಿಯೋ ಕೇಳ್ತಾ ಇದ್ರೆ ನಿಮ್ಗೆ ನಮ್ ಕಡೆಯಿಂದ ಹಾಯ್. ಖಂಡಿತ ತಮ್ಮ ಅಭಿಲಾಷೆ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಾನು ಬೇಲೂರಿಂದ ಇಂದು ಅಂಬಿ.
0: ಇಂದು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಯಾವ ಗೀತೆ ಪ್ರಸಾರ ಮಾಡೋಣ ತಮಗಾಗಿ?
1: ಇದು ಚಿರಬಾಂಧವ್ಯ ಚಿತ್ರದಿಂದ ಚೆಲುವ ಚೆಲುವ ಬೇಲೂರ ಚೆನ್ನ ಚೆಲುವ ಸಾಂಗ್ ಹಾಕಿ.
0: ಖಂಡಿತ ಪ್ರಸಾರ ಮಾಡೋಣ. ತಮ್ಗೆ ಇಷ್ಟನ ಈ ಗೀತೆ?
1: ಹಾಂ ಮೇಡಮ್.
0: ಯಾಕೆ ಇಷ್ಟ ಈ ಗೀತೆ?
1: ಅದು ನಮ್ಮೂರು ಬಂದಿದೆಯಲ್ಲ ಅದರಲ್ಲಿ ಬೇಲೂರು.
0: ನಿಮ್ಮೂರು ಹೆಸರು ಬಂದಿದೆ ಅಂತ ಹೇಳಿ ಗೀತೆ ಬಹಳ ಇಷ್ಟ ಆಗಿದೆ.
1: ನಮ್ಮ ಯಜಮಾನರಿಗೋಸ್ಕರ ಕೇಳೋಣ ಅಂತ.
0: ಹಾಗೆ ಹೇಳಿ ಮತ್ತೆ, ಇವತ್ತು ತಮ್ಮ ಯಜಮಾನರಿಗೋಸ್ಕರ ಈ ಗೀತೆಯನ್ನ ಕೇಳ್ತಾ ಇದ್ದೀರಾ? ಅವ್ರ ಯಜಮಾನರಿ ಕಾರ್ಯಕ್ರಮವನ್ನು ಕೇಳ್ಕೊತಾ ಇದ್ರೆ ಖಂಡಿತವಾಗ್ಲೂ ಗೀತೆನ ಕೇಳಿ. ಖಂಡಿತ ಪ್ರಸಾರ ಆಗ್ತಿದೆ, ತಮ್ಮ ಅಭಿಲಾಷೆ ಈ ಗೀತೆ ಕೇಳಿ.
1: ಓಕೆ ಮೇಡಮ್, ಥ್ಯಾಂಕ್ ಯು.

ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಿರಬಾಂಧವ್ಯ ಚಿತ್ರದ ಗೀತೆ ಇದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಶ್ರೋತೃ ಬಾಂಧವರಿಗೂ ಧನ್ಯವಾದಗಳು.

ಆಕಾಶವಾಣಿ ಹಾಸನ. ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳನ್ನು ಕೇಳಬಹುದು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ

ಆಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ ಈ ಕುರಿತು ಹಾಸನದ ಮಡೇನೂರಿನ ಜೈವಿಕ ಇಂಧನ ಪಾರ್ಕ್ ಯೋಜನೆಯ ಸಹಯೋಜನಾ ಸಮನ್ವಯಾಧಿಕಾರಿಗಳಾದ ಡಾ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಯುವವಾಣಿ ಯುವರಸ ಪ್ರಶ್ನೆ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಶ್ವೇತ ಗುಲಾಬಿ, 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
1: ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಎಫ್ಎಸ್ ಕಲ್ಲಪ್ಪನಮಠ ಅವರಿಂದ, 6:35 6:50 ಭಾವಗೀತೆಗಳನ್ನು ಕೇಳಬಹುದು, 6:45 ರೈತರಿಗೆ ಸಲಹೆ, 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್, 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಸೊಬಗಿನ ಶಾಲೆ, ಚಿಕ್ಕಮಗಳೂರು ತಾಲೂಕಿನ ತೇಗೂರಿನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತ ಮಾಹಿತಿಯ ಮೊದಲ ಭಾಗ ಪ್ರಸಾರವಾಗುವುದು. ಕಾರ್ಯಕ್ರಮದ ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ. 9:00 ಯೋಗಾಮೃತ, ವಿಷಯ ಅಷ್ಟಾಂಗ ಯೋಗ, ಯಮ ಮತ್ತು ಸ್ವಾಸ್ಥ್ಯ. ಭಾಗವಹಿಸುತ್ತಾರೆ ಡಾ ಎಂಬಿ ಕವಿತಾ, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಜೊತೆ ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಪದಸಪ್ಪದ ನೇರ ಫೋನ್ ಇನ್ ಕಾರ್ಯಕ್ರಮ, 10:30 ಹೆಲೋ ಗೆಳೆಯರೆ ಲಿಸನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ, 11:00 ಫುಲ್ವಾರಿ ಗೀತಂಕಾ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಾಧವ್ ಗುಡಿ ಅವರ ಗಾಯನವನ್ನ ಕೇಳಲಿದ್ದೀರಿ, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನ ಜೀವನದನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜಗೌಡ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಪಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಲರ್ಜಿ ಅವೇರ್ನೆಸ್ ವೀಕ್ ಆಚರಣೆಯ ಸಂದರ್ಭದಲ್ಲಿ ಡಾ ರವೀಂದ್ರ ಗದಗ್ ಅವರೊಂದಿಗಿನ ಸಂದರ್ಶನ, ಆನಂತರ ಫಂಗಸ್ ಇನ್ಫೆಕ್ಷನ್ ಈ ಕುರಿತು ಡಾ ಕೆಎನ್ ನವೀನ್ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಸಂದರ್ಶನ ಮತ್ತು ಪ್ರಸ್ತುತಿ ಮಂಜುಳಾ ಪುರಾಣಿಕ್. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ವಿಷಯ ಪಿಎಂ ಇ ಡ್ರೈವ್ ಈ ಕುರಿತು ಮಾಹಿತಿ. 1:20 ಭಾವಗೀತೆಗಳನ್ನು ಕೇಳಬಹುದು. 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖಿ ಸಹೇಲಿ ಮೂಡಿಬರಲಿದೆ. 4:00 ಏಕ್ ಜೂಟೆ ಥಿಯೇಟರ್. ಸಂಜೆಯ ಪ್ರಸಾರದಲ್ಲಿ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 6:10 ಸೇವಾ ಮಾಹಿತಿ, 6:15 ಭಾವಗೀತೆಗಳನ್ನು ಕೇಳಬಹುದು, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ ಮೂಡಿಬರಲಿದೆ, 6:50 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ ಇತ್ತೀಚೆಗೆ ಏರ್ಪಡಿಸಿದ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನದ ಬಾನುಲಿ ವರದಿ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 8:00 ವನಿತಾ ವಿಹಾರ ಮೂಡಿಬರಲಿದೆ. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ಭಾಗವಂತಿಕೆ ಮೇಳ.

0: ending the months-long conflict in West Asia. The Sensex rose 291 points to close at 77,094. And in the FIFA World Cup 2026, Argentina will take on Austria in Group J fixture tonight at Arlington in US at 10:30 p.m. Indian Standard Time. And that is the end of this news bulletin.
1: Akashavani Hasana Seva Mahiti.
2: ಕೆಳಗರಿಗೆ ಒಂದು ಪ್ರಕಟಣೆ. 2026-27 ಸಾಲಿಗೆ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ ನ್ಯಾಯಾಂಗ ಆಡಳಿತದಲ್ಲಿ 4 ವರ್ಷಗಳ ತರಬೇತಿಗಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ ಹಾಸನ ಜಿಲ್ಲೆಗೆ ಸೇರಿದ ಹಿಂದುಳಿದ ವರ್ಗಗಳ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 3A ಮತ್ತು ಪ್ರವರ್ಗ 3B ವರ್ಗಕ್ಕೆ ಸೇರಿದ 10 ಕಾನೂನು ಪದವೀಧರರಿಗೆ ವಕೀಲ ವೃತ್ತಿಯಲ್ಲಿ ಮತ್ತು ನ್ಯಾಯಾಂಗ ಸೇವೆಯ ಪೂರ್ವ ತರಬೇತಿ ಪಡೆಯಲು ನಿಬಂಧನೆಗಳಿಗೆ ಒಳಪಟ್ಟಂತೆ ಇಚ್ಛೆಯುಳ್ಳ ಅರ್ಹ ಅಭ್ಯರ್ಥಿಗಳಿಂದ 2026-27 ಸಾಲಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿಗಳನ್ನು ಕಾನೂನು ಪದವೀಧರರ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ ಹಾಗೂ ಜಿಲ್ಲಾಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಡಿ ದೇವರಾಜ ಅರಸು ಭವನ, ಶ್ರೀ ವಿದ್ಯಾಗಣಪತಿ ದೇವಸ್ಥಾನದ ಅಡ್ಡರಸ್ತೆ, ಆಕಾಶವಾಣಿ ಹತ್ತಿರ ಸಾಲಗಾಮಿ ರಸ್ತೆ, ಹಾಸನ ಇವರಿಗೆ ದಿನಾಂಕ 20/7/2026 ಸಂಜೆ 5:30 ಒಳಗೆ ಸಲ್ಲಿಸತಕ್ಕದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಕಾಣೆಯಾದವರ ಪತ್ತೆಗಾಗಿ ಒಂದು ಪೊಲೀಸ್ ಪ್ರಕಟಣೆ. ಹಾಸನದ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ದಿನಾಂಕ 16/6/2026 61 ವರ್ಷ ವಯಸ್ಸಿನ ಲಕ್ಷ್ಮಮ್ಮ ಎಂಬ ಮಹಿಳೆಯು ಕಾಣೆಯಾಗಿದ್ದು, ಕಾಣೆಯಾದವರ ಚೆಹರೆ ಹೀಗಿರುತ್ತದೆ: ವಯಸ್ಸು 61 ವರ್ಷ, ಹೆಸರು ಲಕ್ಷ್ಮಮ್ಮ ಕೋಮ್ ಲೇಟ್ ಕುಮಾರ್, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟನ್ನು ಹೊಂದಿದ್ದು ದುಂಡು ಮುಖವನ್ನು ಹೊಂದಿರುತ್ತಾರೆ, 5 ಅಡಿ ಎತ್ತರವಿದ್ದು ಕನ್ನಡ ಭಾಷೆಯನ್ನು ಮಾತನಾಡಲು ಬಲ್ಲವರಾಗಿರುತ್ತಾರೆ, ಮುಖದ ಮೇಲೆ ಹಣೆಯಲ್ಲಿ ಅಚ್ಚೆ ಗುರುತು ಇರುತ್ತದೆ, ಕಾಣೆಯಾಗುವ ವೇಳೆ ಕಿತ್ತಳೆ ಬಣ್ಣದ ಸೀರೆ, ಬಿಳಿ ಬಣ್ಣದ ಬ್ಲೌಸ್ ಮತ್ತು ಮರೂನ್ ಬಣ್ಣದ ಲಂಗವನ್ನು ಧರಿಸಿರುತ್ತಾರೆ. ಈ ಮಹಿಳೆಯು ಪತ್ತೆಯಾದಲ್ಲಿ ಅಥವಾ ಅವರ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಹಾಸನದ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಕೇಳುಗರೆ, ಮತ್ತೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣವನ್ನು 2026ರ ಜೂನ್ ತಿಂಗಳ 20ರ ಶನಿವಾರದಂದು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಬಿಡುಗಡೆಯನ್ನ ಮಾಡಿದ್ದು, ಈ ಕಂತಿನಡಿ 9.5 ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಸುಮಾರು 19,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆಯನ್ನ ಮಾಡಲಾಗಿದೆ. ಈ ಯೋಜನೆಯಡಿ ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ 6,000 ರೂಪಾಯಿಗಳ ಆರ್ಥಿಕ ನೆರವನ್ನ 3 ಸಮಾನ ಕಂತುಗಳಲ್ಲಿ, ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳಂತೆ ನೀಡಲಾಗುವುದು. ಈ ಮೊತ್ತವನ್ನ ಆಧಾರ್ ಜೋಡಣೆಯಾದ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಗುತ್ತದೆ. ಯೋಜನೆ ಆರಂಭವಾದಾಗಿನಿಂದ ಇದುವರೆಗೂ 22 ಕಂತುಗಳ ಮೂಲಕ 4.28 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನು ರೈತರಿಗೆ ವಿತರಿಸಲಾಗಿದೆ. 22ನೇ ಕಂತಿನಲ್ಲಿ 9.44 ಕೋಟಿಗೂ ಅಧಿಕ ರೈತರು ಪ್ರಯೋಜನವನ್ನು ಪಡೆದಿದ್ದು, ಸುಮಾರು 18,895 ಕೋಟಿ ರೂಪಾಯಿಗಳನ್ನು ವಿತರಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

0: ಸೇವಾ ಮಾಹಿತಿ ಕೇಳಿದಿರಿ. ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 ಮೆಗಾಹರ್ಟ್ಸ್.
1: ಈಗ ಸಮಯ 6:15:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ವಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9018-61858.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಕೇಳುಗರಿಗೆಲ್ಲ ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಕೇಳಿ ಕುಸುಮ ಹಾಗೂ ಜಯಶ್ರೀ ಅವರು ಹಾಡಿರುವ ಚಂದ್ರಶೇಖರ ಕಂಬಾರರ ಒಂದು ಗೀತೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.

0: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. ಆರು ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದರಾ ಬೇಂದ್ರೆ ಅವರ ಒಂದು ರಚನೆ, ಬಿಆರ್ ಛಾಯಾ ಅವರ ಸ್ವರದಲ್ಲಿ.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ, ಈಗ ಸಮಯ 6:30 ಗಳಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಬಿತ್ತರವಾಗಲಿದೆ.

ಆಕಾಶವಾಣಿ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ ಜಿಲ್ಲೆಯಲ್ಲಿ ಫಲಾನುಭವಿಗಳ ನೋಂದಣಿ ಉತ್ತಮ ಪ್ರಗತಿ ಸಾಧಿಸಿದೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆಯಡಿ ಈವರೆಗೆ 2,330 ಜನ ಮೃತರ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ಪರಿಹಾರ ದೊರಕಿದೆ. ಕೇಂದ್ರ ಸರ್ಕಾರ ಕಡಿಮೆ ಮೊತ್ತದ ಪ್ರೀಮಿಯಂ ಪಾವತಿಯಡಿ ಅತಿ ಹೆಚ್ಚಿನ ಲಾಭ ದೊರಕುವಂತೆ ಪಾಲಿಸಿದಾರರಿಗೆ ಹಾಗೂ ಅವಲಂಬಿತರಿಗೆ ಜೀವ ವಿಮೆ ಸೌಲಭ್ಯ ಕಲ್ಪಿಸಿದ್ದು, ಅರ್ಹರು ಉಳಿತಾಯ ಖಾತೆ ಹೊಂದಿರುವ ತಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ವಿಮಾ ಸೌಲಭ್ಯವನ್ನು ಕೆಲವೇ ಪ್ರಕ್ರಿಯೆ ಪೂರ್ಣಗೊಳಿಸಿ ಪಡೆಯಬಹುದಾಗಿದೆ. ತನ್ಮೂಲಕ ಭವಿಷ್ಯವನ್ನು ಸುಭದ್ರಗೊಳಿಸಬಹುದಾಗಿದೆ. ಕೇಂದ್ರ ಸರ್ಕಾರ ಮೇರಾ ಖಾತಾ ಭಾಗ್ಯ ವಿಧಾತ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸುತ್ತಿದೆ. ಜಿಲ್ಲೆಯ 924,241 ಜನ ಯಾವುದೇ ಕನಿಷ್ಠ ಮೊತ್ತವಿಲ್ಲದೆ ಬ್ಯಾಂಕ್ ಖಾತೆ ತೆರೆದಿದ್ದಾರೆ. ಈ ಖಾತೆಯಲ್ಲಿ 634,57,00,000 ರೂಪಾಯಿ ಹಣವನ್ನು ಗ್ರಾಹಕರು ಜಮೆ ಮಾಡಿದ್ದಾರೆ. ಜನಧನ ಯೋಜನೆಯಡಿ ಖಾತೆ ತೆರೆದ ಎಲ್ಲ ಗ್ರಾಹಕರಿಗೆ ರುಪೇ ಡೆಬಿಟ್ ಕಾರ್ಡ್ ಉಚಿತವಾಗಿ ನೀಡಲಾಗಿದೆ. ಯೋಜನೆಯಡಿ ಕಡಿಮೆ ದಾಖಲೆಗಳನ್ನು ಬ್ಯಾಂಕಿಗೆ ನೀಡುವ ಮೂಲಕ ಶುಲ್ಕರಹಿತ ಉಳಿತಾಯ ಖಾತೆ ತೆರೆಯಬಹುದಾಗಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಈ ತಿಂಗಳ 30ರಿಂದ ಆರಂಭವಾಗಲಿದ್ದು, ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಈ ತಿಂಗಳ 30ರಿಂದ ಜುಲೈ 29ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಂದ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆಯನ್ನು 2020ರಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಜಾರಿಗೊಳಿಸಿದೆ. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳಿಗೆ ಆರ್ಥಿಕ ಸಹಾಯ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಸಣ್ಣ ಉದ್ದಿಮೆಗಳ ಮೂಲಕ ವ್ಯಾಪಾರ ನಡೆಸುತ್ತಿರುವ ಫಲಾನುಭವಿಗಳು ಪಿಎಂಎಫ್ಎಂಇ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ. ಅಕ್ಕಿ ಗಿರಣಿ, ಮಸಾಲೆ ಪುಡಿ ತಯಾರಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ತಯಾರಿಕೆ ಸೇರಿದಂತೆ ಗೃಹ ಉದ್ಯಮಿಗಳಿಗೆ ಆರ್ಥಿಕ ಸಹಾಯ ಒದಗಿಸಲಾಗಿದೆ. ಅಸಂಘಟಿತ ವಲಯದಿಂದ ಔಪಚಾರಿಕ ವ್ಯವಹಾರಕ್ಕೆ ಸಣ್ಣ ಉದ್ದಿಮೆದಾರರನ್ನು ಪರಿವರ್ತಿಸುವ ಉದ್ದೇಶದಿಂದ ಜಾರಿಗೊಳಿಸಲಾದ ಉತ್ತಮ ಯೋಜನೆ ಇದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಭಾಗವಾಗಿ ಹೆಣ್ಣು ಮಕ್ಕಳ ಸುದೃಢ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಿಲ್ಲೆಯಲ್ಲಿ ಜಾರಿಗೊಳಿಸಿದೆ. ಇಲ್ಲಿಯವರೆಗೆ ಒಟ್ಟು 84,100 ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಗಳನ್ನು ತೆರೆಯಲಾಗಿದೆ ಎಂದು ವಿಜಯಪುರ ವಿಭಾಗದ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ 18 ವರ್ಷ ಪೂರ್ಣಗೊಂಡ ಬಳಿಕ ಅವರ ಮದುವೆ ಖರ್ಚಿಗಾಗಿ ಹಣವನ್ನು ಕೂಡಿಡಲು ಈ ಯೋಜನೆ ಸಹಕಾರಿಯಾಗಿದೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿಗಾಗಿ ಈ ಖಾತೆಯನ್ನು ಅಂಚೆ ಕಚೇರಿಗಳಲ್ಲಿ ಪಾಲಕರು ಪ್ರತಿ ಕುಟುಂಬಕ್ಕೆ ಗರಿಷ್ಠ 2 ಖಾತೆಗಳನ್ನು ತೆರೆಯಬಹುದು. ಜಿಲ್ಲೆಯ ಹೆದ್ದಾರಿಗಳ ಮರುನಿರ್ಮಾಣ ಹಾಗೂ ದುರಸ್ತಿಗಾಗಿ ಕೇಂದ್ರ ಹೆದ್ದಾರಿ ಸಚಿವಾಲಯಕ್ಕೆ 4,800,00,000 ರೂಪಾಯಿಗಳ ಕಾಮಗಾರಿಗೆ ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ.

0: ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ಹಾಸನ 102.2 ಎಫ್ಎಂ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 8:30 ಸೊಬಗಿನ ಶಾಲೆ. ಚಿಕ್ಕಮಗಳೂರು ತಾಲೂಕಿನ ತೇಗೂರಿನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುರಿತ ಮಾಹಿತಿಯ ಮೊದಲ ಭಾಗ ಪ್ರಸಾರವಾಗುವುದು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಡಾ ಮಂಜುನಾಥ್ ಕೆಎಂ. ನಾಳೆ ಬೆಳಗ್ಗೆ 8:30 ಸೊಬಗಿನ ಶಾಲೆ. 9:00 ಯೋಗಾಮೃತ ಕಾರ್ಯಕ್ರಮದಲ್ಲಿ ವಿಷಯ ಅಷ್ಟಾಂಗ ಯೋಗ, ಯಮ ಮತ್ತು ಸ್ವಾಸ್ಥ್ಯ. ಭಾಗವಹಿಸುತ್ತಾರೆ ಡಾ ಎಂಬಿ ಕವಿತಾ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ, ಈಗ ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
3: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
4: ಯಾರ್ ಕೋ ಐಸಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಬತಾವ್ ಜಿಸ್ಮೇ ಕಮ್ ಪ್ರೀಮಿಯಂ ಹೋ, ಬೋನಸ್ ಭಿ ಅಚ್ಛಾ ಮಿಲೇ ಔರ್ ಭರೋಸೆ ವಾಲಾ ಭಿ ಹೋ.
3: PLI ಹೈ ನಾ,
5: ಸರ್ಕಾರಿ ಕರ್ಮಚಾರಿ ಕೆ ಸಾಥ್ ಸಾಥ್ ಸಭಿ ಪ್ರೊಫೆಷನಲ್ ಗ್ರಾಜುಯೇಟ್ ಔರ್ ಡಿಪ್ಲೊಮಾ ಹೋಲ್ಡರ್ಸ್ ಲೇ ಸಕ್ತೆ ಹೈ PLI ಪಾಲಿಸಿ ಕಾ ಫಾಯ್ದಾ ಔರ್ ಸಾಥ್ ಮೇ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕಾ ಭರೋಸಾ ಭಿ. ಅಪ್ನೇ ನಜದೀಕಿ ಪೋಸ್ಟ್ ಆಫೀಸ್ ಸೇ ಆಜ್ ಹಿ ಸಂಪರ್ಕ್ ಕರೇ ಯಾ ಲಾಗಿನ್ ಕರೇ indiapost.gov.in ಪರ್.
6: ಅಕ್ಕ, ಕೆಲ್ಸ ಸಿಕ್ತು.
7: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
6: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
7: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
6: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
7: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
6: ಆದ್ರೆ ಅಕ್ಕ
7: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
6: ಪಾರ್ಟಿನಂದು ಬಜೆಟ್ ನಿಂದು.
8: RBI ಹೇಳುತ್ತೆ,
9: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
10: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
11: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
12: ಹಲ್ಲುಜ್ತಾ ಇದೀನಿ ಕಣಮ್ಮ.
11: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
12: ಸರಿ, ನಿಲ್ಸಿದೀನಿ ಬಿಡು.
11: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
13: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
11: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
13: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
12: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
14: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪರವಾಗಿ ಜೆಡಿಎಸ್ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರೆ ಉತ್ತರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿಯವರು ಬೈರಮಂಗಲದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ದರ ಕುರಿತು ಪ್ರತಿಕ್ರಿಯಿಸಿ, ಮುಂದಿನ ಅಧಿವೇಶನದಲ್ಲಿ ಅನುಭವಿ ರಾಜಕಾರಣಿಗಳ ಮೂಲಕ ಚರ್ಚೆ ಮಾಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಂದಾಯ ಇಲಾಖೆಯ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಾಯಕ ಆಯುಕ್ತರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳು, ಆಡಳಿತಾತ್ಮಕ ಪ್ರಗತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನದ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಪರಿಶೀಲನೆ ನಡೆಸಿದ ಅವರು, ಬಾಕಿ ಉಳಿದಿರುವ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಭೂಮಾಪಕರ ಸಭೆ ಕರೆದು ಅವರ ಬೇಡಿಕೆಗಳನ್ನು ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಬೇಕು, ಅಧಿಕಾರಿ ಮತ್ತು ಸಿಬ್ಬಂದಿಗೆ ಬಡ್ತಿ ನೀಡುವ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ವಿಳಂಬ ಉಂಟಾಗಬಾರದು, ಜ್ಯೇಷ್ಠತಾ ಪಟ್ಟಿ ಶೀಘ್ರ ಪ್ರಕಟಿಸಿ ನಿಯಮಾನುಸಾರ ಪಾರದರ್ಶಕವಾಗಿ ಬಡ್ತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ದಿ ಹಾಗೂ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಬಿಸ್ಮೈಲ್ ಅಧಿಕಾರಿಗಳ ಜೊತೆ ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದರು. ಸಭೆಯಲ್ಲಿ ವೈಟ್ ಟಾಪಿಂಗ್, ಫ್ಲೈಓವರ್ ಸೇರಿದಂತೆ ಇತರ ಕಾಮಗಾರಿಗಳ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಹಾಗೂ ಫ್ಲೈಓವರ್ ನಿರ್ಮಾಣವಾಗುತ್ತದೆ ಎಂದು ತಿಳಿದಿದ್ದರೂ ವೈಟ್ ಟಾಪಿಂಗ್ ಮಾಡುವುದು ಏಕೆ ಎಂದು ಅಧಿಕಾರಿಗಳನ್ನು ಸಚಿವರು ಪ್ರಶ್ನಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, 6 ತಿಂಗಳೊಳಗೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಬೆಂಗಳೂರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿದ್ದರೆ ಇಂದು ಈ ಪರಿಸ್ಥಿತಿ ಇರುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ 12 ಲಕ್ಷ ರೂಪಾಯಿ ಮೊತ್ತದ ಲಾಭಾಂಶದ ಚೆಕ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 3 ಕೋಟಿ ರೂಪಾಯಿ ಮೊತ್ತದ ಚೆಕ್ ನೀಡಲಾಯಿತು. ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕೇಗೌಡ ಅವರ ಸಂಗ್ರಹದಲ್ಲಿರುವ 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳಿಗೆ ಸೂಕ್ತ ಜಾಗ ಹುಡುಕಿ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಅವರನ್ನು ವಿಧಾನಸೌಧದಲ್ಲಿ ಇಂದು ಭೇಟಿ ಮಾಡಿದ ಅಂಕೇಗೌಡ ಅವರು ಪುಸ್ತಕಗಳಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಂಕೇಗೌಡ ಅವರನ್ನು ಮುಖ್ಯಮಂತ್ರಿ ಸನ್ಮಾನಿಸಿದರು. ಪಾಂಡವಪುರದಲ್ಲಿ ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಮೂಲಕ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ತಮ್ಮ ಬಳಿ ಇರುವ ಅಪರೂಪದ ನಾಣ್ಯಗಳು, ಅಂಚೆ ಚೀಟಿಗಳನ್ನು ಮುಖ್ಯಮಂತ್ರಿಯವರಿಗೆ ತೋರಿಸಿ ಅದರ ಬಗ್ಗೆ ಅಂಕೇಗೌಡರು ವಿವರಣೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಬೆಂಗಳೂರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಸಂಚಾರ ದಟ್ಟಣೆ ಉಂಟಾದ ಪರಿಣಾಮ ಕೆಲವು ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷಾ ಕೇಂದ್ರಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ 3 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಗೈರಾಗಲು ಸರ್ಕಾರದ ಕಾರ್ಯಕ್ರಮವೇ ಕಾರಣ ಎಂಬ ಆರೋಪವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ಸಂಚಾರ ದಟ್ಟಣೆಯಿಂದ ಯಾವುದೇ ವಿದ್ಯಾರ್ಥಿ ನೀಟ್ ಬರೆಯಲು ತೊಂದರೆ ಅನುಭವಿಸಿದ್ದರೆ ವಿಷಾದ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಟಗಾನಹಳ್ಳಿ ಕೆರೆಗೆ ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಖಾಸಗಿ ಕ್ಲಿನಿಕ್ ವೈದ್ಯರ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. ಎಂಟಗಾನಹಳ್ಳಿ ಗ್ರಾಮ ಪಂಚಾಯತ್ಗೆ ಸಚಿವರು ಹಠಾತ್ ಭೇಟಿ ನೀಡಿದ್ದ ವೇಳೆ ಸಾರ್ವಜನಿಕರು ವೈದ್ಯಕೀಯ ತ್ಯಾಜ್ಯವನ್ನು ಕೆರೆಗೆ ಸುರಿದಿರುವ ಬಗ್ಗೆ ಮಾಹಿತಿ ನೀಡಿದ್ದರು. ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸಚಿವರು ಸೂಚಿಸಿದ್ದರು. ದಾವಣಗೆರೆ ಜಿಲ್ಲೆಯಲ್ಲಿ ಶೇಕಡ 56% ಮುಂಗಾರು ಮಳೆ ಕೊರತೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ 214,000 ಹೆಕ್ಟೇರ್ ಆಗಿದ್ದು, ಈಗಾಗಲೇ ಕನಿಷ್ಠ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಬೇಕಿತ್ತು. ಆದರೆ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಕರೆ ನೀಡಿದ್ದ ಕೋಲಾರ ಜಿಲ್ಲಾ ಬಂದ್ಗೆ ವಿವಿಧ ಸಂಸ್ಥೆಗಳು, ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಮಾಯಿಸಿದ್ದ ರೈತ ಸಂಘಟನೆ ಸದಸ್ಯರು ರಸ್ತೆಗೆ ಮಾವಿನಕಾಯಿ ಸುರಿದು ಸುಮಾರು 3 ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದರು. ರೈತರ ನೆರವಿಗೆ ಧಾವಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಸರ್ಕಾರಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ 24 ಗಂಟೆಗಳಲ್ಲಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಜಿಲ್ಲೆಯಲ್ಲಿನ ಎಲ್ಲಾ ಶಾಸಕರ ಮನೆಗಳ ಮುಂದೆ ಮಾವು ಸುರಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿರುವ ಭಾಷಾ ಅಲ್ಪಸಂಖ್ಯಾತರಿಗೆ ಕಾನೂನಾತ್ಮಕವಾಗಿ ಮರಾಠಿ ಭಾಷೆಯಲ್ಲಿ ಕಾಗದ ಪತ್ರಗಳನ್ನು ನೀಡಬೇಕೆಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದೆ. ಎಂಇಎಸ್ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮಧ್ಯೆ ಎಂಇಎಸ್ ಕಾರ್ಯಕರ್ತರು ಕನ್ನಡ ಭಾಷಾ ಕಾಗದ ಪತ್ರವನ್ನು ಹರಿದುಹಾಕಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹಾಗೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ವಿರೋಧ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೃಷಿಕರಿಗೆ ಇನ್ನಷ್ಟು ಶಕ್ತಿ, ಆಸಕ್ತಿ, ಪ್ರೋತ್ಸಾಹ ತುಂಬುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ಕೃಷಿ ಹಾಗೂ ರೈತಪರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಕೃಷಿಕರು ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿ ಮಾಡಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಆಯೋಗದ ಬೆಳಗಾವಿ ಪೀಠದಲ್ಲಿ ನಿತ್ಯ ಸುಮಾರು 60-100 ಅರ್ಜಿಗಳ ವಿಚಾರಣೆ ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ನಡೆಯುತ್ತಿವೆ ಎಂದು ಕರ್ನಾಟಕ ಮಾಹಿತಿ ಆಯೋಗದ ಬೆಳಗಾವಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತ ಪ್ರಕಾಶ್ ಚನ್ನಾಳ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ

ಕಾರ್ಯಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
2: ಆಕಾಶವಾಣಿ ಹಾಸನ 102.2 FM. ಕೃಷಿರಂಗ

0: ರೈತ ಬಾಂಧವರಿಗೆಲ್ಲ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ ಕುರಿತು ಹಾಸನದ ಮಡೇನೂರಿನ ಜೈವಿಕ ಇಂಧನ ಪಾರ್ಕ್ ಯೋಜನೆಯ ಸಹಾಯೋಜನಾ ಸಮನ್ವಯಾಧಿಕಾರಿಗಳಾದ ಡಾ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಆಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ವಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9 0 1 9 8 6 1 8 5 8.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
5: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಜಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನದ ಉತ್ಪನ್ನಗಳ ಉಪಯೋಗಿಸುವ ವಿಧಾನ ಹಾಗೂ ಅವುಗಳ ಲಭ್ಯತೆಯನ್ನು ಕುರಿತು ಮಾತನಾಡ್ತಾ ಇದ್ದೇವೆ. ಜೈವಿಕ ಇಂಧನ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ದುಬಾರಿಯಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹಾಗೂ ಬರಿದಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಜೈವಿಕ ಇಂಧನದ ಉತ್ಪಾದನೆಗೆ ಹಾಗೂ ಅದರ ಬಳಕೆಗೆ ವಿಶ್ವದಾದ್ಯಂತ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ. ಈ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಉಪ ಉತ್ಪನ್ನಗಳು ನಮಗೆ ದೊರೆಯುತ್ತೆ. ಈ ಉಪ ಉತ್ಪನ್ನಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಾವು ಕೃಷಿಯಲ್ಲಿ ಬಳಕೆಯನ್ನು ಮಾಡಿಕೊಳ್ಳಬಹುದು. ಯಾವೆಲ್ಲ ಉಪ ಉತ್ಪನ್ನಗಳು ದೊರೆಯುತ್ತೆ, ಅವುಗಳ ಬಳಕೆಯನ್ನು ಮಾಡುವಂಥದ್ದು ಹೇಗೆ, ಬಳಕೆಯನ್ನು ಮಾಡುವ ಮೂಲಕ ನಾವು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಮಡೆನೂರಿನ ಸಮೀಪ ಇರುವ ಜೈವಿಕ ಇಂಧನ ಉದ್ಯಾನದ ಸಹ ಯೋಜನಾ ಸಮನ್ವಯ ಅಧಿಕಾರಿ ಡಾಕ್ಟರ್ ಎಸಿ ಗಿರೀಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ, ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು.
1: ಸರ್, ಈಗ ಜೈವಿಕ ಇಂಧನ ಅನ್ನುವಂಥದ್ದನ್ನು ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ, ಏನು ಜೈವಿಕ ಇಂಧನ ಅಂತ ಹೇಳಿದರೆ?
2: ಜೈವಿಕ ಇಂಧನ ಅಂತಂದರೆ ಇದೊಂದು ಜೀವಿಗಳಿಂದ ತಯಾರಿಸುವಂಥ ಇಂಧನ. ನೀವು ಪೀಠಿಕೆ ಹೇಳುವಾಗಲೇ ಹೇಳಿದ್ರಿ ಇಂಧನದ ಕೊರತೆ ಅನ್ನೋದು. ಹಾಗೆಯೇ ಇಂಧನ ಪೆಟ್ರೋಲ್ ಮತ್ತು ಡೀಸೆಲ್ ಅದು ಮುಗಿದೋಗುವಂಥ ಸಂಪನ್ಮೂಲ. ಹಾಗಾಗಿ ಅದನ್ನು ಯಾವ ರೀತಿ ನಾವು ನಮ್ಮಲ್ಲೇ ಅದು ತಯಾರು ಮಾಡ್ಕೊಳ್ಳೋದು ಮತ್ತು ಬದಲಿ ಇಂಧನದ ಮೂಲಗಳನ್ನ ಹುಡುಕ್ತಾ ಹೋದಾಗ ನಮಗೆ ಸಾಕಷ್ಟು ಮೂಲಗಳಿದ್ದಾವೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಸೌರಶಕ್ತಿ ಇದೆ, ವಿದ್ಯುತ್ ಶಕ್ತಿಯಿಂದ ವಾಹನಗಳನ್ನ ಚಾಲನೆ ಮಾಡ್ಬೋದು, ಹಾಗೆಯೇ ವಾಯುಶಕ್ತಿ, ಬೇರೆ ಬೇರೆ ರೀತಿಯ ಅಣುಶಕ್ತಿಯಿಂದನೂ ಸಹ ನಾವೆಲ್ಲ ಇಂಧನನ ತಯಾರು ಮಾಡ್ಕೋಬಹುದು. ಅದರ ಒಂದು ಮುಂದೆ ಹೆಜ್ಜೆಯಾಗಿ ಇದೊಂದು ಜೈವಿಕ ಇಂಧನ ಅನ್ನೋದು. ಸೊ ಈ ಜೈವಿಕ ಇಂಧನ ಹೆಚ್ಚಿಗೆ ಪ್ರಾಮುಖ್ಯತೆ ಪಡೆಯೋದಕ್ಕೆ ಕಾರಣ ಏನು ಅಂತಂದರೆ, ನಾನು ಹೇಳಿದಂಥ ಈ ಸೌರಶಕ್ತಿ, ವಿದ್ಯುತ್ ಶಕ್ತಿ ಇವುಗಳೆಲ್ಲ ಏನಾಗ್ತದೆ, ಶೇಖರಣೆ ಮಾಡೋಕ್ಕಾಗಲ್ಲ, ಹಾಗೆಯೇ ಅದನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೂ ಆಗಲ್ಲ. ಸೊ ಇದರಲ್ಲಿ ಏನಾಗ್ತದೆ, ಮಾಡ್ಬೋದಾದ್ರೂ ಟ್ರಾನ್ಸ್ಮಿಷನ್ ಲಾಸ್ಗಳು ತುಂಬ ಇರ್ತವೆ. ಸೊ ಆ ಒಂದು ತೊಂದರೆಯಿಂದ ನಮ್ಮದೇನು ವಿದ್ಯುತ್ ಶಕ್ತಿ ಇರ್ಬೋದು ಅಥವಾ ಅಣುಶಕ್ತಿ ಇವ್ಯಾವುಗಳು ನಮಗೆ ಅಷ್ಟು ಪ್ರಚಲ ಆಗಲಿ ಬರಲಿಲ್ಲ. ಸೊ ನಮಗೆ ಈಗ ಸಾಧ್ಯತೆ ಹೊಂದಿರೋದಂಥ ದ್ರವ ಮೂಲದ ಇಂಧನವಾಗಿ ಜೈವಿಕ ಇಂಧನ. ಸೊ ಈಗ ಜೈವಿಕ ಇಂಧನ ಅಂದರೆ ಆಗಲೇ ಹೇಳಿದೆ, ಜೀವಿಗಳಿಂದ ಬರುವಂಥ ಒಂದು ಇಂಧನ ಇದು. ಸೊ ಜೀವಿ ಯಾವ್ದಾರಾಗಿರ್ಬೋದು, ಸಸ್ಯ ಮೂಲ ಇರ್ಬೋದು, ಪ್ರಾಣಿ ಮೂಲ ಇರ್ಬೋದು, ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ ಏಕ ಜೀವಿಗಳಿಂದನೂ ಸಹ ಇವೊಂದನ್ನು ತಯಾರು ಮಾಡ್ಬೋದು. ಈ ಸಸ್ಯ ಮೂಲ ಅಂತಂದ ತಕ್ಷಣ ನಮಗೆ ಎಣ್ಣೆ ಬೀಜಗಳಿಂದ ಬರುವಂಥ ಮೂಲ. ಸಸ್ಯದಲ್ಲಿ 150 ಹೆಚ್ಚು ಜಾತಿ ಸಸ್ಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದೆ. ಹೊಂಗೆ ಇರ್ಬೋದು, ಬೇವಿರ್ಬೋದು, ಮತ್ತು ಖಾದ್ಯವಾಗಿರುವಂಥ ಸನ್ಫ್ಲವರ್, ಸೂರ್ಯಕಾಂತಿ ಇರ್ಬೋದು, ಗ್ರೌಂಡ್ ನೆಟ್, ಸೊ ಈ ಥರ ಸಸಾಮಮ್ ಇರ್ಬೋದು, ಇವೆಲ್ಲ ಎಣ್ಣೆ ಬೀಜಗಳು ಇದ್ದಾವೆ. ಸೊ ಇವುಗಳಿಂದ ನಾವು ಎಣ್ಣೆ ತೆಗೆದು ಎಣ್ಣೆಯಿಂದ ನಾವು ಇಂಧನನ ತಯಾರು ಮಾಡ್ಕೋಬೋದು. ಸೊ ಇದು ನಮಗೆ ಖಾದ್ಯ ತೈಲಗಳಾದಂತಹ ಸೂರ್ಯಕಾಂತಿ ಮತ್ತು ಶೇಂಗಾ ಇವುಗಳನ್ನೆಲ್ಲ ನಾವು ಮಾಡ್ತಾ ಹೋದರೆ ನಮಗೆ ಬೇಕಿರುವ ಅಡುಗೆಗೆ ಬೇಕಾಗಿರುವಂಥದ್ದನ್ನು ನಾವು ಆಮದು ಮಾಡ್ಕೋಬೇಕಾಗತ್ತೆ ಅನ್ನೋವಂಥ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರ ಈ ಒಂದು ನೀತಿಯನ್ನು ಮಾಡಿದೆ. ಜೈವಿಕ ಇಂಧನ ನೀತಿಯಲ್ಲಿ ನೀವು ಯಾವ ಖಾದ್ಯ ತೈಲಗಳನ್ನ ಉಪಯೋಗಿಸ್ತಿರೋ ರೀತಿಯಲ್ಲಿ ಒಂದು ನೀತಿಯನ್ನು ಮಾಡಿದೆ. ಸೊ ಈಗ ಉಳಿದಿರುವಂಥದ್ದು ನಮಗೆ ಅಖಾದ್ಯ ತೈಲಗಳು. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಮುಂಚಿನವರು ಪ್ರಚಲಿತವಾಗಿ ಉಪಯೋಗಿಸ್ತಾ ಇದ್ರು ನಮ್ಮ ರೈತರು ಹಳೆ ಕಾಲದ ತಾತ ಮುತ್ತಾಚಂದ್ರದಿಂದ ದೀಪದ ಎಣ್ಣೆ ಆಗಿ ಹೊಂಗೆ ಇರ್ಬೋದು, ಹಿಪ್ಪೆ ಇರ್ಬೋದು, ಇವನ್ನೆಲ್ಲ ಎಣ್ಣೆಗಳನ್ನ ನಾವು ಉಪಯೋಗಿಸ್ತಾ ಇದ್ವಿ. ಸೊ ಇದು ಮುಂದೆ ಹೆಜ್ಜೆ ಮುಂದೆ ಹೋಗಿ ಇದನ್ನೇ ನಾವು ಜೈವಿಕ ಇಂಧನ ತಯಾರು ಮಾಡೋದಕ್ಕೂ ಇವೇ ಸಸ್ಯಗಳನ್ನ ಉಪಯೋಗಿಸ್ಕೊಂಡು ಮುಂದುವರಿಯುವಂಥ ಒಂದು ಯೋಜನೆ ಆಯಿತು. ಸೊ ಇದರಲ್ಲಿ ಏನಾಗ್ತಾ ಇದೆ, ಹೊಂಗೆ ಮತ್ತು ಬೇವು, ಹಿಪ್ಪೆ, ಸಿಮರುಬ, ಸುರಹೊನ್ನೆ, ಅಮೂರ, ಈ ಥರ 6 ಜಾತಿ ಸಸ್ಯಗಳು ಏನಾಗ್ತದೆ, ಇವ್ಯಾವಕ್ಕೂ ಹೆಚ್ಚಿಗೆ ನೀರಿನ ಬೇಡಿಕೆ ಇರೋದಿಲ್ಲ. ಸೊ ಮುಂಚೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಹೊಂಗೆಗೆ ಯಾರು ನೀರು ಹಾಕ್ತವರಲ್ಲ, ಬೇವಿಗೆ ಅವಾಗೆ ಹುಟ್ಕೊಂಡು ಬಂದಿರುವಂಥವು ಯಾವುದೇ ಥರದ ಪೋಷಣೆ ಮಾಡಿದ್ದಿರಲಿಲ್ಲ,
1: ನೈಸರ್ಗಿಕವಾಗಿ
2: ಬೆಳೆದು ಬರ್ತದೆ. ಸೊ ಅಂಥವನ್ನ ನಾವು ಉಪಯೋಗಿಸ್ಕೊಂಡು ಅದರಿಂದ ಎಣ್ಣೆ ಅಂಶ ಜಾಸ್ತಿ ಇರುವಂಥ ಒಳ್ಳೊಳ್ಳೆ ಸಸ್ಯಗಳನ್ನ ನಾವು

0: ಐಡೆಂಟಿಫೈ ಮಾಡಿ ಈ ಆರು ಜಾತಿ ಸಸ್ಯಗಳನ್ನ ನಾವೀಗ ಎಲ್ಲ ರೈತ ಹೊಲಗಳ ಬದುಗಳಲ್ಲಿ ಹಾಗೂ ಜಮೀನಿನ ಆಸುಪಾಸು, ಇದು ವೇಸ್ಟ್ ಲ್ಯಾಂಡ್ ಅಂತ ಹೇಳ್ತೀವಿ ಅಂತ ಕಡೆ, ಮತ್ತೆ ರಸ್ತೆ ಬದುಗಳಲ್ಲೂ ಸಹ ಹಾಕೋದಕ್ಕೆ ನಾವು ಶಿಫಾರಸು ಮಾಡಿ 2007 ಇಲ್ಲಿವರೆಗೂ 17 ಲಕ್ಷ ಸಸಿಗಳನ್ನ ನಮ್ಮ ಜೈವಿಕ ಇಂಧನ ಉದ್ಯಾನದಿಂದ ರೈತರಿಗೆ ನೀಡಲಾಗಿದೆ. ಸೊ ಇದನ್ನ ಉಳ ಭೂಮಿಲಿ ಹಾಕಬಾರದು ಅನ್ನೋದು ಒಂದು ನೀತಿ. ಅದೇ ನಾನು ಆಗಲೇ ಹೇಳಿದ ಜೈವಿಕ ಇಂಧನ ನೀತಿಲಿ ಇದು ಒಂದಿದೆ, ಯಾಕೆಂದ್ರೆ ಸೇಮ್ ರೀಸನ್, ಫುಡ್ ಸೆಕ್ಯೂರಿಟಿ, ಆಹಾರದ ಒಂದು ಭದ್ರತೆಗೆ ನಾವು ಫಲವತ್ತಾದ ಭೂಮಿನ ಆಹಾರ ಬೆಳವಣಿಗೆ ಉಪಯೋಗಿಸ್ಕೊಂಡು ಏನು ಇವೆಲ್ಲ ವೆಸ್ಟ್ ಲ್ಯಾಂಡಲ್ಲಿ ಬೆಳೆಯುವಂಥ ತಾಕತ್ತಿರುವಂಥ ಈ ಸಸ್ಯಗಳನ್ನ ಬದುಗಳಲ್ಲಿ ಮತ್ತು ಬಂಜರು ಭೂಮಿಗಳಲ್ಲಿ ಹಾಕಿ ಅದರಲ್ಲಿ ಬರೋಷ್ಟು ಪ್ರಮಾಣದಲ್ಲಿ, ಈಗ ನಾವು ಸಾವಿರಾರು ಗಟ್ಟಲೆ ದುಡ್ಡು ಬರುತ್ತೆ ಅಂತ ಹೇಳಲ್ಲ, ಊಟದ ಜೊತೆ ಉಪ್ಪಿನಕಾಯಿ ಇದ್ದಂಗೆ ನಮಗೆ ಮುಖ್ಯವಾದ ಊಟ ಆಹಾರ ಧಾನ್ಯಗಳಿರ್ಬೋದು. ಇದರಿಂದ ಏನಾಗ್ತದೆ, ಬದುಗಳಲ್ಲಿ ಏನು ಬೆಳೆದಿರುವಂಥದ್ದು ಆ ಒಂದು ಎಷ್ಟು ಬರುತ್ತೋ ಅಷ್ಟನ್ನು ನಾವು ಬೀಜನ ಆಯ್ದು ಅದನ್ನು ಎಣ್ಣೆ ನಾವೇ ತಕ್ಕೋಬೋದು, ಸಂಘಗಳನ್ನ ಮಾಡಿಕೊಂಡು ಹಳ್ಳಿಗಳಲ್ಲಿ ಹಳ್ಳಿ ಮಟ್ಟದಲ್ಲೇ ಮಾಡ್ಕೋಬೋದು, ಇಲ್ಲ ಅದನ್ನು ಜೈವಿಕ ಇಂಧನ ಉದ್ಯಾನಕ್ಕೆ ಕೊಟ್ಟರುವೆ ನಾವು ಅದನ್ನು ಒಳ್ಳೆ ಬೆಲೆ ಕೊಟ್ಟು ತಗೊಳ್ಳುವಂಥ ಒಂದು ರೂಢಿ ಇದೆ. ಸೊ ಇವುಗಳಲ್ಲಿ ಎಣ್ಣೆ ತೆಗೆಯೋದು ಮೆಷಿನ್ಗಳು ಸಹ ನಮ್ಮ ಜೈವಿಕ ಇಂಧನ ಉದ್ಯಾನದಿಂದನೂ ಮಾರ್ಪಾಡು ಮಾಡಿ ಎಲ್ಲ ವಿತರಣೆ ಮಾಡಿದ್ದೀವಿ ಒಂದಷ್ಟು ಜನಕ್ಕೆ, ಸಂಘಗಳಿಗೆ. ಸೊ ಅವುಗಳ ಏನಾರ ನೀವು ಬೇಕು ಅಂತಂದರೆ, ರೈತ ಬಾಂಧವರಿಗೆ ಬೇಕು ಅಂದರೆ ಅವರೇ ನಬಾರ್ಡಿಂದನೂ ಸಹ ಅವರಿಗೆ ಸಹಾಯಧನ ಸಿಗ್ತದೆ. ಸೊ ಆ ಇದರಲ್ಲಿ ಸಹಾಯಧನದಲ್ಲಿ ಈ ಎಣ್ಣೆ ಬೀಜಗಳು ಏನು ನಿಮ್ಮಲ್ಲೇ ಇದೆ ಅದನ್ನು ನೀವೇ ಎಣ್ಣೆ ತೆಗೆದು ಎಣ್ಣೆನ ಉಪಯೋಗಿಸ್ಬೋದು, ಅವರೆಲ್ಲೇ ಉಪಯೋಗಿಸ್ಬೋದು, ಇಲ್ಲ ಅಂತಂದರೆ ಹಿಂಡಿಗಳನ್ನ ಹೊಲಗದ್ದೆಗಳು ಉಪಯೋಗಿಸ್ಬೋದು, ಎಣ್ಣೆನ ದೀಪದ ಎಣ್ಣೆ ಆಗಿರೋ ಉಪಯೋಗಿಸ್ಬೋದು, ಇಲ್ಲ ನಮಗೆ ಜೈವಿಕ ಇಂಧನ ಉದ್ಯಾನಕ್ಕೆ ಕೊಟ್ಟರೆ ಜೈವಿಕ ಇಂಧನ ತಯಾರು ಮಾಡೋದಕ್ಕೆ ನಾವು ಉಪಯೋಗಿಸ್ಕೊಳ್ತೀವಿ. ಸೊ ಈ ನಿಟ್ಟಿನಲ್ಲಿ ರೈತರುಗಳು ಸಂಘ ರಚನೆ ಮಾಡಿಕೊಂಡು ನಾವಾಗಲೇ 484 ಸಂಘಗಳನ್ನ ನಾವು ಮಾಡಿದ್ದೀವಿ. ಜೈವಿಕ ಇಂಧನ ಎಣ್ಣೆ ಬೀಜ ಹಾಗೂ ಇತರ ಉತ್ಪನ್ನಗಳ ಸಂಗ್ರಹಗಾರ ಸಹಕಾರ ಸಂಘ ಅಂತಂದ್ಬಿಟ್ಟು 484 ಸಂಘಗಳನ್ನ ಹಾಸನ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಅದು ಒಳ್ಳೆ ಕೆಲಸ ಮಾಡ್ತಾ ಇತ್ತು, ಆದರೆ 7-8 ವರ್ಷದಿಂದ ಅಧಿಕಾರಿಗಳ ಬದಲಾವಣೆಯಿಂದಾಗಿ ಸ್ವಲ್ಪ ಅದು ನೆನಗುದಿಗೆ ಬಿದ್ದಿದೆ. ಸೊ ಮುಂದೆ ಆ ಒಂದು ಮಾದರಿ ಇದೆ, ಆ ಮಾದರಿನ ನಾವು ಮುಂದುವರಿಸ್ಕೊಂಡು ಹೋದರೆ ತೋಟಗಾರಿಕಾ ಬೆಳೆಗಳಿಗಿರ್ಬೋದು ಅಥವಾ ಬೇರೆ ಬೇರೆ ಬೆಳೆಗಳಿಗೂ ಸಹ ಇದನ್ನು ಹಾಕ್ಕೊಂಡು ಅಲ್ಲೇ ತಯಾರು ಮಾಡಿ ಅಲ್ಲೇ ಒಂದು ಮಾರುಕಟ್ಟೆಯನ್ನು ತಯಾರು ಮಾಡುವ ಒಂದು ಅವಕಾಶ ಇರ್ತದೆ.
1: ಈ ಜೈವಿಕ ಇಂಧನ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಬೇಡಿಕೆಯನ್ನು ಪಡೆದುಕೊಂಡಿದೆ ಮತ್ತು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಇದು ಕೇವಲ ನಮ್ಮ ದೇಶದಲ್ಲಿ ಅಂತ ಅಲ್ಲ, ವಿಶ್ವದಾದ್ಯಂತ ಜೈವಿಕ ಇಂಧನಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇರ್ತಕ್ಕಂಥದ್ದು. ಯಾಕೆ ಇಷ್ಟೊಂದು ಮಹತ್ವ ಬಂತು ಇದಕ್ಕೆ?
0: ನೀವು ಮೊದಲನೇ ಪೀಠಿಕೆಯಲ್ಲಿ ಹೇಳಿದ್ರಿ, ನಾವು ಇದನ್ನ 85% ನಾವು ಹೊರದೇಶದಿಂದ ತರಿಸ್ಕೊಳ್ತೀವಿ, ಪೆಟ್ರೋಲಿಯಂ ಉತ್ಪನ್ನಗಳನ್ನ. ಸೊ ಇಲ್ಲೇ ತಯಾರು ಮಾಡುವಂಥದ್ದು ಅಂದ್ರೆ ನಮ್ಮ ಭಾರತ ರಾಷ್ಟ್ರದಲ್ಲೇ ತಯಾರು ಮಾಡುವಂಥದ್ದು 15% ಸೊ ಮಿಕ್ಕಿದ್ದೆಲ್ಲ ಹೊರಗಡೆಯಿಂದ ಬರುವಾಗ ವಿದೇಶಿ ವಿನಿಮಯ ಹೆಚ್ಚಿರ್ತದೆ. ಸೊ ವಿದೇಶಿ ವಿನಿಮಯ ಅದನ್ನ ಖರ್ಚು ಜೊತೆಗೆ ಬೆಲೆನೂ ಅಷ್ಟೇ ಏರಿಳಿತ ಹೆಚ್ಚಿಗೆ ಇರ್ತದೆ. ಅಲ್ಲಿ ಡಾಲರ್ ಬೆಲೆ ಈಗೆಲ್ಲ ನೋಡ್ತಾ ಇದ್ದೀರಾ, ಯುದ್ಧ ಆದಾಗ ಹಾರ್ಮೋಸ್ ಬಂದ್ ಮಾಡಿದಾಗ ಆಗಿರುವಂತ ಇದು
1: ಪರಿಣಾಮ
0: $60 $120 ವರೆಗೂ ಹೋಗಿರುವಂತದ್ದನ್ನ ನಾವು ಬ್ಯಾರಲ್ಗೆ ನೋಡಿರುವಂತದ್ದು ಆಗ್ತಾ ಇದೆ. ಸೊ ಇವೆಲ್ಲ ಏರಿಳಿತಗಳು ಆಗುತ್ತೆ ಅನ್ನೋ ಒಂದು ಇದು. ಮತ್ತೆ ಮುಖ್ಯವಾಗಿರೋದು ಅಂತಂದ್ರೆ ಇಲ್ಲಿ ಲೋಕಲಲ್ಲೂ ಸಹ ಸಿಗೋದು ಅವಕಾಶಗಳು ಅಷ್ಟೇ. ಈಗ ಯುದ್ಧ ಬಂತು ಅಂದ್ರೆ ನಮ್ಗೆ ರೇಟ್ ಜಾಸ್ತಿ ಆಗೋದಲ್ಲದೆ ಲಭ್ಯತೆಯೂ ಇರೋದಿಲ್ಲ. ಸೊ ಲಭ್ಯತೆ ಕಮ್ಮಿ ಆದಾಗ ಇಲ್ಲಿ ಆಹಾಕಾರ ಶುರುವಾಗ್ತದೆ. ಸೊ ಆ ಒಂದು ಎಲ್ಲ ಉದ್ದೇಶದಿಂದ ನಮ್ಮಲ್ಲೇ ತಯಾರಾಗುವಂಥ ಇಂಧನಗಳ ಬಗ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟು ಇದನ್ನು 1972 ಶುರುವಾಗಿದೆ ಅದಲಿ ಇಂಧನದ ಬಗ್ಗೆ ಸಾಕಷ್ಟು ರಿಸರ್ಚ್ಗಳು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಬೆಂಕಿ ಹತ್ಕೊಂಡಾಗ ಆಗ ಬಾವಿ ತೋಡಕ್ಕೆ ಹೋಗೋದು ಅನ್ನೋ ರೀತಿಯಲ್ಲಿ ನಮ್ಮ ಈ ಒಂದು ಕೆಲಸಗಳಾಗ್ತಾ ಇದೆ. ಯಾಕೆಂದರೆ ಆವಾಗ ಮುಂಚಿಂದನೂ ನಾವು ಬದಲಿ ಇಂಧನದ ಬಗ್ಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಿದ್ರೆ ಸೊ ಈಗ ನಾವು ಆ ಒಂದು ತಲೆನೋವು ಇರ್ತಿರ್ಲಿಲ್ಲ. ಆದರೂ ಈ ಒಂದು ಸರ್ಕಾರದಿಂದ ಆಗ್ತಾ ಇದೆ, ಸೌರಶಕ್ತಿ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಬೇರೆ ದೇಶಗಳಲ್ಲಾಗಿರುವಂಥ ಪ್ರಮಾಣದಲ್ಲಿ ನಮಗೇನು ತೊಂದರೆಗಳಾಗಿಲ್ಲ. 4-5% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ರೇಟ್. ಆದರೆ ಬೇರೆ ದೇಶಗಳೆಲ್ಲ ನೀವು ನೋಡಿರೋಂಗೆ 12-25% ಒಂದು 50% ಆಗಿರುವಂಥವು ನೋಡ್ತಾ ಇದ್ವಿ ಬೇರೆ ರಾಷ್ಟ್ರಗಳಲ್ಲಿ. ಆ ಒಂದು ಸ್ಥಿತಿಯಲ್ಲಿ ಈಗ ನಮ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಏರೋ ಫ್ಯೂಯೆಲ್ ಅಂತ ಬರ್ತದೆ. ಏರೋಪ್ಲೇನ್ಗಳಿಗೆ ನಾವು ಫ್ಯೂಯಲ್ ಬಳಕೆ ಮಾಡುವಂಥದ್ದು ಸಸ್ಟೈನಬಲ್ ಒಂದು ಫ್ಯೂಯಲ್ ಒಂದು ಇದನ್ನು ತಯಾರು ಮಾಡಬೇಕಾದ ಈ ಒಂದು ಎಥನಾಲ್ ನಾವು ಉಪಯೋಗಿಸ್ತೀವಿ ಅದು ಶುಗರ್ ಕೇನಿಂದ ಬರುವಂಥದ್ದು. ಅದನ್ನು ನಾವು ಇದಕ್ಕೆ ಉಪಯೋಗಿಸೋಕ್ಕಾಗೋದಿಲ್ಲ, ಏರೋಪ್ಲೇನ್ಗಳಿಗೆ ಉಪಯೋಗಿಸೋಕ್ಕಾಗಲ್ಲ. ಆ ಒಂದು ಜಾಗದಲ್ಲಿ ನಮ್ದೇನು ಜೈವಿಕ ಇಂಧನ ಇದೆ ಎಣ್ಣೆ ಬೀಜದಿಂದ ಬಂದು ಮಾಡಿರೋಂಥ ಇದು ಉತ್ಕೃಷ್ಟವಾದಂಥ ಕ್ವಾಲಿಟಿ ಇರುವಂಥದ್ದು. ಹಾಗಾಗಿ ಇದನ್ನಷ್ಟೇ ಉಪಯೋಗಿಸ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ 1%ಷ್ಟು ಏನು ಏರೋ ಫ್ಯೂಯಲ್ ಇರ್ತದೆ ಅದನ್ನು ನಾವು ಈ ಒಂದು ಇಂಧನದಿಂದ ಸಾವಯವ ಅಂತ ಏನು ಹೇಳ್ತೀವಿ ಅಥವಾ ಬಯೋಫ್ಯೂಯಲ್ ಅಂತ ಏನು ಹೇಳ್ತೀವಿ ಇದರಿಂದ ಉಪಯೋಗಿಸ್ಬೇಕು ಅನ್ನೋದು.

0: ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡಿ ಅದನ್ನು 60 ಡಿಗ್ರಿ ಸೆಂಟಿಗ್ರೇಡಲ್ಲಿ 2 ಅವರ್ಸ್ 120 ನಿಮಿಷ ಅದನ್ನು ಕಾಯಿಸಿದಾಗ ಅದು 2 ಪದರವಾಗಿ ಬೇರ್ಪಡುತ್ತೆ. ಈ ಮೇಲ್ಪದರ ಡೀಸೆಲ್ ಇರುತ್ತೆ, ಕೆಳಗಡೆ ಪದರದಲ್ಲಿ ಗ್ಲಿಸರಿನ್ ಅಂತ ಉತ್ಪನ್ನ ಇರುತ್ತೆ. ಸೊ ಈ ಗ್ಲಿಸರಿನ್ನ ತೆಗೆದುಬಿಟ್ಟು ಅಂದರೆ ಇದನ್ನು ಡಿಕ್ಯಾಂಟ್ ಮಾಡಿ ಮೇಲ್ಗಡೆ ಇದನ್ನು ನಾವು ಬಯೋಡೀಸೆಲ್ನ ಹಾಟ್ ವಾಟರ್ ವಾಶ್ ಮಾಡಿದಾಗ ಪ್ಯೂರ್ ಕ್ವಾಲಿಟಿ ಡೀಸೆಲ್ ಸಿಗುತ್ತೆ.
1: ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಗ್ಲಿಸರಿನ್ ಇರುತ್ತಾ ಅಥವಾ ಬಯೋಫ್ಯೂಲ್ ಇರುತ್ತೆ?
0: 10% ಗ್ಲಿಸರಿನ್ ಇರುತ್ತೆ, 90% ಬಯೋಡೀಸೆಲ್ ಇರುತ್ತೆ.
1: ಆಮೇಲೆ ಅದನ್ನು ನಾವು ಜೈವಿಕ ಇಂಧನವಾಗಿ
0: ಬಳಕೆಯನ್ನು ಅದು ಡೈರೆಕ್ಟ್ ಆಗಿ ಏನು ಡೀಸೆಲ್ ಉಪಯೋಗಿಸ್ತಿದ್ರಿ ಅದರ ಬದಲಿ ಇದನ್ನು ಉಪಯೋಗಿಸ್ಬೋದು. ಈಗ B6 & above ಇರೋ ವೆಹಿಕಲ್ಸ್ ಎಲ್ಲದಕ್ಕೂ ಅದು ಉಪಯೋಗಿಸುವಂಥ ಒಂದು ಕ್ಷಮತೆ ಇರ್ತದೆ. ಈಗ ನಮ್ಗಲ್ಲಿ ಲಭ್ಯತೆ ಕಮ್ಮಿ ಇರೋದ್ರಿಂದ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸೋದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. 5% 10% ನಾವು ಉಪಯೋಗಿಸಿ ಅಂದರೆ 5% ಬಯೋಡೀಸೆಲ್ ಹಾಕಿದ್ರೆ ಇನ್ನು 95% ಡೀಸೆಲ್ನ ಉಪಯೋಗಿಸ್ಕೊಂಡು ಮಿಶ್ರಣ ಮಾಡಿದ್ರೆ ಅದರದ್ದು ಹೆಚ್ಚಿಗೆ ಉಪಯೋಗ ಬರ್ತದೆ. ಉತ್ಪನ್ನ ಕಮ್ಮಿ ಇರೋದ್ರಿಂದ ಉತ್ಪನ್ನ ಹೆಚ್ಚಿಗೆ ಆಗೋವರೆಗೂ ನಾವು ಅದನ್ನು ಉಪಯೋಗಿಸ್ಬೋದು.
1: ನೇರವಾಗಿ ಬಳಕೆಯನ್ನು ಮಾಡಬಹುದು ನಮ್ಮ ವಾಹನ?
0: ಹೌದು, B100 ಅಂತ ಹೇಳ್ತೀವಿ. B100 ಮಾಡಿದ್ರೂ ಏನೂ ತೊಂದರೆ ಇಲ್ಲ, ಬಟ್ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ಕಂಟಿನ್ಯೂಸ್ ಅದನ್ನೇ ಯೂಸ್ ಮಾಡಬೇಕಾಗ್ತದೆ. ಯಾಕೆಂದರೆ ಮತ್ತೆ ಮಧ್ಯದಲ್ಲಿ ನಾವೇನಾದ್ರು ಬಯೋಡೀಸೆಲ್ನ ನಿಲ್ಲಿಸಿ ಡೀಸೆಲ್ಗೆ ಹೋದ್ವಿ ಅಂತಂದಾಗ ಅದರಲ್ಲಿ ಏನು ಕರಗದೇ ಇರೋವಂಥ ಕೆಲವು ಕಿಣಗಳಿರ್ತವೆ, ಪಾರ್ಟಿಕಲ್ಸ್ ಏನಾಗ್ತವೆ ಹೋಗಿ ಫಿಲ್ಟ್ರಲ್ಲಿ ಸಿಗಾಕೊಳ್ಳುತ್ತೆ. ಸೊ ಹಾಗಾಗಿ ಇದು ಬಯಾಲಜಿಕಲ್ ಇದಿರೋದ್ರಿಂದ ಸೊ ನಮಗೆ ಅದನ್ನು ಅದೇ ಇದರಲ್ಲಿ ಅದನ್ನು ಕರಗಿಸ್ಬೇಕಾಗ್ತದೆ. ಬಯೋಡೀಸೆಲನ್ನೇ ಯೂಸ್ ಮಾಡಿಕೊಂಡೆ ಅದು ಕರಗುತ್ತೆ. ಸೊ ಆ ಒಂದು ತೊಂದರೆ ಇರೋದ್ರಿಂದ ನಾವು ಒಂದ್ಸಲ ಯೂಸ್ ಮಾಡಿದ್ರೆ ಕಂಟಿನ್ಯೂಸ್ ಯೂಸ್ ಮಾಡಬೇಕು ಒಂದು. ಇನ್ನೊಂದು ಅದಕ್ಕೆ 100% ನಾವು ಯೂಸ್ ಮಾಡೋದಕ್ಕೆ ನಾವು ಶಿಫಾರಸು ಮಾಡೋದಿಲ್ಲ, ಯಾಕೆಂದರೆ ಲಭ್ಯತೆ ಕಮ್ಮಿ ಇರ್ತದೆ. ಸೊ ಪ್ರೊಡ್ಯೂಸ್ ಮಾಡಿದ್ದೆಲ್ಲ ನಾವು ಉಪಯೋಗಿಸ್ತಾ ಹೋದರೆ ಅದು ಸ್ವಲ್ಪ ಬೇರೆ ಲಭ್ಯತೆ ಇಲ್ಲದೆ ಇದ್ದ ಕಷ್ಟ ಆಗುತ್ತೆ ಅನ್ನೋ ಒಂದು ಮುನ್ನೆಚ್ಚರಿಕೆ.
1: ಈ ಜೈವಿಕ ಇಂಧನವನ್ನು ಏನಾದರೂ ನಮ್ಮ ಕೃಷಿಕರು ಅವರ ಮಟ್ಟದಲ್ಲೇ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ?
0: ಸಾಧ್ಯತೆ ಇದೆ, ಅಂದರೆ ಸಣ್ಣ ಪ್ರಮಾಣದಲ್ಲಿ ನಾವು ಮಾಡಿದ್ದೀವಿ, ಕೆಲವು ರಿಯಾಕ್ಟರ್ಸ್ಗಳನ್ನ ಮಾಡಿದ್ದೀವಿ, ಮಾಡ್ಬೋದು. ಆದರೆ ಕಾಸ್ಟ್ ಏನು ಅಷ್ಟು ಇರೋದಿಲ್ಲ, ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಬಟ್ ಅದೆಲ್ಲ ಅವೈಲಬಿಲಿಟಿ ಏನು ಲಭ್ಯತೆ ಏನಿರ್ತದೆ. ಈಗ ಹೊಂಗೆಯಿಂದ ಮಾಡಿದಾಗ ಹೊಂಗೆ ಬೀಜದ ಲಭ್ಯತೆ ಕೇವಲ 3 ತಿಂಗಳಿರ್ತದೆ. ಸೊ 3 ತಿಂಗಳಲ್ಲಿ ನಾವು ಎಷ್ಟು ಕಲೆಕ್ಟ್ ಮಾಡ್ತೀವಿ ಅಷ್ಟನ್ನಷ್ಟೇ ನಾವು ಎಣ್ಣೆ ತೆಗೆದು ಎಣ್ಣೆಯಿಂದ ಬಯೋಡೀಸೆಲ್ ಮಾಡ್ಬೋದು. ಅದನ್ನು 1 ತಿಂಗಳ ಅಥವಾ 2 ತಿಂಗಳಲ್ಲಿ ಮುಗಿಸಿದ್ರೆ ಸೊ ನೆಕ್ಸ್ಟಿಗೆ ಇರೋದಿಲ್ಲ, ಅದು ಒಂದಿರುತ್ತದೆ. ಇನ್ನೊಂದು ಲೇಬರ್ಸ್ ಏನು ಡಿಪೆಂಡ್ ಆಗ್ತೀವಲ್ಲ, ಅದರಲ್ಲೂ ಸಹ 4 ತಿಂಗಳು 5 ತಿಂಗಳು ಅಷ್ಟೇ ಅವ್ರಿಗೆ ಕೆಲಸ ಕೊಡ್ತೀವಿ, ಮಿಕ್ಕಿದ್ದಲ್ಲೇ. ಆ ಇದರಲ್ಲಿ ಸ್ವಂತ ಉಪಯೋಗಿಸೋದಕ್ಕೆ ಅವ್ರದ್ದೇ ಆದ ಪರ್ಸನಲ್ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ನಮ್ಮಲ್ಲಿ ಮಾಡೆಲ್ಸ್ಗಳು ಇದ್ದಾವೆ, 10 ಲೀಟ್ರು 20 ಲೀಟ್ರು 25 ಲೀಟ್ರು 100 ಲೀಟ್ರದ್ದು ಇದೆ.
1: ಇನ್ನು ಈ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ಉಪ ಉತ್ಪನ್ನಗಳು ಕೂಡ ದೊರೆಯುತ್ತೆ. ಯಾವೆಲ್ಲ ಉಪ ಉತ್ಪನ್ನಗಳು ಈ ಸಂದರ್ಭದಲ್ಲಿ ದೊರೆಯುತ್ತೆ?
0: ನಾವೇನು ಜೈವಿಕ ಇಂಧನ ಸಸ್ಯಗಳು ಹೇಳಿದೆ, ಸೊ ಈ 6 ಜಾತಿ ಸಸ್ಯಗಳಲ್ಲಿ ನಿಮಗೆ ಮೊದಲನೇದಾಗಿ ಸಿಗುವಂಥದ್ದು ಎಲೆ. ಏನು ಎಲೆಗಳಿರ್ತವೆ ಅದನ್ನು ನಾವು ಹಸಿರೆಲೆ ಗೊಬ್ಬರ ಆಗಿ ಉಪಯೋಗಿಸ್ಬೋದು. ಮೊದಲನೇ ಉತ್ಪನ್ನ ವೇಸ್ಟ್ ಆಗಿ ನಾವು ತವರ್ತೀವಲ್ಲ ಇದನ್ನು ಮರ ಸವರಿದಾಗ, ಅದರ ಎಲೆಯನ್ನು ನಾವು ಭೂಮಿಗೆ ಸೇರಿಸಿದ್ರೆ ಒಳ್ಳೆ ಒಂದು ಹಸಿರೆಲೆ ಗೊಬ್ಬರ ಆಗ್ತದೆ. ಅದಾದ ನಂತರ ಎಲ್ಲದಕ್ಕೂ ಸಿಪ್ಪೆ ಇರುತ್ತೆ, ಏನು ಬೀಜಗಳಿದೆ, ಬೀಜದ ಮೇಲ್ಗಡೆ ಒಂದು ಕವರಿಂಗ್ ಇರ್ತದೆ. ಹೊಂಗೆ ನೋಡಿದಿರಾ, ಎಲ್ಲ ನಾವೇನು ಎಣ್ಣೆ ಬೀಜ ಸಾಮಾನ್ಯವಾಗಿ ಎಲ್ಲದರಲ್ಲೂ ಇದೆ. ಸೊ ಆ ಕೋಟ್ ಸೀಟ್ ಕೋಟ್ ಇದೆಲ್ಲ ಅದನ್ನು ಓಪನ್ ತೆಗೆದು ನಾವು ಬೀಜನ ಬೇರ್ಪಡಿಸ್ತೀವಿ. ಸೊ ಕೋಟಿಂದನೂ ಸಹ ನಾವು ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆಯಿಂದನೂ ಸಹ ಇಂಧನ ಅಂದರೆ ಬ್ರಿಕೆಟಿಂಗ್ ಅಂತ ಹೇಳ್ತೀವಿ. ಅಂದರೆ ಅವನ್ನು ಏನು ಕೋಲ್ ಯೂಸ್ ಮಾಡ್ತೀವಲ್ಲ ಇದ್ಲು ಥರ ಇದನ್ನು ಉಪಯೋಗಿಸ್ಬೋದಾಗಿರ್ತದೆ. ಇದನ್ನು ಇದ್ಲು ಮಾಡಬೇಕಾದ್ರೆ ಅದನ್ನು ಬ್ರಿಕೆಟಿಂಗಿಗೂ ನಾವು ಅದನ್ನು ಉಪಯೋಗಿಸ್ಬೋದು. ನಂತರ ಬೀಜ ಬರುತ್ತೆ, ಸೊ ಬೀಜದಿಂದ ಎಣ್ಣೆ ತೆಗಿತೀವಿ. ಸೊ ಎಣ್ಣೆ ತೆಗೆದಾಗ ಮುಖ್ಯವಾಗಿರುವಂಥ ಒಂದು ಒಳ್ಳೆ ಉತ್ಪನ್ನ ಅಂತಂದರೆ ಹಿಂಡಿ. ಸೊ ಹಿಂಡಿ ರೈತರಿಗೆ ಬಹಳ ಇಷ್ಟಪಡುವಂಥ ಒಂದು ಗೊಬ್ಬರ ಆಗಿರ್ತದೆ. ಅದರಲ್ಲೂ ತೋಟಗಾರಿಕಾ ಬೆಳೆಗಳಿಗೆ ಇದರಲ್ಲಿ ಶುಂಠಿ ಇರ್ಬೋದು, ತೆಂಗಿರ್ಬೋದು,
1: ಅಡಿಕೆ
0: ಎಲ್ಲ ಥರ ಇದು ಬಾಳೆ ಇದೆಲ್ಲದರಲ್ಲೂ ಒಳ್ಳೆಯ ಉತ್ಪನ್ನವಾಗಿ ಇದನ್ನು ಉಪಯೋಗಿಸ್ತಾರೆ. ಸೊ ಇದೊಂದು, ಮತ್ತು ಜೈವಿಕ ಇಂಧನ ಬರ್ತದೆ, ಎಣ್ಣೆಯಿಂದ ನಾವು ಜೈವಿಕ ಇಂಧನ ತಯಾರು ಮಾಡ್ತೀವಿ. ಆಗ ಗ್ಲಿಸರಿನ್ ಬರುತ್ತೆ ಉತ್ಪನ್ನವಾಗಿ. ಆ ಗ್ಲಿಸರಿನ್ನು ಸಹ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಏನು ನಾವು ಮೇಕಪ್ ಮಾಡೋದಕ್ಕಾಗಲಿ ಅಥವಾ ಔಷಧಿ ಇದರಲ್ಲಿ ಇದನ್ನು ಭಾಳ ಪ್ರಯೋಜನಕಾರಿಯಾಗಿರ್ತದೆ. ಅದರಲ್ಲೂ ಲೀಟ್ರಿಗೆ 20 ರೂಪಾಯಿ ಅಷ್ಟು ಒಳ್ಳೆ ಬೆಲೆನೂ ಸಹ ಇರ್ತದೆ ಇದಕ್ಕೆ. ಸೊ ಇಲ್ಲಿ ಯಾವುದೇ ಥರದ ವೇಸ್ಟೇಜ್ ಅನ್ನೋದೊಂದು ಯಾವುದೇ ಥರದ ಮಾತುಗಳಿರಲ್ಲ. ಸೊ ಪ್ರತಿಯೊಂದು ಉಪ ಉತ್ಪನ್ನವೂ ಸಹ ಇದಕ್ಕೆ ಬೆಲೆ ಬಾಳುವಂಥದ್ದು ಇರ್ತದೆ, ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಬೇರೆ ಬೇರೆ ರೀತಿ ಇರ್ತದೆ.
1: ಈಗ ಹಿಂಡಿ ಬಗ್ಗೆ ತಾವು ಹೇಳಿದ್ರಿ ಸರ್, ಯಾವೆಲ್ಲ ಹಿಂಡಿಗಳು ಹೆಚ್ಚಾಗಿ ನಮಗೆ ದೊರಕುತ್ತೆ, ಅದನ್ನು

0: ಹೇಗೆ ನಾವು ಕೃಷಿನಲ್ಲಿ ಬಳಕೆ ಮಾಡಬಹುದು, ಏನೆಲ್ಲ ಉಪಯೋಗಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಡಿ.
1: ರೈತರಿಗೆ ಬಹಳ ಅಚ್ಚುಮೆಚ್ಚಾಗಿದೆ, ಅದರಲ್ಲೂ ಸಾವಯವ
0: ಇತ್ತೀಚೆಗಂತೂ ಹೆಚ್ಚು ಬೇಡಿಕೆ ಇದೆ ಸರ್.
1: ಸಾವಯವ ಕೃಷಿ ಮಾಡೋರಂತೂ ಇದನ್ನ ಚಿನ್ನ ಖರೀದಿ ಮಾಡ್ದಂಗೆ ಮಾಡ್ತಾರೆ. ಈಗ ನಮ್ಮ ಜೈವಿಕ ಇಂಧನ ಉದ್ಯಾನದಲ್ಲಿ ನಾವು ತಯಾರು ಮಾಡುವಂಥ ಯಾವುದು ಎಷ್ಟು ತಯಾರು ಮಾಡ್ತೀವಿ ಅಷ್ಟನ್ನು ಒಂದು ದಿನ ಎರಡು ದಿನ ಮ್ಯಾಕ್ಸಿಮಮ್ ಒಂದು ವಾರ ಇರುತ್ತೆ, ಬಿಟ್ಟರೆ ಎಲ್ಲರೂ ಹಾಟ್ ಕೇಕ್ ಹಂಗೆ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಇದು ತೆಂಗು ಬೆಳೆಗೆ ಮತ್ತು ಅಡಿಕೆ ದೀರ್ಘಾವಧಿ ಬೆಳೆಗಳಿಗೆ ತುಂಬ ಚೆನ್ನಾಗಿ ಉಪಯೋಗಿಸ್ತಾರೆ ನಮ್ಮ ರೈತರು. ಅದರಲ್ಲಿ ತೆಂಗಿಗಾದರೆ ವರ್ಷಕ್ಕೆ 5 kg ಉಪಯೋಗಿಸ್ತಾರೆ, ಬುಡಕ್ಕೆ ಹಾಕೋದಕ್ಕೆ 2 ಬಾರಿ ಉಪಯೋಗಿಸೋಕ್ಕೆ ಶಿಫಾರಸ್ಸಿದೆ. ಒಂದು ಹಿಂಗಾರು ಒಂದು ಮುಂಗಾರಲ್ಲಿ 2.5-2.5 kg ಹಾಕುವಂಥದ್ದು. ಸೊ ಅದೇ ಅಡಿಕೆಗೆ ಹೋದಾಗ ವರ್ಷಕ್ಕೆ 2 kg ಅಂತ ಅಂದ್ಬಿಟ್ಟು ಅದು ಶಿಫಾರಸ್ಸಿದೆ. ಸೊ ಇವನ್ನು ಸಹ ನಾವು ಬುಡಕ್ಕೆ ಹಾಕೋದಲ್ಲ, ಅದರಿಂದ ಸ್ವಲ್ಪ ದೂರ 3 ಅಡಿ ದೂರ ತೆಂಗಿಗೆ, ಅಡಿಕೆಯಲ್ಲಾದರೆ 1 ಅಡಿ ದೂರದಲ್ಲಿ ಇದನ್ನು ಹಾಕಿ ಅದನ್ನು ಮಣ್ಣಿಗೆ ಮುಚ್ಚಬೇಕು. ನಮ್ಮ ರೈತರು ಏನು ಮಾಡ್ತಾರೆ, ಹಾಗೇನೆ ಚೆಲ್ಬಿಟ್ಟು ಹೋಗ್ತಾರೆ. ಅದು ಚೆಲ್ಲಿದಾಗ ಏನು ಸಾರಜನಕ ಆವಿ ಆಗುತ್ತೆ ನೀರು ಬಿದ್ದಾಗ. ಸೊ ಹಾಗಾಗಿ ಅಷ್ಟು ಪರಿಣಾಮಕಾರಿಯಾಗಿ ಅದು ಗಿಡಗಳಿಗೆ ಸಿಗಲ್ಲ. ಸೊ ಇನ್ನೊಂದು ಶುಂಠಿಲಿ, ಶುಂಠಿಲಿ ಯಥೇಚ್ಛವಾಗಿ ಉಪಯೋಗಿಸ್ತಾರೆ. ಇದನ್ನ ಕೊಟ್ಟಿಗೆ ಗೊಬ್ಬರದ ಜೊತೆ ಇದನ್ನು ಹಾಕ್ತಾರೆ. ಶಿಫಾರಸಿರೋದು 6 ಕ್ವಿಂಟಲ್ ಪ್ರತಿ ಎಕರೆಗೆ. ಸೊ ಕೊಟ್ಟಿಗೆ ಗೊಬ್ಬರದ ಜೊತೆ ಇದನ್ನು ಮಿಶ್ರಣ ಮಾಡಿದಾಗ ಕಮ್ಮಿ ಉಪಯೋಗಿಸ್ಬೋದು. ಇದರಲ್ಲಿ ಹೆಚ್ಚಿನ ರೈತರು ಫಾಲೋ ಮಾಡ್ತಿರೋದು ಏನು ಅಂತಂದ್ರೆ ಶುಂಠಿ ಗುಣಿಗೆ ಹಾಕ್ತಾರೆ, ಅದು ಬಹಳ ಒಳ್ಳೆಯ ಒಂದು ಪದ್ಧತಿ. ಇಡೀ ಮಣ್ಣಿಗೆ ಹಾಕಿದ್ರೆ ಅದು ಸಾಲೋದಿಲ್ಲ. ಸೊ ಇದರಲ್ಲಿ ಗುಣಿಗೆ ಹಾಕಿದಾಗ ಅವೇನು ಕೀಟಗಳು ಬರ್ತವೆ ಆ ಒಂದು ಶುಂಠಿಗೆ ಇದನ್ನ ಇದು ಮಾಡೋದಕ್ಕೆ, ಸೊ ಅವುಗಳನ್ನ ಅವಾಯ್ಡ್ ಮಾಡುತ್ತೆ. ಯಾಕಂದ್ರೆ ಇದು ವಾಸನೆ ಬಂದಾಗ ಅಸಿಡೆರೆಕ್ಟಿನ್ ಇರುತ್ತೆ, ಇದರಲ್ಲಿ ಆ ಒಂದು ಕೀಟನಾಶಕ ಗುಣಗಳು ಸಹ ಇರೋದ್ರಿಂದ ಸೊ ಅಲ್ಲಿಗೆ ಹುಳಗಳು ಬರೋದಿಲ್ಲ. ಒಂದು ಮತ್ತೆ ಅದರಲ್ಲಿ ಸಾರಜನಕ, ಪೊಟ್ಯಾಷಿಯಂ ಮತ್ತೆ ಇದು ರಂಜಕ ಸಹ ಇರ್ತದೆ ಇದರಲ್ಲಿ NPK ಇರೋದ್ರಿಂದ, ಅದರಿಂದನೂ ಸಹ ಫಲವತ್ತತೆ ಹೆಚ್ಚಾಗ್ತದೆ. ಸೊ ಶುಂಠಿಲಿ ಅದಾಯ್ತು. ಹಾಗೆ ಬಾಳೆಲೂ ಅಷ್ಟೇ, ಬಾಳೆಗೂವೆ 4-5 kg ಹಾಕ್ತಾರೆ ರೈತ ಬಾಂಧವರು. ಅಂದರೆ ಕೊಟ್ಟಿಗೆ ಗೊಬ್ಬರ ಸಿಕ್ಕಿದ್ರೆ ಅದನ್ನು ಸಮ ಪ್ರಮಾಣದಲ್ಲಿ ಹಾಕ್ತಾರೆ, ಇಲ್ಲ ಅಂತಂದರೆ 4-5 kg ಅಷ್ಟು ಉಪಯೋಗಿಸ್ಕೊಂಡು ಅಲ್ಲಿ ಕಾಮ್ ವಿವಿಲ್ ಅಂತ ಬರ್ತದೆ. ಸೊ ಅದನ್ನು ಅವಾಯ್ಡ್ ಮಾಡುತ್ತೆ. ಇದೊಂದು ಭಾಳ ಒಳ್ಳೆಯ ಒಂದು ಔಷಧಿ ಅಂತಲೇ ಹೇಳ್ಬೋದು. ಹೊಂಗೆ ಹಿಂಡಿನೂ ಆಗುತ್ತೆ, ಬೇವಿನ ಹಿಂಡಿ ಎರಡಲ್ಲೂ ಉಪಯೋಗಿಸ್ಬೋದು. ಲಭ್ಯತೆ ಇರೋದ್ರಿಂದ ಎರಡೂ ಇರುತ್ತೆ. ಹೊಂಗೆ ಹಿಂಡಿಲಾದರೆ ನಿಮ್ಗೆ ಕರಂಜಿನ್ ಅಂತ ಒಂದು ಕೀಟನಾಶಕ ಗುಣ ಇರುವಂಥ ಒಂದು ಅಂಶ ಇದೆ, ಬೇವಲ್ಲಾದರೆ ಅಸಿಡೆರೆಕ್ಟಿನ್. ಸೊ ಇವೆರಡೂ ತುಂಬ ಚೆನ್ನಾಗಿ ಈ ಒಂದು ಸಾವಯವ ಕೃಷಿಯಲ್ಲಿ ಮತ್ತು ದೀರ್ಘಾವಧಿ ಬೆಳೆಗಳಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ರೈತರು ಇದನ್ನು ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾರೆ. ವೆಜಿಟೇಬಲ್ಸ್ಗಳಲ್ಲೂ ಅಷ್ಟೇ, ನಾವು ಇದು ಬೆಳಿತೀವಲ್ಲ ಅದರಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ಬೇವಿನ ಎಣ್ಣೆ ಉಪಯೋಗಿಸ್ತಾರೆ. ವೆಜಿಟೇಬಲ್ಸಲ್ಲಿ ಮುಖ್ಯ ಅಂತ ಇನ್ನೂ ಹೆಚ್ಚಿಗೆ ಪ್ರಚಲಿತ ಇರೋದು ಅಂತಂದರೆ ಬೇವಿನ ಎಣ್ಣೆ ಹೊಡೆಯೋದು. ಹೊಂಗೆ ಎಣ್ಣೆನೂ ಸ್ಪ್ರೇ ಮಾಡ್ತಾರೆ, ಬೇವಿನ ಎಣ್ಣೆನೂ ಸ್ಪ್ರೇ ಮಾಡ್ತಾರೆ. ಏನು ಸಕಿಂಗ್ ಇನ್ಸೆಕ್ಟ್ಸ್ ಅಂತ ಏನು ಹೇಳ್ತೀವಿ, ಕಸ ಇರೋ ಕೀಟಗಳಿಗೆ ಇದು ಭಾಳ ಒಂದು ಒಳ್ಳೆಯ ರಾಮಬಾಣ ಅಂತಲೇ ಹೇಳ್ಬೋದು. ಬೇರೆ ಕೆಮಿಕಲ್ಸ್ ಹೊಡೆಯೋ ಬದಲು ಇದು ಹೊಡೆದಾಗ ನೈಸರ್ಗಿಕವಾಗೂ ಅಂದರೆ ಸಾರ್ವಜನಿಕ ಮತ್ತು ಇದು ಇರ್ತದೆ, ಅಂದರೆ ಅದರಲ್ಲಿ ವಾತಾವರಣಕ್ಕೆ ತೊಂದರೆ ಆಗದೇ ಇರೋವಂಥ ರೀತಿಯಲ್ಲಿ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಸೊ ಆ ಇದರಲ್ಲಿ ಕೀಟನಾಶಕಗಳು ಹೊಡೆದ ಬಳಸ್ತಲೇ ಕೀಟಗಳನ್ನ ಕಂಟ್ರೋಲ್ ಮಾಡಬಹುದಾಗಿರ್ತದೆ.
0: ಈ ಯಾವುದೇ ಹಿಂಡಿಯಲ್ಲಿ ಏನೆಲ್ಲ ಪೋಷಕಾಂಶಗಳಿರುತ್ತೆ ಸರ್, ಅದು ಗಿಡಗಳ ಬೆಳವಣಿಗೆಗೆ ಹೇಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ?
1: ಇದರಲ್ಲಿ ನಾನಾಗಲೇ ಹೇಳ್ದಂಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಮೂರರಲ್ಲಿ ಇರ್ತದೆ. ಸೊ ಅದರಲ್ಲಿ ಹೆಚ್ಚಿಗೆ ಇರುವಂಥದ್ದು ಅಂದರೆ ನಮ್ಮ ಬೇವಿನ ಹಿಂಡಿಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ, 3.9% ಮತ್ತು ನೈಟ್ರೋಜನ್ ಇರ್ತದೆ. ಇನ್ನು 1% ರಂಜಕ ಪೊಟ್ಯಾಶ್ ಇರುತ್ತೆ. ಹಾಗೆಯೇ ಹೊಂಗೆ ಹಿಂಡಿಲೂ ಚೆನ್ನಾಗಿದೆ, ಆದರೆ ಅದರಲ್ಲಿ 3% ಇರ್ತದೆ, ಇದರಲ್ಲೂ 1.2% ಅದು 1% ಏನೋ ರಂಜಕ ಪೊಟ್ಯಾಶ್ ಇರುತ್ತೆ. ಸೊ ಇದರಲ್ಲಿ ಏನು ಮುಖ್ಯ ಆಗಲೇ ಹೇಳಿದಾಗೆ ಇದರಲ್ಲಿ ಅಸಿಡೆರೆಕ್ಟಿನ್ ಮತ್ತು ಕರಂಜಿನ್ ಕಂಟೆಂಟ್ ಇದೆಯಲ್ಲ, ಅದು ಒಂದು ಅಡ್ವಾಂಟೇಜ್. ನೀವೇನು ಬೇರೆ ಗೊಬ್ಬರಗಳು ಹಾಕಿದಾಗ ಬರೋದಕ್ಕಿಂತ ಇದರಲ್ಲಿ ಕೀಟಗಳನ್ನು ಅವಾಯ್ಡ್ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಹಾಗಾಗಿ ಇವೆರಡೂ ತುಂಬ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದೆ. ಸೊ ಹಿಪ್ಪೆ ಹಿಂಡಿನೂ ತುಂಬ ಚೆನ್ನಾಗಿದೆ, ಮತ್ತು ಸುಮೆರುಬ ಹಿಂಡಿ, ಹಾಗೆಯೇ ಕ್ಯಾಲೋಫಿಲಮ್ ಮತ್ತು ಅಮೂರ, ಇವು 4 ಥರದ ಇದರಲ್ಲೂ ಚೆನ್ನಾಗಿದೆ, ಹಿಂಡಿಗಳ ಒಳ್ಳೆ ಪ್ರಾಮುಖ್ಯತೆ ಇದೆ. ಆದರೆ ನಮ್ಮಲ್ಲಿ ಉತ್ಪಾದನೆ ಕಮ್ಮಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡ್ತಾ ಇಲ್ಲ. ಯಾಕೆಂದರೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ಆವಾಗ ತೊಂದರೆಗಳಾಗ್ಬೋದೇನೋ. ಆದರೆ ಒಳ್ಳೆ ಗುಣಗಳಂತೂ ಇದೆ ತೋಟಗಾರಿಕೆ ಬೆಳೆಗಳ, ಇವನ್ನು ಸಹ ಉಪಯೋಗಿಸ್ಬೋದಾಗಿರುತ್ತೆ.
0: ಅನೇಕ ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತು ಅದು ಬರದ ಹಾಗೆ ತಡೆಯಲಿಕ್ಕೂ ಕೂಡ ಇದು ಸಹಾಯಕವಾಗುತ್ತೆ.
1: ಹೌದು,
0: ಇದರ ಬಳಕೆಯನ್ನು ಮಾಡಿದ್ರೆ ಸಾಕು ಅನೇಕ ರೋಗ ಮತ್ತು ಕೀಟಗಳನ್ನು ನಾವು ದೂರದಲ್ಲಿ ಇಡಬಹುದು. ಯಾವುದೇ ಹಿಂಡಿ ಆಗಲಿ ಸರ್, ಲಭ್ಯತೆ ಎಲ್ಲಿ ದೊರಕುತ್ತೆ ಕೃಷಿಕರಿಗೆ, ಹೇಗೆ ಅದನ್ನು ಪಡಿತಕ್ಕಂಥದ್ದು?
1: ಅದೇ ಜೈವಿಕ ಇಂಧನ ಉದ್ಯಾನದಲ್ಲಿ ಮಡೆನೂರಿನಲ್ಲಿದೆ, ಕೃಷಿ ಕಾಲೇಜು ಆಪೋಸಿಟ್ ಇರುವಂತಹ, ಇದು ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯಗೆ ಸೇರಿದಂತಹ ಒಂದು ಸಂಸ್ಥೆ. ಸೊ ಇಲ್ಲಿ ನಿಮಗೆ

0: ಗೆ ಮತ್ತು ಬೇವಿನ ಹಿಂಡಿಗಳು ಸಿಗ್ತವೆ. ಹೊಂಗೆ ಹಿಂಡಿ ಎರಡೂ 45 ರೂಪಾಯಿ ಹಂಗೆ. ಮತ್ತು ಎಣ್ಣೆಗಳು ಸಹ ಸಿಗುತ್ತೆ. ಹೊಂಗೆ ಎಣ್ಣೆ 160 ರೂಪಾಯಿ ಒಂದು ಕೆ ಜಿಗೆ ಇರ್ತದೆ, ಹಾಗೆ ಬೇವಿನ ಎಣ್ಣೆ 500 ರೂಪಾಯಿ ಒಂದು ಕೆ ಜಿಗೆ ದೊರಕ್ತದೆ.
1: ಇದು ಪಡಿಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಬರಬೇಕಾ ಸರ್, ಅಥವಾ ನೀವೇ ತಲುಪಿಸ್ಕೊಡೋ ಅಂತ ಒಂದು ಕೆಲಸವನ್ನು ಮಾಡ್ತೀರಾ? ಮತ್ತು ಅದನ್ನು ಲಭ್ಯತೆ ಇದೆಯೋ ಇಲ್ಲ ಅಂತೇಳಿ ತಿಳ್ಕೊಂಬರೋ ಅಂಥದ್ದು ಹೇಗೆ?
0: ಹೌದು, ಈ ಲಭ್ಯತೆ ಬಗ್ಗೆ ನಾನಾಗಲೇ ಹೇಳ್ದಂಗೆ ಅದು ಬೇಗ ಬೇಗ ಖಾಲಿ ಆಗೋದ್ರಿಂದ ನಾವು ಪ್ರೊಡಕ್ಷನ್ ನಿಧಾನ ಆಗ್ಬೋದು ಅಥವಾ ಸಪ್ಲೈ ಸ್ವಲ್ಪ ನಿಧಾನ ಆದರೆ ಆಗ್ಬೋದಿರ್ತದೆ. ಹಾಗಾಗಿ ಫೋನ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು.
1: ಹಾಂ, ಸಂಪರ್ಕ ಸಂಖ್ಯೆಯನ್ನು ಏನಾದರೂ ನೀಡ್ಬೋದಾ?
0: ಚಂದ್ರು ಅಂತ ಅಂದ್ಬಿಟ್ಟು ನಮ್ಮ ಇಲ್ಲಿ ಸಹಾಯಕರು ಇರ್ತಾರೆ, ಅವರಿಗೆ ದೂರವಾಣಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಬಂದರೆ ತುಂಬ ಸೂಕ್ತ ಇರುತ್ತೆ.
1: ಸಂಪರ್ಕ ಸಂಖ್ಯೆಯನ್ನು ಹೇಳಿ.
0: 8453414417.
1: ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ.
0: ಚಂದ್ರು ಅಂತ 8453414417.
1: ಈ ಸಂಖ್ಯೆಗೆ ಕರೆಯನ್ನು ಮಾಡಿಕೊಂಡು
0: ಲಭ್ಯತೆ ತಿಳ್ಕೊಂಡು ಬಂದರೆ ಸೂಕ್ತ.
1: ಯಾವ ಕಾಲದಲ್ಲಿ ಈ ಒಂದು ಎಣ್ಣೆ ಆಗ್ಬೋದು ಅಥವಾ ಹಿಂಡಿ ಆಗ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ದೊರಕುತ್ತೆ?
0: ದೊರಕೋದು ಅನ್ನೋದಕ್ಕಿಂತ ಉಪಯೋಗಿಸೋದ್ರ ಬಗ್ಗೆ ಒಳ್ಳೇದು ಅನಿಸುತ್ತೆ. ಯಾಕೆಂದ್ರೆ ದೊರಕೋದಕ್ಕೆ ನಾನು ಸ್ಟಾಕಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನು ತಯಾರು ಮಾಡಿ ಮಾಡಿ ಕೊಡ್ತಾ ಇರ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಇದು ಮುಂಗಾರು ಮತ್ತು ಹಿಂಗಾರು ಆ ಒಂದು ಎರಡು ಸಮಯದಲ್ಲಿ ಹಾಕಿದ್ರೆ ಸೂಕ್ತ.
1: ಸೂಕ್ತ
0: ಮಳೆ ಬಿದ್ದಾಗ ರೈತರು ಹಾಕ್ತಾರೆ. ನಮ್ಮ ಪ್ರೊಡಕ್ಷನ್ ಅದೇ ರೀತಿ ಇರ್ತದೆ, ಲಭ್ಯತೆ ಮಾಡೋದು ಇದು ಮಾಡೋದುವೆ. ಆ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉತ್ಪನ್ನ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಿ ರೈತರಿಗೆ ದೊರಕಿಸುವಂಥ ಒಂದು ಇದು ಮಾಡ್ತಾ ಇರ್ತೀವಿ.
1: ಅವ್ರಿಗೆ ಯಾವಾಗ ಅಗತ್ಯ ಇರುತ್ತೋ ಅಂತ ಸಂದರ್ಭಕ್ಕೆ ಕರೆ ಮಾಡಿ ಲಭ್ಯತೆಯನ್ನು ಖಾತ್ರಿ ಮಾಡಿಕೊಂಡು ಬಂದು ಪಡೆದುಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ಈ ಒಂದು ಜೈವಿಕ ಇಂಧನದ ಉಪ ಉತ್ಪನ್ನಗಳನ್ನು ಕೃಷಿಯಲ್ಲಿ ಬಳಕೆ ಮಾಡುವುದರ ಬಗ್ಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ?
0: ಈ ಒಂದು ಉಪ ಉತ್ಪನ್ನಗಳು ನಾನು ಹೇಳಿದೆ ಇವೆಲ್ಲ ಏನು ಕಲ್ಪವೃಕ್ಷ ಅಂತ ತಂಗಿಗೆ ಹೇಳ್ತೀವಿ, ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಜೈವಿಕ ಇಂಧನ ಉಪ ಉತ್ಪನ್ನಗಳನ್ನ ಉಪಯೋಗಿಸ್ಕೊಂಡು, ಯಾಕೆಂದರೆ ಇದು ಎಲ್ಲ ಕಡೆ ಬೆಳೆಯುವಂಥ ಒಂದು ಬೆಳೆ ಆಗಿರ್ತದೆ. ಸೊ ಇದಕ್ಕೆ ಅಂತಲೇ ಹೆಚ್ಚಿಗೆ ಒಂದು ಕಾಳಜಿ ವಹಿಸಬೇಕು ಅಂತಿಲ್ಲ, ಅಥವಾ ಸ್ಪ್ರೇ ಮಾಡಿ ಏನಾದರೂ ಪೋಷಕಾಂಶಗಳು ಕೊಡಬೇಕು ಅನ್ನೋದು ಯಾವುದೇ ಒಂಥರ ಒಂದು ಇದಿರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಬದುಗಳಲ್ಲಿ ಅಥವಾ ಬಂಜರು ಭೂಮಿಗಳಲ್ಲಿ ವೇಸ್ಟ್ ಲ್ಯಾಂಡ್ಸ್ಗಳು ಏನಿದ್ದಾವೆ ಇಂಥ ಕಡೆ ಈಗೇನು ನೀವು ಬೇರೆ ಅರಣ್ಯ ಸಸಿಗಳನ್ನ ಬೆಳೆಯೋ ಬದಲು ಇದು ಅರಣ್ಯ ಸಸಿನೇ ಆಗಿದ್ರೂ ನೀವು ಅರಣ್ಯ ಸಸಿಗಳು ಕೆಲವು ಸಸಿಗಳು ಏನಾಗ್ತದೆ ಸುಮ್ಮನೆ ಬೆಳ್ಕೊ ಹೋಗುತ್ತೆ, ಆ ಬೆಳೆದರೆ ಎಲೆಗಳು ಕೆಳಗೆ ಬಿದ್ದು ತೊಂದರೆ ಕೊಡೋದು ಒಂದಿರುತ್ತೆ, ಮತ್ತು ಬೀಜಗಳು ಕೆಲವು ಸಲ ತೊಂದರೆ ಕೊಡ್ತದೆ. ಸೊ ಇವ್ಯಾವನ್ನು ಉಪಯೋಗಿಸ್ತದೆ ಅಂದರೆ ಮತ್ತು ಒಂದ್ಸಲ ಬೇರೆ ಕೆಲವು ಮರಗಳೇನಾಗುತ್ತೆ ಒಂದ್ಸಲ ಕಟ್ ಮಾಡಿದ್ರೆ ಈಗ 8-10 ವರ್ಷಕ್ಕೆ ಈಗ ಸಿಲ್ವರ್ ಉದಾಹರಣೆ ತಗೊಂಡ್ರೆ ಅಥವಾ ತೇಗ ತಗೊಂಡ್ರೆ 10-12 ವರ್ಷಕ್ಕೆ ಅದನ್ನು ಕಟ್ ಮಾಡಿ ಮಾರಾಟ ಮಾಡ್ತೀವಿ. ಆದರೆ ಇದನ್ನೇನಾಗ್ತದೆ 50-60 ವರ್ಷ ಇದು ಅಲ್ಲೇ ಉಳಿತ್ಕೊಂಡು ಬೇಕಾದ ಕಾಲಕಾಲಕ್ಕೆ ಅದೊಂದು ATM ಇದ್ದಂಗೆ, ಅಂದರೆ ಹೆಚ್ಚಿನ ಹಣ ಕೊಡದೇ ಇದ್ರೂ ನಮಗೆ ಬೇಕಿರುವಂಥ ಕೆಲವು ಸ್ವಲ್ಪ ಮಟ್ಟದಲ್ಲಿ ಆದರೂ ಹಣ ಕೊಡುತ್ತೆ. ನೀವು ತೇಗ ಮತ್ತು ಬೇರೆ ಸಿಲ್ವರ್ ಇವುಗಳನ್ನ ಹಾಕಿದಾಗ ಎಲ್ಲ ಕಡೆ ಅದು ಚೆನ್ನಾಗಿ ಬರೋದಿಲ್ಲ, ಇದಾದರೆ ಎಲ್ಲ ಕಡೆ ಬರ್ತದೆ. ಇವು ಏನು ತೇಗ ಮತ್ತು ಸಿಲ್ವರ್ ಏನಾಗುತ್ತೆ ಮಣ್ಣು ಫಲವತ್ತತೆ ಕಮ್ಮಿ ಇತ್ತು ಅಂತಂದರೆ ಸಣ್ಣದಾಗಿ ಬರ್ತದೆ, ಆ ರೈತರಿಗೆ ಆದಾಯನೂ ಭಾಳ ಕಮ್ಮಿ ಇರ್ತದೆ. ಹಾಗಾಗಿ ಜೈವಿಕ ಇಂಧನ ಸಸಿಗಳನ್ನ ಹಾಕ್ಕೊಂಡು ಉತ್ಪನ್ನಗಳನ್ನ ಹಾರ್ವೆಸ್ಟ್ ಮಾಡಿ ಅದನ್ನು ಸೇಲ್ ಮಾಡಿದ್ರು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.
1: ಜೈವಿಕ ಇಂಧನದ ಉಪ ಉತ್ಪನ್ನಗಳನ್ನು ಕೃಷಿಯಲ್ಲಿ ಬಳಕೆ ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ?
0: ನನ್ನ ದೂರವಾಣಿ ಸಂಖ್ಯೆ 9449985776.
1: ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ.
0: 9449985776.
1: ಒಳ್ಳೆಯದು ಡಾಕ್ಟರ್ ಎಸ್ ಸಿ ಗಿರೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನದ ಉತ್ಪನ್ನಗಳ ಬಳಕೆ ಹಾಗೂ ಅವುಗಳ ಲಭ್ಯತೆಯನ್ನು ಕುರಿತು ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಜೈವಿಕ ಇಂಧನಗಳ ಮಹತ್ವ, ಉಪಯೋಗಿಸುವ ವಿಧಾನ ಹಾಗೂ ಇವುಗಳ ಲಭ್ಯತೆ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಪಾರ್ಕ್ನ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಬಹುದಾದಂತಹ ಪ್ರಮುಖ ಸಾಂಬಾರ ಬೆಳೆಗಳು ಹಾಗೂ ನಿರ್ವಹಣಾ ಕ್ರಮಗಳು ಈ ಕುರಿತು

0: ಸಂಸ್ಥೆ ಚನ್ನರಾಯಪಟ್ಟಣದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
0: ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂದಿತು.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ರೈತರ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿರುವ ಕುರಿತು ಮಾಹಿತಿಯನ್ನು ನೋಡಬಹುದು. ಜೊತೆಗೆ ಸಾಂಬಾರ ಮಂಡಳಿಯಿಂದ ಏಲಕ್ಕಿ ಹಾಗೂ ಕಾಳುಮೆಣಸು ಸಸಿಗಳ ಮಾರಾಟ ಕುರಿತಂತಹ ವಿವರವನ್ನು ನೋಡೋಣ. ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಕುರಿತಂತಹ ವಿವರ. ಪ್ರಕೃತಿ ವಿಕೋಪಗಳು, ಹವಾಮಾನ ವೈಪರೀತ್ಯಗಳಾದಂತಹ ಅತಿವೃಷ್ಟಿ, ಅನಾವೃಷ್ಟಿ, ಬಿರುಗಾಳಿ, ಆಲಿಕಲ್ಲು ಮಳೆ, ಪ್ರವಾಹ, ಸಿಡಿಲಿನಿಂದ ಉಂಟಾಗುವ ಬೆಂಕಿ ಅವಘಡ ಇತ್ಯಾದಿ ಕಾರಣಗಳಿಂದ ಸಂಭವಿಸಬಹುದಾದ ಬೆಳೆ ಹಾನಿಯ ನಷ್ಟದ ಪರಿಹಾರವನ್ನು ಬೆಳೆ ವಿಮೆ ಘಟಕವಾರು ನಿರ್ಧರಿಸಿ ಬೆಳೆ ನಷ್ಟದ ಪರಿಹಾರವನ್ನು ನೀಡುವುದರ ಮೂಲಕ ರೈತರಿಗೆ ನೆರವಾಗುವುದು ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ವಿಮಾ ಯೋಜನೆಯನ್ನು ಹಾಸನ ಜಿಲ್ಲೆಯಲ್ಲಿ ಅಗ್ರಿಕಲ್ಚರ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತೆ ಅಡಿಕೆ, ಕಾಳುಮೆಣಸು, ದಾಳಿಂಬೆ ಮತ್ತು ಮಾವು ಬೆಳೆಗಳಿಗೆ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಅನುಷ್ಠಾನವನ್ನು ಮಾಡಲಾಗ್ತಾ ಇದೆ. ವಿಮೆಗೆ ನೋಂದಾಯಿಸಬಹುದಾದಂತಹ ರೈತರಗಳ ವಿವರ ನೋಡೋದಾದರೆ, ಫಸಲು ಕೊಡುತ್ತಿರುವ ಕಾಳುಮೆಣಸು, ಅಡಿಕೆ, ದಾಳಿಂಬೆ, ಮಾವು ಬೆಳೆಗಳನ್ನು ಬೆಳೆದಿರುವ ಎಲ್ಲ ರೈತರು ವಿಮೆಯನ್ನು ಮಾಡಿಸಬಹುದು. ಬೆಳೆಗಳಿಗೆ ಸಾಲ ಮಾಡಿರುವ ಅಥವಾ ಬೆಳೆ ಸಾಲ ಪಡೆಯದ ಎಲ್ಲ ರೈತರುಗಳು ಕೂಡ ವಿಮೆಗೆ ನೋಂದಾಯಿಸಿಕೊಳ್ಳಲಿಕ್ಕೆ ಅವಕಾಶವಿದೆ. ಬೆಳೆ ಸಾಲ ಪಡೆದ ರೈತರು ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ಕಡ್ಡಾಯವಾಗಿ ಒಳಪಡುತ್ತಾರೆ. ಆದರೆ ಬೆಳೆ ಸಾಲ ಪಡೆದ ರೈತರು ಈ ಯೋಜನೆಯಲ್ಲಿ ಭಾಗವಹಿಸಲು ಇಚ್ಛೆ ಪಡೆದೇ ಇದ್ದಲ್ಲಿ ಈ ಕುರಿತು ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಬೆಳೆ ನೋಂದಣಿ ಅಂತಿಮ ದಿನಾಂಕಕ್ಕಿಂತ 7 ದಿನಗಳ ಮುಂಚಿತವಾಗಿ ಲಿಖಿತವಾಗಿ ಮುಚ್ಚಳಿಕೆ ಪತ್ರವನ್ನು ನೀಡಿದಲ್ಲಿ ಅಂತಹ ರೈತರನ್ನು ಬೆಳೆ ವಿಮೆ ಯೋಜನೆಯಿಂದ ಕೈಬಿಡಲಾಗುತ್ತೆ. ಇನ್ನು ಬೇಕಾದಂತಹ ದಾಖಲಾತಿಗಳ ಕುರಿತು ನೋಡೋದಾದರೆ, ಬೆಳೆ ಸಮೀಕ್ಷೆ 2024 ಅಥವಾ 2025 ಮುಂಗಾರು ಹಂಗಾಮಿನಲ್ಲಿ ಬೆಳೆ ಕಡ್ಡಾಯವಾಗಿ ದಾಖಲಾಗಿರಬೇಕು. ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರ ನೋಂದಣಿಯಾಗಿ FID ಇದ್ದು FIDಗೆ ವಿಮೆ ಮಾಡಿಸುತ್ತಿರುವ ಬೆಳೆಯ ಸರ್ವೆ ನಂಬರ್ ಸೇರಿರುವುದು ಕಡ್ಡಾಯವಾಗಿರುತ್ತದೆ. ಅರ್ಜಿ, ಪ್ರಸಕ್ತ ಸಾಲಿನ ಪಹಣಿ, ಖಾತೆ ಪುಸ್ತಕ, ಕಂದಾಯ ರಶೀದಿ, ಆಧಾರ್ ಜೋಡಣೆಯಾಗಿ NPCI ಸಕ್ರಿಯವಾಗಿರುವ ಬ್ಯಾಂಕ್ ಖಾತೆ ಪುಸ್ತಕ, ಆಧಾರ್ ಕಾರ್ಡ್ ಮತ್ತು FID ಬೇಕಾಗುತ್ತೆ. ಎಲ್ಲ ರಾಷ್ಟೀಕೃತ ಬ್ಯಾಂಕ್, ಡಿಜಿಟಲ್ ಸೇವಾ ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ಗಳಲ್ಲಿ ವಿಮಾ ಯೋಜನೆಗೆ ನೋಂದಣಿಯನ್ನು ಮಾಡಿಸಿಕೊಳ್ಳಬಹುದಾಗಿರುತ್ತೆ. ಬೆಳೆ ಸಾಲ ಪಡೆದ ರೈತರು ನೋಂದಣಿಯನ್ನು ಸಂಬಂಧಪಟ್ಟ ಬ್ಯಾಂಕ್ ವತಿಯಿಂದಲೇ ಮಾಡಿಕೊಳ್ಳಬೇಕಾಗುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಅವಶ್ಯ ದಾಖಲಾತಿಗಳೊಂದಿಗೆ ನೋಂದಣಿಗೆ ಕ್ರಮವನ್ನು ವಹಿಸಬಹುದು. ಒಂದೇ ತಾಕಿನಲ್ಲಿ ಅಂತರ ಬೆಳೆ ಪದ್ಧತಿಯಲ್ಲಿ ಬೆಳೆದ ಎರಡು ಬೆಳೆಗಳನ್ನು ವಿಮಾ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಇಚ್ಛಿಸಿದಲ್ಲಿ ರೈತರು ಈ ಬಗ್ಗೆ ನೋಂದಣಿ ಸಮಯದಲ್ಲಿ ನೋಂದಣಿ ಮಾಡುವ ಅಧಿಕಾರಿ ಇಲ್ಲವೇ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡಬೇಕು. 2026-27 ಸಾಲಿಗೆ ಅಧಿಸೂಚಿಸಲಾಗಿರುವ ಬೆಳೆಗಳ ವಿವರ ಹೀಗಿದೆ. ಅಡಿಕೆ ವಿಮಾ ಮೊತ್ತ ಪ್ರತಿ ಹೆಕ್ಟರ್ಗೆ 128,000 ರೂಪಾಯಿ, ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 2,560 ರೂಪಾಯಿ, ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಮೊತ್ತ 6,400 ರೂಪಾಯಿ, ಕಡೆಯ ದಿನಾಂಕ June 30. ಕಾಳುಮೆಣಸು ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 47,000 ರೂಪಾಯಿ, ಆದರೆ

0: ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 940 ರೂಪಾಯಿ, ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಮೊತ್ತ 2,350 ರೂಪಾಯಿ. ಈ ಬೆಳೆಗೂ ಕೂಡ ಕಡೆಯ ದಿನಾಂಕ ಜೂನ್ ತಿಂಗಳ 30ನೇ ತಾರೀಕು. ಇನ್ನು ದಾಳಿಂಬೆ ಬೆಳೆಗೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 1,27,000 ರೂಪಾಯಿ, ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 2,540 ರೂಪಾಯಿ, ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಮೊತ್ತ 6,350 ರೂಪಾಯಿ. ದಾಳಿಂಬೆ ಬೆಳೆಗೂ ಕೂಡ ವಿಮಾ ಮೊತ್ತವನ್ನು ಪಾವತಿಸಲು ಕಡೆಯ ದಿನಾಂಕ ಈ ತಿಂಗಳ 30ನೇ ತಾರೀಕು. ಹಾಗೆಯೇ ಮಾವು ಬೆಳೆಗೆ ವಿಮಾ ಮೊತ್ತ ಪ್ರತಿ ಹೆಕ್ಟೇರ್ಗೆ 80,000 ರೂಪಾಯಿ, ಪ್ರತಿ ಎಕರೆಗೆ ಪ್ರೀಮಿಯಂ ಮೊತ್ತ 1,600 ರೂಪಾಯಿ, ಪ್ರತಿ ಹೆಕ್ಟೇರ್ಗೆ ಪ್ರೀಮಿಯಂ ಮೊತ್ತ 4,000 ರೂಪಾಯಿ. ವಿಮಾ ಮೊತ್ತವನ್ನು ಪಾವತಿ ಮಾಡಲು ಕಡೆಯ ದಿನಾಂಕ ಜುಲೈ ತಿಂಗಳ 31ನೇ ತಾರೀಕು. ರೈತ ಬಾಂಧವರೇ, 2026-27 ಸಾಲಿನ ಮುಂಗಾರು ಹಂಗಾಮಿನ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ರೈತರ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿರುವ ಕುರಿತು ಮಾಹಿತಿಯನ್ನು ಗಮನಿಸಿದ್ದಲ್ಲ. ಈಗ ಕೇಳೋಣ ಸಾಂಬಾರ ಮಂಡಳಿಯಿಂದ ಏಲಕ್ಕಿ ಹಾಗೂ ಕಾಳು ಮೆಣಸು ಸಸಿಗಳ ಮಾರಾಟ ಕುರಿತಂತಹ ವಿವರ. ಭಾರತೀಯ ಸಾಂಬಾರ ಮಂಡಳಿಯು ಉತ್ತಮ ಗುಣಮಟ್ಟದ ಹಾಗೂ ಅಧಿಕ ಇಳುವರಿ ಕೊಡುವ ಸಾಂಬಾರ ಸಸಿಗಳನ್ನು ಮಂಡಳಿಯ ಸಸ್ಯಪಾಲನಾ ಕೇಂದ್ರಗಳಿಂದ ಸರ್ಕಾರಿ ದರಗಳಲ್ಲಿ ಬೆಳೆಗಾರರಿಗೆ, ಸಂಘ ಸಂಸ್ಥೆಗಳಿಗೆ, ಸರ್ಕಾರಿ ಇಲಾಖೆಗಳಿಗೆ ಮಾರಾಟವನ್ನು ಮಾಡಲಾಗ್ತಾ ಇದ್ದು, ಮೊದಲು ಬಂದವರಿಗೆ ಆದ್ಯತೆ ಮೇರೆಗೆ ಸಸಿಗಳನ್ನು ವಿತರಿಸಲಾಗುತ್ತೆ. ಸಸಿಗಳ ವಿವರ ಹಾಗೂ ಮೊತ್ತ ಹೇಗಿದೆ? 10 ತಿಂಗಳಿಂದ ಮೇಲ್ಪಟ್ಟಂತಹ ಏಲಕ್ಕಿ ಸಸಿ ಒಂದಕ್ಕೆ 20 ರೂಪಾಯಿ, ಬೇರು ಬರಿಸಿದ ಪ್ರತಿ ಕಾಳುಮೆಣಸು ಬಳ್ಳಿಗೆ 9 ರೂಪಾಯಿ, ಇನ್ನು ಕಾಳುಮೆಣಸು ನ್ಯೂಕ್ಲಿಯಸ್ ಸಸಿಗಳಿಗೆ 1 ಕ್ಕೆ 25 ರೂಪಾಯಿ, ಉತ್ತಮ ತಳಿಯ ಏಲಕ್ಕಿ ಕಂದುಗಳಿಗೆ 1 ಕ್ಕೆ 60 ರೂಪಾಯಿ, ಲವಂಗ ಸಸಿ 1 ಕ್ಕೆ 20 ರೂಪಾಯಿ, ಪುನರ್ ಪುಳಿ ಸಸಿ 1 ಕ್ಕೆ 10 ರೂಪಾಯಿ, ಹಾಗೆ ಚಕ್ಕೆ ಸಸಿ 1 ಕ್ಕೆ 10 ರೂಪಾಯಿ. ಆಸಕ್ತ ಬೆಳೆಗಾರರು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರದ ಸಾಂಬಾರ ಮಂಡಳಿಯ ಸಸ್ಯಪಾಲನಾ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಸಸ್ಯಪಾಲನಾ ಕೇಂದ್ರಗಳ ವಿವರ ಹೀಗಿದೆ. ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಬಿಳಿಗೇರಿ, ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಐಗೂರು, ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಯಸಳೂರು, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬೆಟ್ಟದ ಮನೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬೆಳಗೊಳ. ಹೆಚ್ಚಿನ ಮಾಹಿತಿಯನ್ನು ಹತ್ತಿರದ ಸಾಂಬಾರ ಮಂಡಳಿಯ ಸಸ್ಯಕ್ಷೇತ್ರಗಳ ಕಚೇರಿ ಇಲ್ಲವೇ ವಿಭಾಗೀಯ ಕಚೇರಿ ಅಥವಾ ಪ್ರಾದೇಶಿಕ ಕಚೇರಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ರೈತ ಬಾಂಧವರೇ, ಇದುವರೆಗೆ ಸಾಂಬಾರ ಮಂಡಳಿಯಿಂದ ಏಲಕ್ಕಿ ಹಾಗೂ ಕಾಳುಮೆಣಸು ಸಸಿಗಳ ಮಾರಾಟ ಕುರಿತ ವಿವರವನ್ನು ಕೇಳಿದಿರಿ. ರೈತ ಬಾಂಧವರೇ, ಇಂದಿನ ಈ ಕೃಷಿ ಲೋಕ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ರೈತರ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿರುವ ಕುರಿತು ವಿಚಾರಗಳು ಮೂಡಿಬಂತು. ಜೊತೆಗೆ ಸಾಂಬಾರು ಮಂಡಳಿಯಿಂದ ಏಲಕ್ಕಿ ಹಾಗೂ ಕಾಳುಮೆಣಸು ಸಸಿಗಳ ಮಾರಾಟ ಕುರಿತಂತಹ ವಿವರ ಬಿತ್ತರವಾಯಿತು. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
0: ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸಿ ಅಶ್ವಥ್ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನು.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು, ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ, ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ರಾಷ್ಟಗಳ ಭದ್ರತಾ ಸಲಹೆಗಾರರ ಎರಡು ದಿನಗಳ ಮಹತ್ವದ ಸಭೆಯು ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಒಕ್ಕೂಟದ ಎಲ್ಲಾ 11 ಸದಸ್ಯ ರಾಷ್ಟಗಳಾದ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ದೇಶಗಳ ಭದ್ರತಾ ಸಲಹೆಗಾರರು ಪಾಲ್ಗೊಂಡಿದ್ದಾರೆ. ಜಗತ್ತು ಇಂದು ಎದುರಿಸುತ್ತಿರುವ ಸಾಂಪ್ರದಾಯಿಕವಲ್ಲದ ಭದ್ರತಾ ಸವಾಲುಗಳು ಎಂಬ ವಿಷಯದ ಅಡಿಯಲ್ಲಿ ಸಭೆ ನಡೆಯುತ್ತಿದ್ದು, ವೇಗವಾಗಿ ಬದಲಾಗುತ್ತಿರುವ ಭದ್ರತಾ ಬೆದರಿಕೆಗಳು ಹಾಗೂ ನವೀನ ತಂತ್ರಜ್ಞಾನಗಳಿಂದ ಉದ್ಭವಿಸುತ್ತಿರುವ ಭದ್ರತಾ ಅಪಾಯಗಳ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಇದರ ಜೊತೆಗೆ ಸೈಬರ್ ಭದ್ರತೆ, ಡಿಜಿಟಲ್ ದೋಷಗಳು ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಬೆದರಿಕೆಗಳ ಬಗ್ಗೆಯೂ ಪ್ರತಿನಿಧಿಗಳು ಸುದೀರ್ಘ ಪರಾಮರ್ಶೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಭಯೋತ್ಪಾದನೆ ನಿಗ್ರಹ ಮತ್ತು ಮಾಹಿತಿ ತಂತ್ರಜ್ಞಾನ ಬಳಕೆ ಸುರಕ್ಷತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಪಡೆಗಳ ಸಭೆಯ ನಿರ್ಣಯಗಳನ್ನು ಇಲ್ಲಿ ಪರಿಶೀಲಿಸಲಾಗುತ್ತಿದೆ. ಈ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿ ರಕ್ಷಣಾ ವ್ಯವಹಾರಗಳ ಇಲಾಖೆಯ ಉಪಕಾರ್ಯದರ್ಶಿ ಘಾದಿರ್ ನೆಜಾಮಿ ಘೋರ್ ಅವರನ್ನು ಭೇಟಿಯಾದರು. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ಕುರಿತು ಪರಾಮರ್ಶಿಸಲಾಗಿದೆ. ಉತ್ತರ ಪ್ರದೇಶದ ಲಕ್ನೋದ ಆಲಿಗನ್ನ ಪುರಾನಿಯಾ ಪ್ರದೇಶದಲ್ಲಿರುವ ಮೂರು ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಆಲಿಗಢ ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಲಕ್ನೋಗೆ ಮರಳಿದ್ದಾರೆ. ಮೃತರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿರುವ ಮುಖ್ಯಮಂತ್ರಿಗಳು, ದುರಂತದಲ್ಲಿ ಪ್ರಾಣಹಾನಿಯಾಗಿರುವುದು ಅತ್ಯಂತ ದುಃಖಕರವಾಗಿದೆ ಎಂದು ವಿಷಾದಿಸಿದ್ದಾರೆ. ಮೃತರ ವಯಸ್ಸು 20-24 ವರ್ಷಗಳ ಆಸುಪಾಸಿನಲ್ಲಿದೆ ಎಂದು ತಿಳಿದುಬಂದಿದೆ. ಕಟ್ಟಡದ ಒಳಗಿದ್ದ ಕೋಚಿಂಗ್ ಸೆಂಟರ್ನಲ್ಲಿ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಇಡೀ ಆವರಣ ದಟ್ಟವಾದ ಹೊಗೆಯಿಂದ ಆವೃತವಾಗಿ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ. ಜ್ವಾಲೆ ಮತ್ತು ಹೊಗೆಯಿಂದಾಗಿ ಹೊರಹೋಗುವ ಮಾರ್ಗಗಳು ಬಂದ್ ಆಗಿದ್ದರಿಂದ ಪ್ರಾಣ ಉಳಿಸಿಕೊಳ್ಳಲು ಕೆಲವು ವಿದ್ಯಾರ್ಥಿಗಳು ಮೇಲಿನ ಮಹಡಿ ಹಾಗೂ ಟೆರೆಸ್ನಿಂದ ಕೆಳಗೆ ಜಿಗಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ನಿವಾಸಿಗಳ ನೆರವಿನೊಂದಿಗೆ ಪಕ್ಕದ ಕಟ್ಟಡದ ಮೇಲ್ಛಾವಣಿಯ ಮೂಲಕ ಜನರನ್ನು ಸ್ಥಳಾಂತರಿಸಲಾಗುತ್ತಿದ್ದು, ಸಿಕ್ಕಿಬಿದ್ದವರನ್ನು ರಕ್ಷಿಸಲು ಅಗ್ನಿಶಾಮಕ ಸಿಬ್ಬಂದಿ ಗೋಡೆಗಳನ್ನು ಒಡೆಯುತ್ತಿದ್ದಾರೆ. ಗಾಯಾಳುಗಳನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು, ಜಿಲ್ಲಾಧಿಕಾರಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿದ್ದಾರೆ. ಸದ್ಯಕ್ಕೆ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಏನೆಂಬುದು ಇನ್ನೂ ಪತ್ತೆಯಾಗಿಲ್ಲ. ಘಟನೆ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಸಾವನ್ನಪ್ಪಿದವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಶ್ವಕ್ಕೆ ಇಂದು ಭಾರತವು ವಿಶಿಷ್ಟ ಹಾಗೂ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದರ ಸಂದರ್ಶನದಲ್ಲಿ ಮಾತನಾಡಿದ ಅವರು, ದೇಶವನ್ನು ಅತ್ಯಂತ ವಿಶ್ವಾಸಾರ್ಹ ಜಾಗತಿಕ ಆರ್ಥಿಕ ಪಾಲುದಾರನನ್ನಾಗಿ ರೂಪಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಹಂಚಿಕೊಂಡರು. ಕೇಂದ್ರ ಸರ್ಕಾರದ ಬಲಿಷ್ಠ ಆರ್ಥಿಕ ಅಡಿಪಾಯ, ಸ್ಥಿರ ನೀತಿಗಳು ಮತ್ತು ಪ್ರಗತಿಪರ ಸುಧಾರಣೆಗಳಿಂದಾಗಿ ಜಾಗತಿಕ ಉದ್ಯಮಗಳು ಭಾರತದತ್ತ ಮುಖ ಮಾಡುತ್ತಿದ್ದು, ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತದ ಪಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಆರ್ಥಿಕ ಬೆಳವಣಿಗೆಯು ಹೂಡಿಕೆದಾರರು, ವರ್ತಕರು ಮತ್ತು ರಫ್ತುದಾರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ಸರ್ಕಾರವು ನಿರಂತರವಾಗಿ ರಾಷ್ಟ ಮೊದಲು ನೀತಿಯನ್ನು ಅಳವಡಿಸಿಕೊಂಡಿದ್ದು, ಪ್ರತಿಯೊಂದು ಒಪ್ಪಂದವು ದೇಶದ ಆರ್ಥಿಕ ಪ್ರಗತಿ ಮತ್ತು ಉದ್ಯೋಗ ಸೃಷ್ಟಿ ಕೊಡುಗೆ ನೀಡುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಮಂಗೋಲಿಯಾ ಅಧ್ಯಕ್ಷ ಖುರೇಲ್ ಸುಕ್ ಉಕ್ನಾ ಅವರನ್ನು ಭೇಟಿಯಾದರು. ಸಚಿವ ಡಾ ಎಸ್ ಜೈಶಂಕರ್ ಮಂಗೋಲಿಯಾ ವಿದೇಶಾಂಗ ಸಚಿವೆ ಬ್ಯಾಟ್ಸೆಟ್ಸೆಗ್ ಬಾಟ್ಮುಂಕ್ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಉಭಯ ನಾಯಕರು ಅಭಿವೃದ್ದಿ ಯೋಜನೆಗಳು, ಸಾಮರ್ಥ್ಯ ವೃದ್ದಿ, ಸಂಸ್ಕೃತಿ, ಶಿಕ್ಷಣ, ಭದ್ರತೆ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಿದ್ದಾರೆ. ಇದರೊಂದಿಗೆ ಗಣಿಗಾರಿಕೆ, ಶುದ್ದ ಇಂಧನ ಹಾಗೂ ಕೃಷಿ ಸಂಸ್ಕರಣಾ ವಲಯಗಳಲ್ಲಿರುವ ಆರ್ಥಿಕ ಅವಕಾಶಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಯುದ್ದದ ಉದ್ವಿಗ್ನತೆಯಿಂದಾಗಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ ರದ್ದಾಗಿದ್ದ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಖಾಸಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ರಾಷ್ಟೀಯ ನೀತಿಯನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ವಿದ್ಯಾರ್ಥಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಜೂನ್ 21ರಂದು ಜಾರಿಗೆ ಬಂದ ಈ ನೀತಿಯನ್ನು ದಾಖಲಿಸಿಕೊಂಡ ನ್ಯಾಯಮೂರ್ತಿಗಳಾದ ಎಸ್ವಿಎನ್ ಭಟ್ಟಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಪೀಠವು ಅರ್ಜಿದಾರ ವಿದ್ಯಾರ್ಥಿಯ ಫಲಿತಾಂಶವನ್ನು ಈಗಾಗಲೇ ಪ್ರಕಟಿಸಿ ಇಮೇಲ್ ಮೂಲಕ ತಿಳಿಸಲಾಗಿದೆ ಎಂಬ ಸರ್ಕಾರದ ಹೇಳಿಕೆಯನ್ನು ಪುರಸ್ಕರಿಸಿತು. ಖಾಸಗಿ ವಿದ್ಯಾರ್ಥಿಗಳಿಗೆ ಶಾಲಾ ಆಂತರಿಕ ಅಂಕಗಳ ದಾಖಲೆ ಇಲ್ಲದ ಕಾರಣ ಕೇಂದ್ರ ಸರ್ಕಾರ ಈ ಹೊಸ ಸೂತ್ರವನ್ನು ಸಿದ್ದಪಡಿಸಿದೆ. ಇದರ ಪ್ರಕಾರ ಪರೀಕ್ಷೆ ರದ್ದಾದ ವಿಷಯಗಳಿಗೆ ವಿದ್ಯಾರ್ಥಿಯ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 40ರಷ್ಟು ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 60ರಷ್ಟು ಆದ್ಯತೆ ನೀಡಿ ಫಲಿತಾಂಶ ನಿರ್ಧರಿಸಲಾಗುತ್ತದೆ. ಈ ಹೊಸ ಸೂತ್ರದಡಿ ಅರ್ಜಿದಾರರ ಫಲಿತಾಂಶ ಉತ್ತಮವಾಗಿದ್ದು ಇದನ್ನು ಡಿಜಿ ಲಾಕರ್ನಲ್ಲೂ ಅಪ್ಡೇಟ್ ಮಾಡಲಾಗುವುದು ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದರು. ಅಂಕಗಳಿಂದ ತೃಪ್ತರಾಗದ ವಿದ್ಯಾರ್ಥಿಗಳಿಗೆ ಮುಂದಿನ ನಿಯಮಿತ ಪರೀಕ್ಷೆಗೆ ಹಾಜರಾಗುವ ಅವಕಾಶವನ್ನು ಈ ನೀತಿಯಡಿ ಕಲ್ಪಿಸಲಾಗಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯು ಸಿಐಎಸ್ಎಫ್ ರಾಷ್ಟದ ಪ್ರಗತಿಯನ್ನು ಸುರಕ್ಷಿತವಾಗಿಡುವ ಮೂಲಕ ದೇಶದ ಆರ್ಥಿಕ ಸೈನಿಕರಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಶ್ಲಾಘಿಸಿದ್ದಾರೆ. ದೆಹಲಿಯಲ್ಲಿ ಸಿಐಎಸ್ಎಫ್ನ ನೂತನ ಪ್ರಧಾನ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಸಿಬ್ಬಂದಿಯ ಮಾನಸಿಕ ಆರೋಗ್ಯ ಕಾಪಾಡುವ ಪ್ರಾಜೆಕ್ಟ್ ಮ್ಯಾನ್ ಉಪಕ್ರಮವನ್ನು ಪ್ರಶಂಸಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಯುಷ್ಮಾನ್ ಸಿಎಪಿಎಫ್ ಸೇರಿದಂತೆ ಪಡೆಗಳ ಕಲ್ಯಾಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಸ್ರೇಲ್ ರಕ್ಷಣಾ ಸಚಿವಾಲಯದ ಮಹಾನಿರ್ದೇಶಕ ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಕ್ಷಣಾ ಸಚಿವಾಲಯ, ಭೇಟಿಯ ವೇಳೆ ಭಾರತ ಇಸ್ರೇಲ್ ಕಾರ್ಯತಂತ್ರ ಪಾಲುದಾರಿಕೆ ಉಭಯ ರಾಷ್ಟಗಳ ರಕ್ಷಣಾ ಸಹಕಾರವನ್ನು ವಿಸ್ತರಿಸಲು ಇಸ್ರೇಲ್ ಹೊಂದಿರುವ ಬದ್ದತೆಯ ಕುರಿತು ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ರಕ್ಷಣಾ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಟೆಕ್ಸಾಸ್ನ ಅರ್ಲಿಂಗ್ಟನ್ ಡೆಲ್ಲಾಸ್ನ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇರಾಕ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ 3 ಅಂತಸ್ತಿನ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ನೂರ 2.2 ಮೆಗಾಹೆಡ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ.

ಹಾಸನ ಕೇಂದ್ರ. ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಬಂಗಾರದ ಜಿಂಕೆ ಚಿತ್ರದ ಈ ಗೀತೆಯನ್ನ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಈ ಗೀತೆಯ ರಚನೆ ದೊಡ್ಡರಂಗೇಗೌಡ ಅವರದ್ದು. ಸಂಗೀತ ನೀಡಿದ್ದಾರೆ ವಿಜಯ್ ಭಾಸ್ಕರ್.

ಕೇಳುಗರೆ ಗಮನಿಸಿ, ಇನ್ನು ಮುಂದೆ 8 ಗಂಟೆಗೆ ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 2462

2452258 ಎಸ್ಟಿಡಿ ಕ್ರಮಾಂಕ 08172. ಇನ್ನು ಮುಂದೆ 8 ಗಂಟೆಗೆ ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವಸಂತ ಗೀತಾ ಚಿತ್ರದ ಈ ಗೀತೆಯನ್ನ. ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರು ಹಾಡಿರುವ ಈ ಗೀತೆಯ ಸ್ವರ ಕಲ್ಪನೆ ಎಂ ರಂಗರಾವ್ ಅವರದ್ದು. ರಚನೆ ಜೀವದಯ ಶಂಕರ್.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಈಗ ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಂದ್ರ 102.2 MHz. ಯುವವಾಣಿ.

ಕೇಳುಗರಿಗೆಲ್ಲ ಯುವವಾಣಿ ಯುವರಸ ಪ್ರಶ್ನೆ ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 2462829 2455 2 ಎಸ್ಟಿಡಿ ಕ್ರಮಾಂಕ 0 8 1 7 2. ಈ ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ.

0: ನಮಸ್ಕಾರ ಕೇಳುಗರಿಗೆಲ್ಲ. ಯುವವಾಣಿ ನೇರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರೇಡಿಯೋ ಕ್ವಿಜ್ ಮಾಸ್ಟರ್ ಕೋಮಲ್. ಪ್ರಶ್ನೆಗಳನ್ನ ಇಟ್ಕೊಂಡು ಬಂದಿದ್ದೇನೆ. ಆದರೆ ಒಂದು ಮನವಿ ಅಂದರೆ, ದಯವಿಟ್ಟು ಯುವ ಕೇಳುಗರು, ಶಾಲಾ ಕಾಲೇಜಿನಲ್ಲಿ ಕಲಿತಾ ಇರುವಂತಹ ಯುವ ಕೇಳುಗರು, ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಬೇಕು. ನಿಮ್ಮ ಸಾಮಾನ್ಯ ಜ್ಞಾನವನ್ನು ಓರೆ ಹಚ್ಚಬೇಕು. ಅಪ್ಪ ಅಮ್ಮ ಎಲ್ಲರಿಗೂನು ತಮ್ಮ ಸಾಮಾನ್ಯ ಜ್ಞಾನನ ತೋರಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಆದರೂ ಕೂಡ ನಿಮ್ಮ ಮನೆಯಲ್ಲಿ ಶಾಲಾ ಕಾಲೇಜಿನಲ್ಲಿ ಕಲಿತಾ ಇರುವಂತಹ ಮಕ್ಕಳಿದ್ದರೆ ಅವರಿಗೆ ಒಂದು ಕರೆಯನ್ನು ಕೊಡಿ. ಅವರಿಗೆ ಕೂಡ ಒಂದು ಪಬ್ಲಿಕ್ ಸ್ಪೀಕಿಂಗ್ ಒಂದು ಅಭ್ಯಾಸ ಆಗುತ್ತೆ. ಆ ಒಂದು ಕರೆ ಬರ್ತಾ ಇದೆ, ತಗೊಳ್ತಾ ಇದ್ದೀವಿ. ನಮಸ್ಕಾರ.
1: ಹಲೋ,
0: ನಿಮ್ಮ ಪರಿಚಯ ಹೇಳಿ. ಯಾರು? ಆಶ್ರಿತಾ. ಆಶ್ರಿತಾ, ಆಶ್ರಿತಾ ಯಾವ ತರಗತಿಯಲ್ಲಿ ಕಲಿತಾ ಇದ್ದೀರಾ? ಎಂಟನೇ ತರಗತಿಯಲ್ಲಿ ನಮ್ಮ ಆಶ್ರಿತಾ ಅವರು ಕಲಿತಾರೆ. ಆಶ್ರಿತಾ ಅವರ ಫೇವರೇಟ್ ಸಬ್ಜೆಕ್ಟ್ ಯಾವುದು? ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥ್ಸ್. ಆಯ್ತು. ಮ್ಯಾಥ್ಸಲ್ಲಿ ತುಂಬ ಫೇಮಸ್ ಇರುವಂತಹ ಜನರ ಹೆಸರು ಹೇಳಿ ನೋಡೋಣ. ನೋಡೋಣ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ. ಮ್ಯಾಥ್ಸ್ ಫೀಲ್ಡ್ ಅಲ್ಲಿ ತುಂಬ ಅಚೀವ್ಮೆಂಟ್ಸ್ ಮಾಡಿರೋರು ಯಾರ್ಯಾರಿದ್ದಾರೆ?
1: ಆರ್ಯಭಟ,
0: ನೋಡಿದ್ರ ಇವಾಗ ಗೊತ್ತಾಯ್ತು ನಿಮ್ಗೆ. ಈಗ ಫೋನ್ ಇಟ್ಟ ಮೇಲೆ ಕೂತ್ಕೊಂಡು ನಮ್ಮ ದೇಶದಲ್ಲಿ, ನಮ್ಮ ಜಗತ್ತಿನಲ್ಲಿ ಮ್ಯಾಥ್ಸ್ ಫೀಲ್ಡ್ ಅಲ್ಲಿ ಯಾರ್ಯಾರು ತುಂಬಾ ಒಂದು ಸಾಧನೆಯನ್ನ ಮಾಡಿರ್ತಾರೆ, ಯಾರ್ಯಾರು ಮಾಡಿರಬಹುದು ಅಂತ ಎಲ್ಲ ಹೆಸರುಗಳನ್ನ ನೀವು ನೋಡಿ. ಸರಿನಾ? ಸರಿ, ಆಯ್ತು. ಮತ್ತೆ ಆಶ್ರಿತಾ ಅವರೇ, ಈ ಒಂದು ಒಂದೇ ಸಬ್ಜೆಕ್ಟಲ್ಲಿ ನಾವು ಯಾವಾಗ್ಲೂನು ಎಕ್ಸ್ಪರ್ಟ್ ಆಗಿರಬೇಕು. ಸರಿ, ಅದು ಯಾವಾಗ? ನಮ್ಮ ಒಂದು ಏನು ಹೇಳ್ತಾರೆ, ಒಂದು ಕಾರ್ಯ, ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕು ಅಂದಾಗ ಅಲ್ವಾ. ಹಾಗಾಗಿ ನಾನು ಒಂದು ವಿಶಿಷ್ಟವಾದ ವ್ಯಕ್ತಿಯ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಆಯಿತಾ? ನಿಮಗೆ ಡ್ಯಾನ್ಸ್ ಬರುತ್ತಾ? ಡ್ಯಾನ್ಸ್ ಬರುತ್ತಾ? ಡ್ಯಾನ್ಸ್
1: ಸ್ವಲ್ಪ.
0: ಹಾ, ಆಯ್ತು. ಈ ಮೂನ್ ವಾಕ್ ಅನ್ನುವ ಒಂದು ಡ್ಯಾನ್ಸ್ ಸ್ಟೆಪ್ ಬಗ್ಗೆ ಕೇಳಿದ್ದೀರಾ?
1: ಮೂನ್ ವಾಕ್.
0: ಕೇಳಿದ್ದೀರಾ ಕೇಳಿಲ್ವಾ? ಎರಡರಲ್ಲಿ ಒಂದು ಹೇಳಬಹುದಲ್ವಾ?
1: ಕೇಳಿಲ್ಲ.
0: ಸರಿ ಸರಿ, ಹಾಗಿದ್ರೆ ಮೂನ್ ವಾಕ್ ಬಗ್ಗೆ ಯಾರಿಗೆ ಗೊತ್ತಿದೆ ಅವ್ರ ಹತ್ರ ಮಾತಾಡೋಣ. ಈ ಥೈರಾಯ್ಡ್ ಗ್ರಂಥಿಗಳು ಏನಿರುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ, ಅದು ಸರಿಯಾಗಿ ಕಾರ್ಯ ಮಾಡಬೇಕು ಅಂದರೆ ಆಹಾರದಲ್ಲಿ ಯಾವ ಅಂಶ ಇರಬೇಕು?
1: ಉಪ್ಪು
0: ಅಂತ ಡೈರೆಕ್ಟ್ ಬರೋದಿಲ್ಲ, ಯಾವ ಅಂಶ ಇರುತ್ತೆ ಉಪ್ಪಿನಲ್ಲಿ ಅದನ್ನು ಹಾಕಿ

0: ಹೇಳ್ತಾರೆ. ಗೊತ್ತಾಗ್ಲಿಲ್ವಾ? ಸೋಡಿಯಂ ಅಲ್ಲ ಪುಟ್ಟ, ಥೈರಾಯ್ಡ್ ಗ್ರಂಥಿಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಅಯೋಡಿನ್ ಅಂಶ ಆಹಾರದಲ್ಲಿ ಇರಬೇಕು. ಅಯೋಡಿನ್ ಅಲ್ವಾ, ಅಯೋಡಿನ್ ಸಹಾಯದಿಂದ ಏನಾಗುತ್ತೆ, ಥೈರಾಯ್ಡ್ ಗ್ರಂಥಿ, ಥೈರಾಯ್ಡ್ ಹಾರ್ಮೋನ್ಗಳಿರುತ್ತೆ, ಹೆಸರು ಥೈರಾಕ್ಸಿನ್ ಅಂತಾರೆ, T4 T3 ಅಂತ ಹೇಳ್ತಾರೆ, ಆಯ್ತಾ, ಅವುಗಳನ್ನ ಸರಿಯಾದ ಪ್ರಮಾಣದಲ್ಲಿ ಸ್ರವಿಸುತ್ತೆ. ಆಯ್ತಾ, ಕಡಿಮೆ ಥೈರಾಯ್ಡ್ ಇದ್ದಾಗ ಗಾಯ್ಟರ್ ಮತ್ತು ಹೈಪೋಥೈರಾಯ್ಡಿಸಮ್, ಹಾಗೂ ಹೆಚ್ಚು ಥೈರಾಯ್ಡ್ ಆದಾಗ ಹೈಪರ್ ಥೈರಾಯ್ಡಿಸಮ್ ಬರುತ್ತೆ. ಸರಿನಾ? ಸರಿನಾ? ಮನುಷ್ಯನ ದೇಹದಲ್ಲಿ ಈ ಅಯೋಡಿನ್ ಉತ್ಪತ್ತಿ ತಾನಾಗೆ ಆಗೋದಿಲ್ಲ, ಹಾಗಾಗಿ ಪ್ರಕೃತಿ ಆಹಾರದಲ್ಲೇ ಇದನ್ನ ಇಟ್ಟಿದೆ. ಸರಿನಾ? ಇದನ್ನ ದೇಹಕ್ಕೆ ನೀಡಬೇಕು ಅಂದ್ರೆ ಹಾಗಾಗಿ ಅಯೋಡಿನ್ ಉಪ್ಪನ್ನು ಬಳಸಿ ಅಂತೆಲ್ಲ ಜಾಹೀರಾತು ಕೊಡ್ತಾ ಇರ್ತಾರೆ. ಸರಿನಾ? ನೀವು ಚೆನ್ನಾಗಿ ಇವಾಗ ನಿಮ್ಮ ನಾಲೆಜ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ. ನೀವು ಮ್ಯಾಥ್ಸ್ ದಿಗ್ಗಜರು ಯಾರ್ಯಾರಿದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ.
1: ಹಲೋ,
0: ನಿಮ್ಮ ಪರಿಚಯ ಹೇಳಿ.
1: ಮೇಡಮ್, ಒಂದ್ ನಿಮಿಷ.
0: ನಮಸ್ಕಾರ.
2: ನಮಸ್ಕಾರ,
0: ನಿಮ್ಮ ಪರಿಚಯ ಹೇಳಿ.
2: ಮೇಡಮ್, ನಾನು ಬೆಳಗಾವಿ ಜಿಲ್ಲೆ ರಾಯಗಾವ್ ತಾಲೂಕು ಮುಗುಳ್ಕೊಳ್ಳದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತೀನಿ.
0: ಶಿವಲಿಂಗಯ್ಯ ಹಿರೇಮಠ ಅವರೇ, ನೀವು ಮೂನ್ ವಾಕ್ ಎಂಬ ಡ್ಯಾನ್ಸ್ ಸ್ಟೆಪ್ ಬಗ್ಗೆ ತಿಳ್ಕೊಂಡಿದ್ದೀರಾ?
2: ಏನ್ರಿ
0: ಮೂನ್ ವಾಕ್ ಎಂಬ ನೃತ್ಯದ ಸ್ಟೆಪ್ ಅಥವಾ ಡ್ಯಾನ್ಸ್ ಸ್ಟೆಪ್ ಬಗ್ಗೆ ತಿಳ್ಕೊಂಡಿದ್ದೀರಾ?
2: ಮೂನ್ ಡ್ಯಾನ್ಸ್ ರೀ.
0: ಮೂನ್ ವಾಕ್.
2: ಮೂನ್ ವಾಕ್
0: ಕೇಳಿದ್ದೀರಾ? ಕೇಳಿದ್ದೀರಾ? ಕೇಳಿದ್ದೀರಾ? ಈ ಮೂನ್ ವಾಕ್ ಎಂಬ ಒಳ್ಳೇದಾಯ್ತಲ್ವಾ, ಕೇಳಿಲ್ಲ ಅಂತ ಹೇಳಿದ್ದು. ಆಯ್ತು, ಪರವಾಗಿಲ್ಲ. ಜಗತ್ ಪ್ರಸಿದ್ಧ ಒಂದು ಕೈಲಾಸನಾಥ ದೇವಾಲಯ ಎಲ್ಲಿರುತ್ತೆ?
2: ಜಗತ್ ಪ್ರಸಿದ್ಧ ಕೈಲಾಸನಾಥ ದೇವಾಲಯ ರೀ.
0: ಹೌದು,
2: ಕೈಲಾಸನಾಥ ದೇವಾಲಯ. ಇವರು ರಾಷ್ಟ್ರಕೂಟ ಕಾಲಾವಧಿ ಕಟ್ಟಲ್ಪಟ್ಟದ
0: ರಾಷ್ಟ್ರಕೂಟರು ಸರಿ ಇರಬಹುದು. ಸರಿ ಸರಿ,
2: ಅಂದ್ರೆ ರಚನೆ ಮಾಡಿದ ಒಂದನೇ ಕೃಷ್ಣ ರೀ.
0: ಸರಿ,
2: ಕೈಲಾಸನಾಥ ದೇವಾಲಯ ಎಲ್ಲಿ ಐತಿ ಬರುವುದು ನೋಡ್ರಿ ಮೇಡಮ್.
0: ಜಗತ್ತಿನ ಜಗತ್ ಪ್ರಸಿದ್ಧ ಒಂದು ಕೈಲಾಸನಾಥ ದೇವಾಲಯ ಎಲ್ಲೋರಾದಲ್ಲಿದೆ. ಇದು ಮಹಾರಾಷ್ಟ್ರದ ಔರಂಗಾಬಾದ್ ಅಲ್ಲಿ ಇರುತ್ತೆ.
2: ಔರಂಗಾಬಾದ್ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರ.
0: ಹೌದು, ಇದು ಒಂದು ಅಖಂಡ ಶಿಲೆಯಲ್ಲಿ ಅಂದ್ರೆ ಒಂದು ಏಕಶಿಲೆ ಅದರಲ್ಲಿ ಕೊರೆದಂತಹ ಒಂದು ಶಿವನ ದೇವಾಲಯ ಆಗಿರುತ್ತೆ. ಇದನ್ನ ರಾಷ್ಟ್ರಕೂಟರ ದೊರೆ ಮೊದಲನೆಯ ಕೃಷ್ಣನ ನೇತೃತ್ವದಲ್ಲಿ ನಿರ್ಮಿಸ್ತಾರೆ. ಇದು ನಿಮ್ಗಾಗಿ ಮಾಹಿತಿ, ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ಸ್ ರೀ ಮೇಡಮ್.
0: ನಮಸ್ಕಾರ.
3: ಹಲೋ,
0: ನಮಸ್ತೆ, ನಿಮ್ಮ ಪರಿಚಯ ಹೇಳಿ.
3: ಜೀವಿತ ಅಂತ.
0: ಜೀವಿತಾ? ಜೀವಿತಾ, ಯಾವ ತರಗತಿಯಲ್ಲಿ ಕಲಿತೀರಾ?
3: ಸೆಕೆಂಡ್ ಪಿ ಯು. ಈಗ
0: ಸೆಕೆಂಡ್ ಪಿ ಯು ಅಲ್ಲಿ ಕಲಿತೀರಾ. ಜೀವಿತಾ, ಮೂನ್ ವಾಕ್ ಎಂಬ ಡ್ಯಾನ್ಸ್ ಸ್ಟೆಪ್ ಅನ್ನು ಜಗತ್ತಿಗೆ ಪರಿಚಯಿಸಿದವರು ಯಾರು ಗೊತ್ತಿದೆಯಾ ನಿಮ್ಗೆ?
3: ಅವ್ರ ಹೆಸರು ನೆನ್ಪಾಗ್ತಿಲ್ಲ.
0: ಆಯ್ತು, ಪರವಾಗಿಲ್ಲ. ನಿಮ್ಗೆ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ, ಪರವಾಗಿಲ್ಲ. ನಮ್ಮ ದಕ್ಷಿಣ ಭಾರತದ ಅತಿ ದೊಡ್ಡ ಪಕ್ಷಿಧಾಮ ಯಾವುದು? ಬರ್ಡ್ ಸ್ಯಾಂಚುರಿ.
3: ಶ್ರೀರಂಗಪಟ್ಟಣ ಪಕ್ಷಿಧಾಮ.
0: ಶ್ರೀರಂಗಪಟ್ಟಣ ಪಕ್ಷಿಧಾಮ. ಯೋಚನೆ ಮಾಡಿ ಸ್ವಲ್ಪ ಸ್ವಲ್ಪ. ಹೆಸರು ಏನಿರಬಹುದು? ನೀವು ಶ್ರೀರಂಗಪಟ್ಟಣ ಅಂದ್ಬಿಟ್ರೆ ಕರ್ನಾಟಕದ್ದೇ.
3: ಮೈಕಲ್ ಜಾಕ್ಸನ್ ಹೆಸರು.
0: ಈಗ ಗೂಗಲ್ ಮಾಡಿದ್ದು.
3: ಇಲ್ಲ, ಪ್ರಾಮಿಸ್ ಇಲ್ಲ, ಡ್ಯಾನ್ಸರ್ ಅಲ್ಲ ನಾನು.
0: ಆಯ್ತು, ನೀವು ಡ್ಯಾನ್ಸರಾ? ಒಂದು ಡ್ಯಾನ್ಸರ್ಗೆನೇನೆ ಮೂನ್ ವಾಕ್ ಸ್ಟೆಪ್ ಬಗ್ಗೆ ತಿಳಿದಿರೋದು. ಮೂನ್ ವಾಕ್ ಅನ್ನುವ ಒಂದು ವಿಶಿಷ್ಟವಾದ ಸ್ಟೆಪ್ ಅನ್ನ ಮೈಕಲ್ ಜಾಕ್ಸನ್ ಅವರು ಜಗತ್ತಿಗೆ ಪರಿಚಯಿಸ್ತಾರೆ. ನೋಡೋಣ, ನೀವು ದಕ್ಷಿಣ ಭಾರತದ ಅತಿ ದೊಡ್ಡ ಪಕ್ಷಿ

0: ಗ್ರಾಮ ಯಾವುದು ಅಂತ ಕೇಳಿದಕ್ಕೆ ಉತ್ತರ ಹೇಳಿಲ್ಲ. ಅದರ ಉತ್ತರ ರಂಗನತಿಟ್ಟು.
1: ರಂಗನತಿಟ್ಟು. ಮ್ಯಾಮ್ ಅದೇ ನೆನಪಾಗ್ಲಿಲ್ಲ, ಹೆಸರುಗಳು ಬೇಗ ಸಡನ್ ಹಂಗೆ.
0: ಪರವಾಗಿಲ್ಲ ಪರವಾಗಿಲ್ಲ. ಇತ್ತೀಚೆಗೆ ನಾವು ಒಂದು ಚಲನಚಿತ್ರ ಒಂದು ಬಿಡುಗಡೆಯಾಗಿದ್ದು ಕೇಳ್ತೇವೆ. ಅದು ಒಂದು ಬಯೋಪಿಕ್ ಅಥವಾ ಜೀವನ ಆಧಾರಿತ ಚಿತ್ರ. ಅದರ ಹೆಸರು ಮೈಕಲ್ ಅಂತ. ಈ ಒಂದು ಮೈಕಲ್ ಚಲನಚಿತ್ರ ಒಂದು ನಮ್ಮ ವಿಶ್ವವಿಖ್ಯಾತ ಗಾಯಕ ನೃತ್ಯಪಟು ಮೈಕಲ್ ಜಾಕ್ಸನ್ ಅವರ ಜೀವನ ಆಧಾರಿತ ಚಲನಚಿತ್ರವಾಗಿದೆ. ನಾನು ಕೂಡ ಈ ಒಂದು ಬಾಲ್ಯದಿಂದ ಮೈಕಲ್ ಜಾಕ್ಸನ್ ಅವರ ಒಂದು ಅಭಿಮಾನಿಯಾಗಿರ್ತೇನೆ. ಅವರ ಸಂಗೀತ ನೃತ್ಯವನ್ನು ಕಂಟಿನ್ಯೂಸ್ ಫಾಲೋ ಮಾಡಿರ್ತೇನೆ. ಹಾಗಾಗಿ ಈ ಚಲನಚಿತ್ರವನ್ನು ವೀಕ್ಷಿಸಿ ಬಂದಿದ್ದೀನಿ. ಈ ಒಂದು ಚಲನಚಿತ್ರ ಏನಿದೆ, ಎಲ್ಲ ಮಕ್ಕಳು ನೋಡಲೇಬೇಕಾದಂತಹ ಚಿತ್ರ. ಯಾಕೆಂತ ಹೇಳಿದ್ರೆ, ನಿಮಗೆಲ್ಲ ತಿಳಿದ ಹಾಗೆ ಮೈಕಲ್ ಜೋಸೆಫ್ ಜಾಕ್ಸನ್ ಅವರು ಆಗಸ್ಟ್ 29, 1958 ಅಮೇರಿಕಾದ ಗ್ಯಾರಿ ಇಂಡಿಯಾನದಲ್ಲಿ ಜನಿಸ್ತಾರೆ. 5 ವರ್ಷದ ಹುಡುಗನಿಂದ 1, 2, 3, 4, 5 ವರ್ಷದಲ್ಲಿ ಯಾರಿಗೆ ಏನ್ ಮಾಡ್ಲಿಕ್ಕೆ ಬರುತ್ತೆ? ಆದ್ರೆ 5 ವರ್ಷದಲ್ಲೇ ಅವರಲ್ಲಿರುವಂತಹ ಸಂಗೀತದ ಒಂದು ಜೀನಿಯಸ್ ಕಲೆಯನ್ನ ಅವರ ಅಪ್ಪ ಅಮ್ಮ ಗುರುತಿಸ್ತಾರೆ. ಅವರ ಅಣ್ಣಂದಿರಾದ ಒಂದು 4 ಜನ ಅಣ್ಣಂದಿರಿದ್ದಾರೆ. ಅವರೊಟ್ಟಿಗೆ ಅವರನ್ನ ಜಾಕ್ಸನ್ 5 ಅನ್ನುವ ಒಂದು ಬ್ಯಾಂಡ್ನ ಮೂಲಕ ಜಗತ್ತಿಗೆ ಪರಿಚಯಿಸ್ತಾರೆ. ಅದರಲ್ಲಿ ಒಂದು ಲೀಡ್ ಸಿಂಗರ್ ಆಗಿ ಅವರು ಕಾರ್ಯನಿರ್ವಹಿಸ್ತಾರೆ, 5 ವರ್ಷದ ಹುಡುಗ. ನಂತರ ಅವರು ಒಂದು 18 ವಯಸ್ಸಿನ ನಂತರ ತಮ್ಮ ಒಂದು ಸೋಲೋ ಕರಿಯರ್ ಅನ್ನು ರೂಪಿಸಿಕೊಳ್ತಾರೆ. ಜಗತ್ತಿನಲ್ಲಿ ಅವರು ಮಾಡಿರುವಂತಹ ಸಾಧನೆ ಏನಿದೆ ಅದನ್ನ ಮುಟ್ಟೋದಕ್ಕೂ ಕೂಡ ಯಾರ ಕೈಲೂ ಸಾಧ್ಯ ಇಲ್ಲ. ಸಂಗೀತದಲ್ಲಿ ಮಾಡಿರುವಂತಹ ಸಾಧನೆಗಳು, ಅವರು ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿರುವಂತಹ ಗಿನ್ನಿಸ್ ದಾಖಲೆಯನ್ನು ಹೊಂದಿರ್ತಾರೆ. ಅದಲ್ಲದೆ ಅವರಲ್ಲಿರುವಂತಹ ಒಂದು ಮಾನವೀಯ ಮೌಲ್ಯಗಳೇನಿದೆ ಅದು ವಿಶಿಷ್ಟವಾದದ್ದು. ಮಕ್ಕಳ ಪ್ರತಿ ಅವರಿಗೆ ವಿಶೇಷವಾದ ಒಲವಿದ್ದು ಅವರು ಮಾಡಿರುವಂತಹ ಚಾರಿಟಿಗಳೇನಿದೆ ಜಗತ್ತಿನಲ್ಲಿ ಯಾವುದೇ ಸೆಲೆಬ್ರಿಟಿ ಮಾಡಿರುವಂತಹ ಅತಿ ಹೆಚ್ಚು ಚಾರಿಟಿ, ಎಷ್ಟೋ ಮಿಲಿಯನ್ ಬಿಲಿಯನ್ ಗಟ್ಟಲೆ ಹಣವನ್ನು ಅವರು ಚಾರಿಟಿಗೆ ಉಪಯೋಗಿಸಿರ್ತಾರೆ ತಾವು ದುಡ್ದಿದ್ದು. ಅವರ ಹೆಸರಿನಲ್ಲಿ ಇದು ಕೂಡ ಒಂದು ಗಿನ್ನಿಸ್ ದಾಖಲೆ ಇರುತ್ತೆ. ಇದು ಎಲ್ಲ ಮಕ್ಕಳು ಒಂದು ನೋಡಬೇಕಾದಂತಹ ಚಿತ್ರ. ನೋಡಿ ನಿಮಗೆ ಅವರ ಜೀವನದಲ್ಲಿ ಒಂದು ಮಕ್ಕಳು ಅನ್ನುವರು ಎಷ್ಟು ಕಠಿಣ ಪರಿಶ್ರಮ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಎಷ್ಟು ಸಿನ್ಸಿಯಾರಿಟಿ ಇರಬೇಕು. ಒಂದು ಸಿನ್ಸಿಯಾರಿಟಿ ಮತ್ತು ಹಾರ್ಡ್ ವರ್ಕ್ ಮತ್ತು ನಿರಂತರ ಪ್ರಯತ್ನದಿಂದ ನೀವು ಬಯಸಿದ ಕಾರ್ಯಕ್ಷೇತ್ರದಲ್ಲಿ ಎಂತಹ ಜೀನಿಯಸ್ ಆಗಬಹುದು ಅಂತ ನೀವು ಅವರ ಜೀವನವನ್ನು ನೋಡಿ, ಅವರ ಜೀವನದ ಒಂದು ಕಥೆಯನ್ನು ನೋಡಿ ನೀವು ಅರ್ಥ ಮಾಡಿಕೊಳ್ಬಹುದು. ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯುವ ಕೇಳುಗ್ರೆ, ನಾವು ಮೈಕಲ್ ಜಾಕ್ಸನ್ ಅವರ ಬಗ್ಗೆ ಯಾಕೆ ಈ ಒಂದು ಪ್ರಶ್ನೆಯನ್ನು ತಂದ್ವಿ ಅಂದರೆ, ಜೂನ್ 25, 2009 ಅವರು ಕೇವಲ ತಮ್ಮ 50ನೇ ವಯಸ್ಸಿನಲ್ಲಿ ಮರಣ ಹೊಂದ್ತಾರೆ. ಅವರ ಬಗ್ಗೆ ಯಾಕೆ ಈ ಒಂದು ಪ್ರಶ್ನೆಯನ್ನು ತಂದೆ ಅಂತ ಹೇಳಿದ್ರೆ, ಜೂನ್ 25 ಏನಿದೆ ಅದು ವಿಶ್ವ ವಿಟಿಲಾಗೋ ಡೇ ಅಥವಾ ವರ್ಲ್ಡ್ ವಿಟಿಲಾಗೋ ಡೇ, ವಿಶ್ವ ತೊನ್ನು ರೋಗ ದಿನ ಅಂತ ಆಚರಿಸ್ತಾರೆ. ಯಾಕೆ ಆಚರಿಸ್ತಾರೆ, 2011 ಲಾಗೋಸ್ ನೈಜೀರಿಯಾದಲ್ಲಿ ಏನ್ ಮಾಡ್ತಾರೆ, ಮೈಕಲ್ ಜಾಕ್ಸನ್ ಅವರ ನೆನಪಿನಾರ್ಥವಾಗಿ ಈ ದಿನವನ್ನು ಆಚರಿಸ್ತಾರೆ. ಯಾಕೆ ಮೈಕಲ್ ಜಾಕ್ಸನ್, ಯಾಕೆಂದ್ರೆ ಅವರು ಸುಮಾರು 25 ವರ್ಷದ ಹುಡುಗನಿದ್ದಾಗಿಂದ ಈ ಒಂದು ರೋಗದಿಂದ ಬಳಲ್ತಾರೆ. ಈ ಒಂದು ರೋಗದಿಂದ ಬಳಲಿದ್ರು ಅವರೇನಾಗುತ್ತೆ, ಬರ್ತಾ ಬರ್ತಾ ಅವರ ಒಂದು ಚರ್ಮ ಏನಿದೆ, ಅವರು ಒಂದು ಬ್ಲ್ಯಾಕ್ ಮ್ಯಾನ್ ಆಗಿರ್ತಾರೆ, ಆದರೆ ಅವರ ಚರ್ಮ ಏನಿದೆ ಅದು ಬರ್ತಾ ಬರ್ತಾ ಬಿಳಿಯಾಗತ್ತೆ. ಅವರು ಬಿಳಿಯಾದ ಆ ಚರ್ಮವನ್ನು ನೋಡಿ ಜಗತ್ತೆಲ್ಲ ಅವರಿಗೆ ಚೀಮಾರಿ ಹಾಕ್ತಾರೆ, ನೀನು ಸ್ಕಿನ್ನನ್ನು ಬ್ಲೀಚ್ ಮಾಡ್ಕೊಂಡಿದ್ದೀಯಾ ಅಂತ. ಆದರೆ ಜಗತ್ತಿನಲ್ಲಿ ಸ್ಕಿನ್ನನ್ನು ಬ್ಲೀಚ್ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಟ್ರೀಟ್ಮೆಂಟ್ ಇರೋದಿಲ್ಲ. ಆದರೆ ಅವರು ಚೀರಿ ಚೀರಿ ಹೇಳ್ತಾರೆ ನನಗೆ ಕಾಯಿಲೆ ಇದೆ ಅಂತ. ಅವರು ಸಾಯುವವರೆಗೆ ಬಹುಶಃ ಬಹುಪಾಲಿನ ಒಂದು ಜಗತ್ತೇನಿದೆ ಅದನ್ನು ನಂಬೋದಿಲ್ಲ. ಕೊನೆಗೆ ಅವರ ಅಟಾಪ್ಸಿ ನಂತರ ಅಥವಾ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇದರ ಕುರಿತು ಒಂದು ಕನ್ಫರ್ಮೇಶನ್ ಬರುತ್ತೆ, ಅವರಿಗೆ ಈ ರೋಗ ಜೀವನ ಪರ್ಯಂತ ಇತ್ತು ಅಂತ. ಹಾ, ಅವರ ಒಂದು ನೆನಪಿನಾರ್ಥವಾಗಿ ನಂತರ ಆ ದಿನ ಒಂದು ಬುನಾದಿಯಾಗಿ ಮುಂದೆ ಬಹು ಜಾಗಗಳಲ್ಲಿ ಒಂದು ವಿಶ್ವ ಒಂದು ಈ ದಿನವನ್ನು ಒಂದು ತೊನ್ನು ರೋಗದ ಒಂದು ಅವೇರ್ನೆಸ್ ಅನ್ನು ಮೂಡಿಸ್ಲಿಕ್ಕೆ ಬಳಸ್ತಾರೆ. ಹಾಗಾಗಿ ಜೂನ್ 25 ವರ್ಲ್ಡ್ ವಿಟಿಲಾಗೋ ಡೇ, ವಿಶ್ವ ತೊನ್ನು ರೋಗ ದಿನವಾಗಿ ಆಚರಿಸ್ತಾರೆ. ಈ ಮಾಹಿತಿಯನ್ನ ತಿಳ್ಕೊಂಡಿರಿ. ಯಾಕೆಂತ ಹೇಳಿದ್ರೆ ಅವರನ್ನ ನೋಡಿದಾಗ ಜನರು ಈ ಒಂದು ಕಪ್ಪು ಮನುಷ್ಯ ಬಿಳಿ ಹೇಗಾದ ಅಂತ ಎಲ್ಲರೂ ಅವರನ್ನ ಮುಂಚೆ ಚೀಮಾ

0: ಹಾಕ್ತಾ ಇದ್ರು. ಆದ್ರೆ ಸತ್ಯದ ಒಂದು ಇನ್ನೊಂದು ಮುಖ ಅವರ ಜೀವನ. ಇದು ನಿಮಗಾಗಿ ಮಾಹಿತಿ, ಸ್ವಲ್ಪ ಜಾಸ್ತಿ ಆಯ್ತು ಮಾಹಿತಿ, ಬೇಜಾರು ಮಾಡ್ಕೊಳ್ಬೇಡಿ, ಮುಂದಿನ ಕರೆಗೆ ಹೋಗ್ತಾ ಇದ್ದೀನಿ. ನಮಸ್ಕಾರ
1: ಮೇಡಮ್. ನಮಸ್ಕಾರ, ನಾನು ಗುರುಮೂರ್ತಿ.
0: ಹಾ ಗುರುಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಮೂರ್ತಿ ಅವರೇ. ಈ ಒಂದು ಸಾಂಬಾರು ಜಿನಸು ಪದಾರ್ಥಗಳಲ್ಲಿ, ಅತಿ ಹೆಚ್ಚು ದರ ಅಥವಾ ಕಾಸ್ಟ್ ಇರುವಂತಹ ಸಾಂಬಾರು ಜಿನಸು ಪದಾರ್ಥ ಯಾವುದು?
1: ಸಾಂಬಾರು ಪದಾರ್ಥಕ್ಕೆ ಹೆಚ್ಚಿನ ರೇಟ್ ಇಂದ
0: ಯಾವುದು ಅತಿ ಹೆಚ್ಚು ರೇಟ್ ಇರುವಂತದ್ದು?
1: ಮೆಣಸಿನ್ಕಾಯಿ.
0: ಮೆಣಸಿನ್ಕಾಯಿ ಅಂದ್ಬಿಟ್ರ, ಯೋಚನೆ ಮಾಡಿ ಸ್ವಲ್ಪ. ಎಷ್ಟೊಂದು ಸಾಂಬಾರ್ ಪದಾರ್ಥ ಇದೆ, ಏಲಕ್ಕಿ ಇದೆ, ಲವಂಗ ಇದೆ. ನೀವೇ ಉತ್ತರ ಹೇಳ್ಬೇಕು, ಸೊಸೆ ಉತ್ತರ ಹೇಳುವಾಗಿಲ್ಲ ಇದಕ್ಕೆ. ಆಯ್ತು. ಓ ಚಕ್ಕೆ ಬಂತು, ಲವಂಗ ಆಯ್ತು, ಏಲಕ್ಕಿ ಇದೆ, ಆಮೇಲೆ ಇನ್ನ ಸೋಂಪಿದೆ, ಇನ್ಯಾವ್ದಿರ್ಬಹುದು? ಒಳ್ಳೆ ಹಾಲಿಗೆ ಹಾಕೊಂಡು ಕಲರ್ ಕಲರ್ ಬರ್ತಾರಪ್ಪ ಇದನ್ನ. ಅರಿಶಿನ ಅಲ್ವೇ ಅಲ್ಲ, ಸಾಮಾನ್ಯ ಬಾಣಂತಿ ಬಸರಿಯರು ಅವ್ರಿಗೆಲ್ಲ ಕೊಡ್ತಾರೆ.
2: ಮೆಣಸು, ಕರಿಮೆಣಸು
0: ರೀ, ಮೆಣಸು ಕೊಡ್ತಾರೇನ್ರಿ? ಪರವಾಗಿಲ್ಲ, ಒಳ್ಳೊಳ್ಳೆ ಉತ್ತರ ಹೇಳಿದ್ರಿ. ಆದ್ರೆ ಸಾಂಬಾರ ಜಿನಸು ಪದಾರ್ಥಗಳಲ್ಲಿ ಅತಿ ಹೆಚ್ಚು ದರವಿರೋದು ಕೇಸರಿ. ಇದನ್ನು ಕ್ರಾಕಸ್ ಸಟೈವಸ್ ಅನ್ನುವ ಗಿಡದ ಹೂಗಳಿಂದ ಪಡೆಯಲಾಗುತ್ತೆ. ಭಾರತೀಯ, ಪರ್ಷಿಯನ್, ಅರೇಬಿಕ್ ಹಾಗೂ ಯುರೋಪಿಯನ್ ಖಾದ್ಯಗಳಲ್ಲಿ ಹೆಚ್ಚಾಗಿ ಇದನ್ನ ನಾವು ಬಳಸ್ತೇವೆ. ಭಾರತದಲ್ಲಿ ಕಾಶ್ಮೀರದಲ್ಲಿ ಇದನ್ನ ಹೆಚ್ಚಾಗಿ ಬೆಳೀತಾರೆ. ಇವ ಕೇಳಿದ್ರೆ ಇನ್ನು ತುಂಬಾ ಪ್ರಶ್ನೆಗಳು ಬರ್ತಾ ಇದೆ, ಕಾಯ್ತಾ ಇರಿ, ಸ್ವಲ್ಪ ಸ್ವಲ್ಪ ಕಾಯ್ತಾ ಇರಿ.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ, ಹೋಗಿ.
5: ಆರ್ಬಿಐ ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ನಮಸ್ಕಾರ.
6: ಹಲೋ,
0: ನಿಮ್ಮ ಪರಿಚಯ ಹೇಳಿ.
6: ಮೇಡಮ್ ನಮಸ್ತೆ, ನಾನು ಅಮ್ಮ.
0: ನಮಸ್ಕಾರ, ನಿಮ್ಮ ಹೆಸರು ದಯವಿಟ್ಟು ಮತ್ತೊಮ್ಮೆ ಹೇಳಿ. ಹಲೋ.
6: ಹಲೋ,
0: ನಿಮ್ಮ ಹೆಸರು ಮತ್ತೊಮ್ಮೆ ಹೇಳಿ.
6: ನನ್ನ ಹೆಸರು ಅಮ್ಮಣ್ಣಿ ಅಂತ.
0: ಅಮ್ಮಣ್ಣಿ ಅವರು, ಅಮ್ಮಣ್ಣಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ.
7: ನಮಸ್ತೆ ಮೇಡಮ್,
0: ನಿಮ್ಮ ಪರಿಚಯ ಹೇಳಿ.
7: ಮೇಡಮ್ ಮೈಸೂರಿಂದ ಶಿವಣ್ಣ ಅಂತ. ಮೇಡಮ್
0: ಶಿವಣ್ಣ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ.
7: ಧನ್ಯವಾದಗಳು.
0: ಫೀಫಾ ವಿಶ್ವಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ?
7: ಇದು ಫುಟ್ಬಾಲ್ ಮೇಡಮ್.
0: ಸರಿಯಾದ ಉತ್ತರ. ಫೀಫಾ ಅನ್ನೋದು ಮೊದಲು ಇದರ ಹೆಸರು ಜೂಲ್ಸ್ ರಿಮಿಟ್ ಟ್ರೋಫಿ ಅಂತ ಆಗಿತ್ತು. ಆಯ್ತಾ? ಹಾ, 1930 to 1970 ಏನು ಆ ಒಂದು ವಿಶ್ವಕಪ್ ಟ್ರೋಫಿ ಇರುತ್ತೆ ಅದಕ್ಕೆ ಜೂಲ್ಸ್ ರಿಮಿಟ್ ಅವರ ಹೆಸರನ್ನ ಇಡಲಾಗಿದೆ. ಯಾಕೆಂದ್ರೆ ಜೂಲ್ಸ್ ರಿಮಿಟ್ ಅವರೇ ಈ ಒಂದು ವಿಶ್ವಕಪ್ ಪಂದ್ಯಾವಳಿಯನ್ನ ಶುರು ಮಾಡಿದವರು. 1974 ಈಗ ನಾವೇನು ಒಂದು ಟ್ರೋಫಿ ನೋಡ್ತೇವೆ, ನೋಡಿರ್ತೀರ, ಒಂದು ಫುಟ್ಬಾಲ್ ಹೀಗೆ ಕೈ ಹಿಡಿದಿರುವಂತ ಒಂದು ಟ್ರೋಫಿ, ಆ ಟ್ರೋಫಿಯನ್ನ ನಾವು ಬಳಸ್ತಾ ಇದ್ದೇವೆ. ಫೀಫಾದ ಫುಲ್ ಫಾರ್ಮ್ ಏನಂದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಅಂದ್ರೆ ಅದು ಫ್ರೆಂಚ್ ಭಾಷೆಯಲ್ಲಿ ಬರುತ್ತೆ, ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಅಂತ. ಮತ್ತು ಇದರ ಒಂದು ಹೈಕ್ವಾರ್ಟರ್ಸ್ ಏನಿದೆ ಜ್ಯೂರಿಕ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರುತ್ತೆ. ಇದು ನಿಮ್ಗಾಗಿ ಮಾಹಿತಿ, ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
8: ನಮಸ್ತೆ ಮೇಡಮ್,
0: ನಿಮ್ಮ ಪರಿಚಯ ಹೇಳಿ.
8: ದುಮ್ಮೆನಹಳ್ಳಿಯಿಂದ ನಿರ್ಮಲ.
0: ದುಮ್ಮೆನಹಳ್ಳಿ

0: ಅಲ್ಲಿಂದ ನಿರ್ಮಲಾ ಅವರು ಕರೆ ಮಾಡಿರ್ತಾರೆ. ನಿರ್ಮಲಾ ಅವರೇ, ನಿಮ್ಮ ಹವ್ಯಾಸಗಳೇನು?
1: ನ್ಯೂಸ್ ಪೇಪರ್ ಓದೋದು ಮೇಡಮ್.
0: ನ್ಯೂಸ್ ಪೇಪರ್ ಓದುವುದು. ನ್ಯೂಸ್ ಪೇಪರ್ ಅಲ್ಲಿ ಸಾಮಾನ್ಯವಾಗಿ ಯಾವ ಸೆಕ್ಷನ್ ಜಾಸ್ತಿ ಓದ್ತೀರಾ ನೀವು?
1: ನಾನು ಪದಬಂಧ ಡೈಲಿ ಮಾಡ್ತೀನಿ ಮೇಡಮ್.
0: ಪದಬಂಧವನ್ನ ನೀವು ಮಾಡ್ತೀರಾ, ಆಯ್ತು. ಅದು ಬಿಟ್ಟು ಯಾವ ಏರಿಯಾವನ್ನು ಹೆಚ್ಚು ಓದ್ತೀರಾ ಓದುವಾಗ?
1: ಯಾವ ಏರಿಯಾ ಅಂತಂದ್ರೆ ಮೇಡಮ್, ನಾನು ವಿಜಯ ಕರ್ನಾಟಕದಲ್ಲಿ ಲಾವಣ್ಯ ಶೀಟು ತುಂಬಾ ನೋಡೋದು, ಮೇನ್ ಇಂದ ಎಲ್ಲದನ್ನು ಕವರ್ ಮಾಡ್ತೀನಿ.
0: ಕ್ರಿಕೆಟ್ ನಲ್ಲಿ ಲಿಟಲ್ ಮಾಸ್ಟರ್ ಅಂತ ಯಾರನ್ನ ಕರೀತಾರೆ?
1: ಲಿಟಲ್ ಮಾಸ್ಟರ್
0: ಹ್ಮ್,
1: ಗಂಗೂಲಿ ಅವರ ಮೇಡಮ್.
0: ಗಂಗೂಲಿ ಅಲ್ಲ ರೀ, ಮಾಸ್ಟರ್ ಬ್ಲಾಸ್ಟರ್ ಅಂತ ಸಚಿನ್ ತೆಂಡೂಲ್ಕರ್ನ ಕರೀತಾರೆ. ಲಿಟಲ್ ಮಾಸ್ಟರ್ ಅಂತ ಯಾರನ್ನ ಕರೀತಾರೆ?
1: ಗೊತ್ತಿಲ್ಲ ಮೇಡಮ್, ಧೋನಿನಾ ಮೇಡಮ್?
0: ಲಿಟಲ್ ಮಾಸ್ಟರ್ ಅಂತ ಸುನೀಲ್ ಗವಾಸ್ಕರ್ ಅವರನ್ನ ಕರೀತಾರೆ. ಸುನೀಲ್ ಗವಾಸ್ಕರ್ ಅವರು, ಪೂರ್ಣ ಹೆಸರು ಸುನೀಲ್ ಮನೋಹರ್ ಗವಾಸ್ಕರ್ ಅಂತ. ಇವರು ಭಾರತವನ್ನ 1971 ರಿಂದ 1987 ರವರೆಗೆ ಪ್ರತಿನಿಧಿಸಿರ್ತಾರೆ. ನಮಸ್ಕಾರ.
2: ಹಲೋ, ನಮಸ್ತೆ ಮೇಡಮ್.
0: ನಿಮ್ಮ ಪರಿಚಯ ಹೇಳಿ.
2: ನಾನು ಅಮ್ಮಣ್ಣಿ, ಕಾರ್ಕಳದಿಂದ.
0: ಅಮ್ಮಣ್ಣಿಯವರು ಕಾರ್ಕಳದಿಂದ ಕರೆ ಮಾಡಿರ್ತಾರೆ. ಕೇರಳದ ರಾಜಧಾನಿ ಯಾವುದು?
2: ಕೇರಳದ
0: ರಾಜಧಾನಿ ಯಾವುದು, ಕ್ಯಾಪಿಟಲ್?
2: ತಿರುವನಂತಪುರಂ.
0: ತಿರುವನಂತಪುರಂ ಸರಿಯಾದ ಉತ್ತರ. ಅದರ ಮೊದಲಿನ ಹೆಸರು ತ್ರಿವೇಂದ್ರಂ ಅಂತ. ನಿಮಗೆ ಗೊತ್ತಿದೆ, ಇಲ್ಲಿ ಒಂದು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಇರುತ್ತೆ, ಹಾಗೂ ಕೋವಲಂ ಮತ್ತು ವರ್ಕಲ ಬೀಚ್ ಇರುತ್ತೆ ಇದರಲ್ಲಿ, ಸರಿನಾ? ಅದಲ್ಲದೆ ಇಂಡಿಯನ್ ಏರ್ಫೋರ್ಸ್ನ ಸದರ್ನ್ ಏರ್ ಕಮಾಂಡ್ ಏನಿರುತ್ತೆ ಅದು ಇಲ್ಲೇ ಇರೋದು, ಆಯ್ತಾ? ಹಾಗೆಯೇ ನಮ್ಮ ತುಂಬ ಈಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಕೂಡ ಇಲ್ಲೇ ಇರುತ್ತೆ. ಇದು ನಿಮಗಾಗಿ ಮಾಹಿತಿ. ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು.
0: ನಮಸ್ಕಾರ. ನಮಸ್ಕಾರ.
3: ಹಲೋ,
0: ನಿಮ್ಮ ಪರಿಚಯ ಹೇಳಿ. ಸುಬ್ರಹ್ಮಣ್ಯ ಜಯಂತ್ ಅವರು. ದೂಧ್ ಸಾಗರ್ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ? ದೂಧ್ ಸಾಗರ್ ಜಲಪಾತ, ದೂಧ್ ಸಾಗರ್ ಜಲಪಾತದ ಬಗ್ಗೆ ಕೇಳಿರ್ತೀರಾ ಅಲ್ವಾ? ಗೋವಾ. ದೂಧ್ ಸಾಗರ್ ಹೌದು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇವತ್ತು ಕರೆಗಳಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಆದಷ್ಟು ಎಲ್ಲರೂ ದಯವಿಟ್ಟು ನಿಮ್ಮ ಒಂದು ಫೋನ್ನ ಲೌಡ್ ಸ್ಪೀಕರ್ ಅನ್ನು ಆಫ್ ಮಾಡ್ಕೊಳ್ಳಿ. ನಮಸ್ಕಾರ.
4: ಹಲೋ,
0: ನಮಸ್ತೆ. ನಿಮ್ಮ ಪರಿಚಯ ಹೇಳಿ.
4: ನಾನು ಸತ್ಯೇಶ್ಪುರ ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತಿದ್ದೀನಿ ಮೇಡಮ್.
0: ಯೋಗೇಶ್ ಅವರೇ, ದೂಧ್ ಸಾಗರ್ ಜಲಪಾತ ಯಾವ ನದಿಯಿಂದ ಉಂಟಾಗುತ್ತೆ?
4: ನಯಾಗರ.
0: ನಯಾಗರ, ನಯಾಗರ ಫಾಲ್ಸೇ ಬೇರೆ ರೀ. ನಯಾಗರ ಬೇರೆನೇ, ಬೇರೆನೇ ಕಾಂಟಿನೆಂಟ್. ನಮ್ಮ ದೂಧ್ ಸಾಗರ್ ಜಲಪಾತ ನೀವು ನೋಡಿರ್ತೀರಾ ರೀಲ್ಸ್ ಗಳಲ್ಲೆಲ್ಲ, ಬಿಳಿ ಹಾಲಿನ ಹಾಗೆ ಉಕ್ಕುವ ಒಂದು.
4: ಗೋವಾ ಸೈಡ್ ಅದು, ಈ ಕಡೆ ಏನೋ ಬರುತ್ತೆ, ಅಂಬುಜಾ ಅಂತಲೋ ಏನೋ.
0: ಒಟ್ಟು ಗೋವಾ ಅನ್ನೋದು ಮಾತ್ರ ಸರಿಯಾದ ಉತ್ತರ. ದೂಧ್ ಸಾಗರ್ ಜಲಪಾತ ಎಲ್ಲಿದೆ ಅಂದ್ರೆ ಅದು ನಾರ್ತ್ ಗೋವಾ ಕಡೆ.
4: ನನ್ಗೆ ಈ ಘಾಟ್ ಸೆಕ್ಷನ್ ಅಲ್ಲೆಲ್ಲ ಬರುತ್ತೆ, ನಾನು ಇದರಲ್ಲಿ ನೋಡಿದೀನಿ. ನೀವು ಹೇಳಿದ ರೀಲ್ಸ್ ಅಂತ ಹೇಳಿದಾಗ ನನ್ನ ನೆನಪಾಯ್ತು.
0: ಹೌದು, ಈ ಮಾಂಡೋವಿ ನದಿಯಿಂದ, ಮಾಂಡೋವಿ ನದಿಯಿಂದ ಈ ಒಂದು ದೂಧ್ ಸಾಗರ್ ಜಲಪಾತ ಉಂಟಾಗುತ್ತೆ, ಆಯ್ತಾ? ಇದು ಆಕ್ಚುಲಿ ಏನಂದ್ರೆ ಒಂದು 30 ಚಿಲುಮೆಗಳ ಒಂದು ಸಂಗಮ ಟೈಪ್, ಕ್ಲಸ್ಟರ್ ಆಫ್ ಸ್ಪ್ರಿಂಗ್ಸ್ ಅಂತ ಹೇಳ್ತಾರೆ ಅದನ್ನ. ಈ ಒಂದು ಇವುಗಳಿಂದ ಇದು ಒಂದು ಹುಟ್ಟುತ್ತೆ. ಇದು ಇದು ಎಲ್ಲಿ ಅಂದ್ರೆ ಭೀಮಗಡ ಬೆಳಗಾವಿ ಅಲ್ಲಿ ಹುಟ್ಟುತ್ತೆ. ಸತ್ತರಿ ತಾಲೂಕಿನ ಮೂಲಕ ನಾರ್ತ್ ಗೋವಾನ ಪ್ರವೇಶ ಮಾಡಿ ಅಲ್ಲಿ ಅದು ಒಂದು ಹರಿದು ಜಲಪಾತವಾಗುತ್ತೆ, ಸರಿನಾ?
4: ಜಲಪಾತದ ವಿಚಾರ ಹೇಳಿದ್ಕೆ ನನಗೊಂದು ನೆನಪಾಯ್ತು, ನಮ್ಮ ಮನೆ ಹತ್ರನೇ ಒಂದು ಜಲಪಾತ ಇದೆ, ಮಗಜಳ್ಳಿ ಫಾಲ್ಸ್ ಅಂತ ಹೇಳ್ತಾರೆ ಆನ್ಬಳ್ ನಿಯರಲ್ಲಿ. ಆದ್ರೆ ಈ ವರ್ಷ ಮಳೆ ಕಡಿಮೆ ಆಗಿರೋದ್ರಿಂದ ಈ ಜಲಪಾತ ಎಲ್ಲ ಮುಂದೆ ನೋಡಕ್ಕೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಅನ್ಸ್ತಾ ಇದೆ.
0: ನಮ್ಗೆ ಎಷ್ಟು ಬೇಜಾರಾಗತ್ತೆ ಅಲ್ಲ, ಜಲಪಾತಗಳೆಲ್ಲ ಇಲ್ದಿರುವಂತಹ ಭೂಮಿ ಎಲ್ಲ ನೋಡೋದಕ್ಕೆ ಅಲ್ವಾ?
4: ಹೌದು, ನಮ್ ಮಳೆ ಬರ್ತಾ

0: ಬಿಟ್ರೆ ನಮ್ಗೆ ನ್ಯಾಚುರಲ್ ಆಗಿ ನಾವು ಕೆಲವೊಂದು ತೋಟ ಗದ್ದೆ ಹೋಗ್ಬೇಕಾದ್ರೆ ಅಲ್ಲಲ್ಲೇ ಸಣ್ಣ ಪುಟ್ಟ ಜಲಪಾತ ಡೈಲಿ ನೋಡ್ತಾನೆ ಇರ್ತೀವಿ ನಾವು.
1: ಯಾವ್ದು ಬೇಡ, ನಮ್ಮ ಮಂಗಳೂರ್ ಕಡೆಗೆ ನಾವು ಘಾಟ್ಸ್ ಅಲ್ಲಿ ಹೋಗ್ತಾ ಇದ್ರೆ
0: ಹೋದ್ರೆ ಚಾರ್ಮಡಿ ಘಾಟ್ ಅಲ್ಲಿ
1: ಎಂತ ಅದ್ಭುತವಾದ ಒಂದು,
0: ಆ ಟೈಮಲ್ಲೆಲ್ಲ ನಿಲ್ಸ್ಕೊಂಡು ಎಲ್ಲಾ ಟ್ರಾಫಿಕ್ ಜಾಮ್ ನೋಡ್ಕೊಳ್ಳೋದು, ಫೋಟೋ ತಕ್ಕೊಳ್ಳೋದು ಎಲ್ಲ ನಡೀತಾ ಇರುತ್ತೆ. ಅದೇ ತರ ಇಲ್ಲೂ ಕೆಲವೊಂದು ಹಳ್ಳಿಗಳಲ್ಲಿ ಇದಾಗ್ತಾ ಇರುತ್ತೆ ಈ ತರಾನೇ, ಆದ್ರೆ ಮಳೆ ಬಹಳ ಕಡಿಮೆ ಇದೆ.
1: ಮಳೆ ಬರ್ಲಿ ಅಂತ ನಾವು ಆಶಿಸೋಣ. ನಾವು ದೂಧ್ ಸಾಗರ್ ಜಲಪಾತ ಬಗ್ಗೆ ಮಾತಾಡ್ತಿದ್ವಿ. ಅದು 310 meters ಉದ್ದ, ಅಂದ್ರೆ 1017 feet ಉದ್ದ ಮತ್ತು 30 meters ಅಗಲ ಅಥವಾ 100 feet ಅಗಲ ಇರುತ್ತೆ. ಇದು ನಿಮ್ಗಾಗಿ ಮಾಹಿತಿ. ನೀವು ನಿಮ್ಮ ಜಲಪಾತದ ಒಂದು ನಿಮ್ಮ ಹಳ್ಳಿಯ ಜಲಪಾತ ಏನಿದೆ ಅದರ ಹೆಸರನ್ನ ಮತ್ತೊಮ್ಮೆ ಹೇಳಿ ದಯವಿಟ್ಟು.
0: ಮಗಜಹಳ್ಳಿ ಫಾಲ್ಸ್ ಅಂತೇಳಿ, ಅಂದ್ರೆ ಹಾನ್ಬಾಳ್ ಫಾಲ್ಸ್ ಅಂತೆಲ್ಲ ಹೇಳ್ತಾರೆ. ಮತ್ತೆ ಇನ್ನೊಂದೇನಂದ್ರೆ ಅಬ್ಬಿ ಫಾಲ್ಸ್ ಅಂತ ಹೇಳ್ತಾರೆ. ಅಬ್ಬಿ ಫಾಲ್ಸ್ ಅನ್ನೋದು ಮೇಡಮ್, ಅದು ಎಲ್ಲಾ ಮಲೆನಾಡಲ್ಲಿ ಆಡು ಭಾಷೆಯಲ್ಲಿ ಮಡಿಕೇರಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಎತ್ತರದಿಂದ ನೀರ್ ಹರಿಯೋದ ಜಾಗಕ್ಕೆ ಅಬ್ಬಿ ಅಂತ ಹೇಳೋದು. ಜನಗಳಲ್ಲಿ ಅದು ಕನ್ಫ್ಯೂಷನ್ ಇದೆ, ಅವರು ಇಲ್ಲೊಂದ್ ಅಬ್ಬಿ ಫಾಲ್ಸ್ ಉಂಟು ಅಂತ ಹೇಳ್ತಾರೆ, ಶಿವಮೊಗ್ಗದಲ್ಲೊಂದು ಉಂಟು ಅಂತ ಹೇಳ್ತಾರೆ, ಸಕಲೇಶ್ಪುರದಲ್ಲೊಂದು ಉಂಟು ಅಂತ ಹೇಳ್ತಾರೆ. ಆದ್ರೆ ಮಲೆನಾಡಲ್ಲಿ ನೀವು ಯಾವ್ದೇ ಒಂದು ಎತ್ತರದಿಂದ ನೀರು ಧುಮುಕ ಜಾಗಕ್ಕೆ ಇಲ್ಲಿ ಆಡು ಭಾಷೆಯಲ್ಲಿ ಅಬ್ಬಿ ಅಂತ ಹೇಳ್ತಾರೆ.
1: ಇದು ಅದ್ಭುತವಾದಂತಹ ಒಂದು ಸಾಮಾನ್ಯ ಜ್ಞಾನ, ಈವನ್ ಕ್ವಿಜ್ ಮಾಸ್ಟರ್ಗೂ ಇದು ಗೊತ್ತಿರಲಿಲ್ಲ.
0: ಓಕೆ ಮೇಡಮ್, ಥ್ಯಾಂಕ್ ಯು,
1: ತುಂಬಾ ಖುಷಿ ಆಯ್ತು ಕೇಳಿ.
0: ಇಲ್ಲ, ಸಾಮಾನ್ಯ ಎಲ್ಲ ಗೊತ್ತಿರುತ್ತೆ ಮಲೆನಾಡುಗರಿಗೆ, ಇಲ್ಲಿ ಲೋಕಲ್ ಇರೋಂತವರಿಗೆಲ್ಲ ಗೊತ್ತಿರುತ್ತೆ. ಈ ಸ್ವಲ್ಪ ಇಲ್ಲಿ ಇದ್ರು ಕೆಲವರು ಅದನ್ನ ಯಾರು ಹೇಳದಲ್ಲೇ ಇದ್ರೆ, ಹಿಂದಿನ ತಲೆಮಾರಿನವರು ಅದ್ರ ಬಗ್ಗೆ ತಿಳಿಸ್ತಲೇ ಇದ್ರೆ ಇನ್ ಮುಂದೆ ನನ್ ಮಕ್ಳಿಗಾಗಿರ್ಬೋದು ಅದು ಗೊತ್ತಿರಲ್ಲ.
1: ಆಯ್ತು, ನೀವು ಚೆನ್ನಾಗಿ ಹೇಳಿದ್ದೀರಾ.
0: ಒಂದು ಆಚರಣೆಗಳನ್ನ ನಾವು ಮಕ್ಳಿಗೆ ಆಗ್ಲಿ ಮುಂದಿನ ಪೀಳಿಗೆಯವರಿಗೆ ಅದನ್ನ ಪರಿಚಯ ಮಾಡ್ಕೊಡ್ತಾ ಇದ್ರೆ ಅದು ಬೆಳ್ಕೊಂಡು ಹೋಗ್ತಾ ಇದೆ.
1: ಚೆನ್ನಾಗಿ ಮಾತಾಡಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.
2: ಹಲೋ.
1: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
2: ಮೇಡಮ್, ಮಹೇಶ್ ಹೊಸೂರು ಶಿಕಾರಿಪುರ. ಮೇಡಮ್,
1: ಮಹೇಶ್ ಅವರೇ, ಕವಿ ಸಾ ಶಿ ಮರುಳಯ್ಯ ಇವರ ಪೂರ್ಣ ಹೆಸರೇನು? ಸಾ ಅಂದ್ರೇನು, ಶಿ ಅಂದ್ರೇನು? ಕವಿ ಸಾ ಶಿ ಮರುಳಯ್ಯ ಇವರ ಪೂರ್ಣ ಹೆಸರೇನು?
2: ಸಾ ಶಿ ಮರುಳಯ್ಯ. ಮೇಡಮ್,
1: ಹೌದು, ಕವಿ ಸಾ ಶಿ ಮರುಳಯ್ಯ ಇವರ ಪೂರ್ಣ ಹೆಸರು ಸಾಸಲು ಶಿವರುದ್ರಯ್ಯ ಮರುಳಯ್ಯ ಅಂತ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಮಸ್ಕಾರ.
3: ಹಲೋ,
1: ನಿಮ್ಮ ಪರಿಚಯ ಹೇಳಿ.
3: ಸಿಂಚನ ಅಂತ, ಆಚಾನಿಂದ.
1: ಸಿಂಚನ, ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು? ಲಾಸ್ಟ್ ಟೈಮ್ ಕೇಳಿದ್ದೆ ಬೆಳಗಾವಿ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು?
3: ಕೊಡಗು.
1: ಅಲ್ಲ, ಅದು ಬೆಂಗಳೂರು. ಬೆಂಗಳೂರು ನಗರ, ಆಕ್ಚುಲಿ ಬೆಂಗಳೂರು ಅರ್ಬನ್. ಹಾ, ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಮಾತಾಡ್ತಾ ಒಂದು ಕೇಳಿದ್ರು, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಎರಡನೇದ್ ಯಾವುದು ಮೇಡಮ್ ಅಂತ ನಾನು ಅವರಿಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ, ಆದ್ರೆ ಸಮಯದ ಅಭಾವದ ಕಾರಣ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನೆನಪಿನಿಂದ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ನೀವು ಸರಿ ಹೇಳಿದ್ರಿ, ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ಅರ್ಬನ್ ಆಗಿರುತ್ತೆ. ಹಾ, ಕರ್ನಾಟಕದ ಸೆಕೆಂಡ್, ಅವ್ರ ಸೆಕೆಂಡ್ ಬಗ್ಗೆ ಕೇಳಿದ್ರು, ಸೆಕೆಂಡ್ ದೊಡ್ಡ ಜಿಲ್ಲೆ ಯಾವುದು?
3: ಬಾಗಲಕೋಟೆ.
1: ತುಮಕೂರು. ಆಯ್ತಾ, ಹಾ, ಸೆಕೆಂಡ್ ಅತಿ ಚಿಕ್ಕ ಜಿಲ್ಲೆ ಯಾವುದು? ಸೆಕೆಂಡ್ ಚಿಕ್ಕ ಜಿಲ್ಲೆ
3: ರಾಮನಗರ.
1: ಅದೇ ಬ್ಯಾಂಗ್ಳೂರ್ ರೂರಲ್. ಗೊತ್ತಾಯ್ತಾ? ಈಗ ನಾವು ಕನ್ನಡಿಗರಾಗಿ ನಾವು ತಿಳ್ಕೊಂಡಿರ್ಬೇಕಾಗಿದ್ದಂತಹ ಒಂದು ಮಾಹಿತಿ ಇದು. ಗೊತ್ತಾಯ್ತಲ್ಲ ನಿಮ್ಗೆ, ಸೆಕೆಂಡ್ ಬಿಗ್ಗೆಸ್ಟ್ ಅಂತ ಅಂದ್ರೆ ನಮ್ಮ ತುಮಕೂರು, ಸೆಕೆಂಡ್ ಸ್ಮಾಲೆಸ್ಟ್ ಅಂದ್ರೆ ಬೆಂಗಳೂರು ರೂರಲ್. ಯುವ ಕೇಳುಗರು ಇವತ್ತು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಉತ್ತರಗಳು ಹೇಳಿದ್ದೀರಾ. ಸಮಯದ ಒಂದು ಕಾರ್ಯದ ಒಂದು ಸಮಯದ ಒಂದು ಒಂದು ಲಿಮಿಟ್ ಇರೋ ಕಾರಣ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.

ಇದುವರೆಗೂ ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ. ಈಗ ಸಮಯ 8:30:50. ಇನ್ನು ಮುಂದೆ ಗಜಲ್.

0: ಕೇಳೋಣ. ಮೊದಲಿಗೆ ಕೇಳಿ ಮಿಥಾಲಿ ಸಿಂಗ್ ಅವರು ಹಾಡಿರುವ ಕತೀರ್ ರಾಜಸ್ಥಾನಿ ಅವರ ಒಂದು ಗಜಲ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಹತ್ ಇಂದೂರಿ ಅವರ ಒಂದು ಗಜಲ್. ಹಾಡಿದ್ದಾರೆ ಅನುರಾಧ ಪೌದ್ವಾಲ್ ಮತ್ತು ಪಂಕಜ ದಾಸ್.

ಇದುವರೆಗೂ ಗಜಲ್ಗಳನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ. ಈಗ ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ಜನ ನೋಡ ನೋಡ
1: ಮೂರು ಹೆಣ್ಮಕ್ಳು. ಅರೆ ನಮ್ಗೆ ಮೋಸ ಮಾಡಿ ಹೋದ್ದು. ಪಕಡ ಪಕಡ ಪಕಡ
2: ಹೌದು ನಾನ ಫಿರೋಜ್ ಪಠಾಣ್. ಎಲ್ಲಿ ನಿಮ್ ಪದ್ದ?
3: ಅವರು ಇಲ್ಲೇ ಇಲ್ಲೇ
4: ಮಮ್ಮಿ.
3: ಹಾ ಅವ್ರ ಮನೇಲಿಲ್ವಲ್ಲ.
2: ಯಾಕ ಬಹನ್ ಸುಳ್ಳು ಹೇಳ್ತಾ ಇದ್ದಾವ್? ನಮ್ದಕ್ಕೆ ಬಹನ್ ನಮ್ಗೆ ಸುಳ್ಳು ಹೇಳ್ತಾವ್. ಅವ್ರು ಮುಂದೆ ಓಡ್ ಬರ್ತಿದ್ದಾವ್, ಅವ್ರದಕ್ಕೆ ಹಿಂದೆ ನಾವು ಓಡ್ ಬರ್ತಿದ್ದಾವ್. ಹಾ ನಮ್ಗೆ ಸುಳ್ಳು ಹೇಳ್ತಾವ್. ಅವ್ರು ಇಲ್ಲೇ ಬಂದಿದಾವ್, ಇಲ್ಲೇ ಬಚ್ಚಿಟ್ಕೊಂಡಿದಾವ್. ಏ ನಾಟಕ ಬಂದ್ ಕರು, ಉಸ್ಕೋ ಬುಲಾವ್. ಮನೆಗ್ ಬಂದು ಒಂದ್ ವಾರ ಆಯ್ತು.
4: ನಿಮ್ ತಂಗಿಗೊಂದು ಉಪಕಾರ ಮಾಡ್ತ, ಅವ್ರು ನಿಮ್ ಕೈ ಸಿಕ್ಕ್ರೆ ಒಂದೇ ಒಂದ್ಸಲ ಇಲ್ಲಿ ಕರ್ಕೊಂಡ್ ಬರ್ತೀರ. ಅವ್ರ ಮುಖ ನೋಡಿ ಯುಗಾನೇ ಆಗೋಯ್ತು.
1: ರಾಜೇ ಬಂದು ಎಲ್ಲ ಇದ್ರು ನಾವ್ ಹಿಡ್ಕೊಂಡ್ ಬಂದು ಇದಕ್ಕೆ ಮುಂದೆ ನಿಲ್ಲುತ್ತಿ ಹಿಡ್ಕೊಂಡ್ ಬಂದು ನಿಮ್ದಕ್ಕೆ ಮುಂದೆ ನಿಲ್ಲುತ್ತ.
5: ಅವನ್ ಹೊರಟೋದ ಕಂಡ್ರೆ ಅವನ್ ಇನ್ನೊಂದ್ ಸಲ ಈ ಕಡೆ ತಲೆ ಹಾಕಲ್ಲ. ಅಳೋ ಹಿಂಸನ್ ಕಂಡ್ರೆ ಅವನ್ಗ ಆಗದೇ ಇಲ್ಲ. ಪರವಾಗಿಲ್ವೇ, ಚೆನ್ನಾಗಿ ಆಕ್ಟ್ ಮಾಡ್ತೀಯ.
3: ನಿಮ್ ಜೊತೆ ಸಂಸಾರ ಮಾಡಿದ್ಮೇಲೆ ಇದನ್ನೆಲ್ಲ ಕಲ್ತ್ಕೊಳ್ಬೇಕಲ್ಲ.
5: ಕೋಪ ಮಾಡ್ಕೋಬೇಡ್ವೆ, ನನ್ನ ಚಿನ್ನ ನನ್ನ ಬಂಗಾರ
3: ಸಾಕು ಸಾಕು. ಹೋಗ್ಲಿ ಅಟ್ಟೆ ಕೇರಿಸ್ಬೇಡಿ, ಇದೆಲ್ಲ ನಿಮ್ಮಿಂದ ಆಗಿದ್ದು. ಮಿತವಾಗಿ ಖರ್ಚು ಮಾಡಿದ್ರೆ ಇಷ್ಟೆಲ್ಲ ಕಷ್ಟ ಬರ್ತಿರ್ಲಿಲ್ಲ.
6: ನನಗ್ ಪಾಕೆಟ್ ಮನಿ ಇಲ್ಲ,
3: ನಂಗೆ ಬನ್ನೇ ಇಲ್ಲ, ನನಗ್ ಒಡವೇನೆ ಇಲ್ಲ. ಪಾರ್ಟಿ ಪಾರ್ಟಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ನಮ್ಮನ್ನ ಈ ಸ್ಥಿತಿಗೆ ತಂದು ಬಿಟ್ರಿ.
5: ಏನ್ ಮಾಡ್ಲಿ ಚಿನ್ನ, ಒಳಗಡೆ ಎಷ್ಟೇ ಹುಡುಕಿದ್ರು ಹೊರಗಡೆ ತೋರಿಸ್ಕೋಬಾರ್ದಲ್ಲ. ನಾವು ಯಾರಿಗಿಂತಲೂ ಏನು ಕಡಿಮೆ ಇಲ್ಲ ಅಂತ ಬದುಕಬೇಕಲ್ಲ.
3: ಅದೇನೋ ಹೇಳ್ತಾರಲ್ಲ, ಹೊಟ್ಟೆ ಹಿಟ್ಟಿಲ್ಲ ಜುಟ್ಟು ಮಲ್ಗೆವು ಅಂತ, ಹಾಗೆ ನಿಮ್ ಕಥೆ.
5: ನಾಳೆಯಿಂದ ಆ ಗಾದೆ ಇಲ್ಲ ಬದಲಾವಣೆ ಆಗೋಗತ್ತೆ. ನಿನ್ನ ಜುಟ್ಟಿಗಷ್ಟೇ ಅಲ್ಲ, ಗೇಟ್ಗೆ ಸೌಟ್ಗೆ ಕಾಟ್ಗೆ ಸೀರೆಗೆ ಎಲ್ಲಾ ಕಡೆ ಹೂವೇ ಹೂ.
3: ಅಂದ್ರೆ
5: ಟ್ಯಾಂಗ್ ಟ್ಯಾಂಗ್ ಡಿಂಗ್ ಡಿಂಗ್ ಡಿಂಗ್ ಡಿಂಗ್. ಕರ್ನಾಟಕ ಲಾಟರಿ ಬಂಪರ್ 10 ಲಕ್ಷ ನನಗೆ ಹೊಡೆಯುತ್ತೆ.
3: ಹೊಡೆಯಲ್ಲ ಹೊಡೆಯುತ್ತೆ.
5: ಹಾಗನ್ಬೇಡ ಚಿನ್ನ, ನನ್ನ ಕನಸೆಲ್ಲ ನನಸಾಗುತ್ತೆ. 10 ಲಕ್ಷ ಬಂಪರ್ ಬಂದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ?
7: ಗೊತ್ತಿಲ್ಲ.

0: ಈ ಕನಸು ಕಾಣ್ತಾನೆ ಇದ್ಬಿಡ್ಬೇಕು. ಸ್ವಲ್ಪ ಸಾಲ ಹೇಗ್ ತೀರಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಮೂರ್ ತಿಂಗಳು ಹೋದ್ರೆ ಹಾಲು ಹಾಕೋಲ್ಲ ಅಂತ ಹಾಲು ಹಾಕೋಳು ಹೇಳಿ ಹೋಗಿದ್ದಾಳೆ. ಈಗ ನೀವು ಕುಡಿತಾ ಇರೋದು ಲಾಸ್ಟ್ ಕಾಫಿ, ನೆನಪಿಟ್ಕೊಳ್ಳಿ. ನಾನ್ ಎಷ್ಟಲ್ಲ ಹೇಳಿದ್ದೀನಿ ಇದನ್ನ ನಂಬೇಡಿ ಅಂತ, ನೀವು ನನ್ನ ಮಾತೇ ಕೇಳುದಿಲ್ಲ. ಹೀಗ್ ತಿಂಗಳು ಖರ್ಚು ಮಾಡೋ ಬದಲು ನನ್ನ ಸಾಲ ನಾನು ತೀರಿಸಬಹುದಾಗಿತ್ತು.
1: ಅಯ್ಯೋ, ಯಾವತ್ತು ಒಂದಿನ ಸುಖವಾಗಿರ್ಬೋದೇನೋ ಅನ್ನೋ ಯಾರು ತೀರ್ಸಲ್ವೇ.
0: ನಿಮ್ಮ ಆಸೆ ಯಾವುದು ಮುಗಿಯೋದಿಲ್ಲ, ಅಂದ್ಮೇಲೆ ಯಾರಿಗೆ ತಾನೇ ತೀರ್ಸೋಕಾಗುತ್ತೆ? ಹೋಗಿ ಸ್ನಾನ ಮಾಡಿ ತಿಂಡಿತೀನಿ, ಆಫೀಸ್ ಗೊತ್ತಾಗುತ್ತೆ, ನಾನು ರಾಜಿನ ಸ್ಕೂಲಿಗೆ ಬರ್ತೀನಿ.
2: ಗೋವಾ ಅಣ್ಣ, ಏನ್ ಯೋಚನೆ ಮಾಡ್ತಿದ್ದೀಯ ತಮ್ಮ? ಬಡವ್ರ ಬಗ್ಗೆನ ಸಾಹುಕಾರ ಬಗ್ಗೆನ?
3: ಬಡವನಾಗಿ ಹುಟ್ಟಿ ಸಾಹುಕಾರ ಆಗೋದು ಹೇಗೆ ಅಂತ ಯೋಚಿಸ್ತೀನಿ
2: ಅಷ್ಟೇನಾ. ಈ ಗಣಪತಿ ರಾಣಿ ಗೊತ್ತಿಲ್ಲದಿರೋ ಗಣಿತ ಯಾವ್ದಿದೆ? ನಿನ್ನ ಲೆಕ್ಕಕ್ಕೆ ಉತ್ತರ ನನ್ನ ಹತ್ರ ಇದೆ.
3: ಏನದು?
2: ಈಗ ನಾನ್ ನೋಡಿ ಹೇಗಿದ್ದೀನಿ ಹೇಳ್ಕೊಳ್ಳೋದು ಎರಡನೇ ದರ್ಜೆ ಗುಮಾಸ್ತ ಅಷ್ಟೇ. ಮಿನಿಸ್ಟ್ರಿ ಇದ್ದಾಗಿಲ್ವಾ? ಬರೋದು ಕಾರ್ನಲ್ಲಿ, ಇರೋದು ಬಂಗ್ಲೆಯಲ್ಲಿ, ಇಷ್ಟೆಲ್ಲ ಹ್ಯಾಕ್ ಸಾಧ್ಯ ಗೊತ್ತಾ? ಡಿಗ್ರಿ ಅನ್ನೋ ಸೀರೆನ ಮೈಗ್ ಸುತ್ಕೊಂಡಿರೋ ಹೆಂಡತಿನ ಎಲ್ಲ

0: ಎಲ್ಲರ ಹಾಗೆ ಮನೆಯಲ್ಲಿ ಕಟ್ಟಾಗಿ ಕೂರಿಸ್ದೆ ಸಂಬಳ ಕೊಡೋ ಆಫೀಸಿನ ಕುರ್ಚಿ ಮ್ಯಾಕ್ ಕೂರಿಸಿದೀನಿ. ಅದಕ್ಕೆ
1: ಅಂದ್ರೆ ನೀನ್ ಹೇಳೋದು ನನ್ನ ಹೆಂಡತಿನೂ ಓದಿದಾಳೆ, ಅವಳನ್ನ ಕೆಲಸಕ್ಕೆ ಕಳಿಸಿ ಅವಳು ತರೋ ಸಂಬಳದಲ್ಲಿ ಸುಖ ಪಡುವಂತೀಯ.
0: ಎಕ್ಸಾಕ್ಟ್ಲಿ.
2: ಏನು ಏನ್ ಹೇಳ್ತಾ ಇದ್ರಿ ನೀವು? ನಾನ್ ಕೆಲ್ಸಕ್ಕೆ ಹೋಗೋದಾ? ನೀವು ಜೋಕ್ ಮಾಡ್ತಾನೆ ತಾನೇ?
1: ಜೋಕ್ ಅಲ್ಲ, ನಿಜ. ನೀನ್ ಕೆಲ್ಸಕ್ಕೆ ಹೋದ್ರೆ ಜನ ಆಡ್ಕೋತಾರೆ ಅನ್ನೋದು ನನಗೆ ಗೊತ್ತು. ಆದ್ರೆ ಅದೇ ಜನ ನನ್ನ ಮೈ ಗಂಟ್ಕೊಂಡಿರೋ ಬಟ್ಟೆ ಹಾಗೆ ಸಾಲದ ರೂಪದಲ್ಲಿ ಕಾಡ್ತಾ ಇದ್ದಾರೆ. ನಮ್ ಕಷ್ಟ ಎಲ್ಲ ಪರಿಹಾರ ಆಗ್ಬೇಕಾದ್ರೆ, ಮತ್ತೆ ಈ ಮನೆಯಲ್ಲಿ ನಗುವನ್ನು ಮಲ್ಲಿಗೆ ಅರಳಬೇಕಾದ್ರೆ ನೀನ್ ಕೆಲ್ಸಕ್ಕೆ ಹೋಗ್ಲೇಬೇಕು.
2: ಅಲ್ಲ,
1: ಬೇರೆ ದಾರಿನೇ ಇಲ್ಲ ಶ್ವೇತಾ. ನಮ್ಮ ಬದುಕಿ ಅಂತದ್ದು ಸುಖನ ಸಾವಿನ ಪಕ್ಕದಲ್ಲಿಟ್ಟು ಬದುಕನ್ನ ದುಃಖದ ಕಡಲಲ್ಲಿ ತೇಲ್ಬಿಟ್ಟು ತೇಲುತ್ತೋ ಮುಳುಗುತ್ತೋ ಅಂತ ನೋಡು.
2: ಹಾಗೆ ಹೇಳ್ಬೇಡಿ. ನೀವು ನನ್ನ ಜೊತೆ ಇರ್ಬೇಕಾದ್ರೆ ದೋಣಿ ಮುಳುಗಕ್ ಹೇಗ್ ಸಾಧ್ಯ? ನಿಮ್ಮೆಲ್ಲಾ ಕಷ್ಟ ಸುಖನೂ ಹಂಚಿಕೊತೀನಿ ಅಂತ ನಿಮ್ಮ ಕೈ ಹಿಡಿದು ಸಪ್ತಪದಿ ತೊಡೆದಿದ್ದೀನಿ. ಇಷ್ಟು ದಿವಸ ನೀವು ಒಬ್ಬರೇ ಎದ್ದು ಹುಟ್ಟಾಕ್ತಾ ಇದ್ರಿ, ಇನ್ಮೇಲೆ ನಾನು ನಿಮ್ ಜೊತೆ ಹುಟ್ಟಾಕ್ತೀನಿ, ಕೆಲ್ಸಕ್ಕೆ ಸೇರ್ತೀನಿ.
1: ಶ್ವೇತಾ, ನೀನ್ ಹೆಸರಿಗಷ್ಟೇ ಶ್ವೇತಾ ಅಲ್ಲ, ನನ್ನ ಪಾಲಿನ ಪಾರಿಜಾತ.
3: ಅರೇ ಗೋವರ್ಧನ್ ರಾವ್, ಬನಿ ಬನಿ ಬನಿ. ಏನು ಹೊಸ ಮೋಟರ್ ಬೈಕ್ ಮೇಲೆ ಬಂದಿದ್ದೀರಿ? ಖರೀದಿ ಮಾಡಿದ್ರಿ? ಎಷ್ಟು ಬಿತ್ತು?
1: 1500.
3: 1500
1: ಅಷ್ಟೇ? ಬೆನಿಫಿಟ್ ಸ್ಕೀಮ್ ಅಲ್ಲಿ ಎಲ್ಲಾ ಸಿಕ್ಬೇಕಾದ್ರೆ ಉಪಯೋಗಿಸ್ಕೊಳ್ತಿದ್ರೆ ಹೇಗೆ? ಕಂತಲ್ಲಿ ತಕೊಂಡೆ, ಹೇಗಿದೆ?
3: ಅರೆ ಅರೆ, ನಮ್ದು ಒಂದು ಬಾಯಿ ಸಾಲದು ಸ್ವಾಮಿ ನಿಮ್ಮನ್ನ ಹೋಗಳೋಕೆ. ಫಸ್ಟ್ ಕ್ಲಾಸ್. ನಿಮ್ ಹೆಂಡತಿ ಕಸಕ್ ಸೇರಿದ ಮೇಲೆ ಬಹಳ ಸುಧಾರಿಸ್ಬಿಟ್ರಿ ನೀವು. ನಿಮ್ದು ಹೊಸ ಫರ್ನಿಚರು, ಮೋಟಾರ್ ಸೈಕಲು. ನಿಮ್ ಹೆಂಡತಿ ಲಕ್ಷ್ಮೀ ಸ್ವಾಮಿ, ಲಕ್ಷ್ಮೀದು ಪುತ್ರಿ ಇದ್ದಾರೆ.
1: ಕರೆಕ್ಟ್. ನಾನ್ ತಗೊಂಡಿರೋ ಲಾಟ್ರಿ ಟಿಕೆಟ್ ಅಲ್ಲಿ ಬಹುಮಾನ ಬಂದಿದ್ದು ನೀವ್ ಹೇಳಿದ್ದಕ್ಕೆ
3: ಅಂತೂ ಜಾಮ್ ಜಾಮ್ ಅಂತ ಸಂತೋಷವಾಗಿ ಇರಿ. ಈಗ ಬಂದದ್ದೇನು? ರ್ಯಾಷನ್ ತಗೊಂಡು ಹೋಗ್ತೀರಿ ಮನೆಗೆ?
1: ಹೆಚ್ಚೇ ಇಲ್ಲ, ನಿಮಗೆ 10 ರೂಪಾಯಿ ಕೊಡ್ಬೇಕಾಗಿತ್ತಲ್ಲ, ಕೊಟ್ಟೋಗೋಣ ಅಂತ ಬಂದೆ.
3: ಎಂಥ ಒಳ್ಳೆ ಮನ್ಸು ಸ್ವಾಮಿ, 10 ರೂಪಾಯಿ ಕೊಡೋದಕ್ಕೆ 10 ರೂಪಾಯಿ ಪೆಟ್ರೋಲ್ ಹಾಕೊಂಬಂದು. ಇಲ್ಲ ಸ್ವಾಮಿ, ನಿಮ್ ಹತ್ರ ದುಡ್ಡು ನಾವು ತೊಗೊಳ್ಳೋಣ. ನ್ಯಾಯ ಇಲ್ಲ, ನಾವೇ ನಿಮ್ಗೆ ದುಡ್ಡು ಕೊಡ್ಬೇಕು.
1: ಹಾಗಾದ್ರೆ ಒಂದಷ್ಟು ಸಾಲ ಕೊಡಿ ನೋಡೋಣ.
3: ಸಾಲ ತಾನೆ, ಎಷ್ಟು ಬೇಕು ಹೇಳಿ, ಅಷ್ಟು ಕೊಡ್ತೀವಿ.
1: ತುಂಬಾ ಕೇಳ್ಕೊತಾ ಇದ್ದೀರಿ, 100 ರೂಪಾಯಿ ಕೊಡಿ.
3: ಧಾರಾಳ. ಏನ್ ಸ್ವಾಮಿ, ನಿಮ್ ಹೆಂಡತಿ ದುಡಿಯುವಾಗ ನಮ್ಗೆ ಯಾವ್ದಕ್ಕೆ ಚಿಂತೆ? ಏನಿಲ್ಲ, ತಗೊಳ್ಳಿ, ಆವಾಗ ಅವಾಗ ಬರ್ತಾ ಇರಿ.
1: ಏಚೆ, ನೀವು ಕರಿಯೋದು ಹೆಚ್ಚೋ ನಾವು ಬರೋದು ಹೆಚ್ಚೋ, ಬರ್ಲಾ?
3: ರಾಮ್ ರಾಮ್.
4: ಅಯ್ಯೋ ಅಪ್ಪ, ಎಷ್ಟು ಚೆನ್ನಾಗಿದೆ ಮನೆ. ಮನೆ ಎಷ್ಟು ಚೆನ್ನಾಗಿಟ್ಕೊಂಡಿದ್ಯೋ ನಿನ್ ಮನೇನ.
1: ಇದೆಲ್ಲ ನಿನ್ನ ಸೊಸೆ ಕೈ ಚಳಕಮ್ಮ.
4: ಗೋವು, ನಾನು ಹೇಳ್ತೀನಿ ಅಂತ ನಿನ್ ಬೇಜಾರ ಮಾಡ್ಕೊಂಡು ಪರವಾಗಿಲ್ಲ. ನಿನ್ ಹೆಂಡತಿ ಏನೇ ಮಾಡಿದ್ರು ಅವಳನ್ನ ಹೊಗಳ್ಬೇಡ, ಅವ್ ಪರ ವಹಿಸ್ಕೊಂಡು ಮಾತಾಡ್ಬೇಡ. ಆಮೇಲೆ ನಿನ್ ತಲೆ ಮೇಲೆ ಕೂತ್ಕೊಂಡು ದುಡ್ಡು ಹಿಡ್ಕೊಂಡ್ಬಿಡ್ತಾಳೆ ಕಣು.
5: ಅಂದ್ರೆ ಬೇಕಾದಾಗ ನಲ್ಲಿಯಲ್ಲಿ ನೀರ್ ತುಂಬಿಕೊಂಡು ಆಮೇಲೆ ಅದ್ರ ಬಾಯನ್ನು ಮುಚ್ಚಿಬಿಡ್ಬೇಕು ಅಂತ. ಇಲ್ದೆ ಹೋದ್ರೆ ಮನೆ ತುಂಬಾ ನೀರ್ ತುಂಬಿಕೊಂಡು ನಿನ್ನನ್ನೇ ಮುಳುಗಿಸ್ಬಿಡುತ್ತೆ ಅಂತ. ಅಲ್ವೇನೆ
2: ಮಾವಾ? ಅಂದ್ರೆ ಯಾವಾಗ ಬಂದ್ರಿ?
5: ದೇರ್ಘ ಸಮಯಲೇ ಬಾಬಾ.
4: ಅಯ್ಯೋ ಇದೆಲ್ಲ ಯಾಕಮ್ಮ, ದುಡ್ದು ಸುಸ್ತಾಗಿ ಬಂದಿರ್ತೀಯ, ಬಗ್ಗದ್ರೆ ಸೊಂಟ ಗಿಂಟ ಉಳುಕ.
5: ಶುರುವಾಯ್ತು ನಾಟಕ.
6: ಮಮ್ಮಿ, ಇವರೆಲ್ಲ ಯಾರು?
4: ಅಯ್ಯೋ ನಾನು ನಿನ್ನ ಅಜ್ಜಿ.
6: ತಾತ ಕಣೆ, ಓ ನೀವೆಲ್ಲ ನನ್ನ ನೋಡಕ್ಕ ಬಂದಿರೋದು?
4: ನಿನ್ ನೋಡಕ್ಕಷ್ಟೇ ಅಲ್ಲಮ್ಮ, ಇನ್ಮೇಲೆ ನಿನ್ ಜೊತೆ ಇಲ್ಲಿ ಇರೋಕೆ. ನೋಡಮ್ಮ, ನಂಗೊಂದೊಟ್ಟ ಕಾಫಿ ಮಾಡ್ಕೊಡ್ತೀಯ? ನಂಗೆ ಯಾಕೋ ದಾಹ ಆಗ್ತಾ ಇದೆ.
6: ನಂಗೂ
5: ಮಾನವೀಯ ದೃಷ್ಟಿ ಬೇಕು.
2: ಆಯ್ತದೆ, ಈಗ ಮಾಡ್ಕೊಡ್ತೀನಿ.
1: ನಾನು ಸ್ವಲ್ಪ ಫ್ರೆಂಡ್ಸ್ ನೋಡ್ಕೊಂಡ್ ಬಂದ್ಬಿಡ್ತೀನಿ.
2: ಬರಾಜಿ.
1: ಲೇ, ಏನ ಇದೆಲ್ಲ?
2: ಏನಿಲ್ಲ, ನನಗ್ ತಲೆ ನೋಯ್ತಾರೆ.
1: ಆಹಾ, ನಿನಗೆ ಯಾರ ಮೇಲಾದ್ರೂ ಕೋಪ ಇದ್ರೆ ತಲೆನೋವು ಬರುತ್ತೆ ಅಂತ ನನಗ್ ಗೊತ್ತು.
2: ನನಗೆ ಯಾರ ಮೇಲೂ ಏನು ಕೋಪ ಇಲ್ಲ, ಸುಮ್ಮನೆ ಗಲಾಟೆ ಮಾಡದಲ್ಲೇ ಮಲ್ಕೊಳ್ತೀರಾ?
1: ಮತ್ತೆ ಸುಳ್ಳು. ನಮ್ಮ ಅಪ್ಪ ಅಮ್ಮ ವಾಣಿ ಬಂದಿರೋದು ನಿನಗೆ ಇಷ್ಟ ಇಲ್ಲ.
2: ಹಾಗಂತ ನಾನೇನ್ ಹೇಳಿಲ್ವಲ್ಲ ನಿಮಗೆ.
1: ನೀನ್ ಹೇಳದಿದ್ರು ನಿನ್ ತಲೆನೋವು ಹೇಳುತ್ತಲ್ಲ ಚಿನ್ನ.
2: ಸರಿ, ಅದಕ್ಕೆ ಈಗೇನ್ ಮಾಡ್ಬೇಕು ಅಂತೀರಾ?
1: ಏನು ಮಾಡ್ಬೇಡ, ಹಿಟ್ಟು ಬಿಟ್ಟು ಪ್ರೀತಿ ಮಾಡು ಅಂತೀನಿ.
2: ಸರಿ, ನಿಮಗೆ ಯಾವಾಗ್ಲೂ ಅದೇ ಯೋಚನೆ. ಹೆಂಡತಿ ಒಬ್ಳ ರಾತ್ರಿ ಹಾಗ್ಲೂ ಕಷ್ಟ ಪಡ್ತಾ ಇದ್ದಾಳೆ, ಅವ್ಳಿಗೆ ಸಹಾಯ ಮಾಡೋಣ, ಕೆಲ್ಸಕ್ಕೆ ಹೋಗ್ತಾ ಬರ್ತಾ ಬೈಕ್ ಅಲ್ಲಿ ಡ್ರಾಪ್ ಪಿಕಪ್ ಮಾಡೋಣ ಅನ್ನೋ ಯೋಚನೆನೇ ಇಲ್ಲ.
1: ಅಷ್ಟೇ ತಾನೇ, ನಿನ್ನ ಡ್ರಾಪ್ ಮಾಡಿ ಪಿಕಪ್ ಮಾಡ್ಬೇಕು. ನಾಳೆ ಖಂಡಿತ ನಿನ್ ಡ್ರಾಪ್ ಮಾಡ್ತೀನಿ.
2: ನನಗೇನು ಬೇಡ, ರಾಜಿನ ಸ್ಕೂಲ್ಗೆ ಡ್ರಾಪ್ ಮಾಡಿ ಪಿಕಪ್ ಮಾಡಿ, ನಾಳೆ ನಾನೊಂದು ಮದ್ವೆಗೆ ಹೋಗ್ತಾ ಇದ್ದೀನಿ.
1: ಓಕೆ, ನಾಳೆ ಮಗುವಿನ ಜವಾಬ್ದಾರಿ ನಂದು, ತೃಪ್ತಿನಾ? ಬಾ.
2: ಓಹೋ, ಬಿಡ್ರಿ ಬಿಡ್ರಿ, ನನಗೆ ತಲೆ ಜಾಸ್ತಿ. ಇನ್ನೊಂದು ಮಾತ್ರ ನಂಗೆ ಬರ್ತೀನಿ.
1: ಈಗ ಬಿಟ್ರೆ ನಾ ಕೆಟ್ಟೆ.

0: ಅಲ್ರಿ
1: ನೋಡೋ ನನ್ ಮಾತ್ ಕೇಳು, ರಾತ್ರಿ ಹೊತ್ತು ಮಾತ್ರೆ ನುಂಗಬಾರ್ದು.
0: ಮತ್ತಿನ್ನೇ ನುಂಗಬೇಕು ಅಂತೀರಾ?
1: ಕತ್ತಲೆ ಬೆಳಕನ್ನ ನುಂಗಬೇಕು. ಓಕೆ ಸಂಜೆ ಬರ್ತೇನೆ.
0: ಮಿಸ್ಟರ್ ಗೋವರ್ಧನ್, ಹಲೋ.
1: ಓ ಹಲೋ ರೀಟಾ, ಇದೇನಿಲ್ಲಿ?
0: ನಮ್ಮ ಅಕ್ಕನ ಮಗಳ ಫೀಸ್ ಕಟ್ಟಕ್ ಬಂದಿದೆ. ನೀವ್ ಯಾವ ಕಡೆ ಹೋಗ್ತಾ ಇದ್ದೀರಾ?
1: ಆಫೀಸ್ ಕಡೆ.
0: ನನ್ನ ಡ್ರಾಪ್ ಮಾಡಿ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್.
1: ಡ್ರಾಪ್
0: ಈಗ ಪಿಕಪ್ ಮಾಡಿ, ಆಮೇಲೆ ಡ್ರಾಪ್.

0: ಮಗು ಬರ್ಲಿಲ್ವಾ?
1: ಅಂದ್ರೆ ನೀವು ಮಗುನ ಪಿಕಪ್ ಮಾಡಕ್ ಸ್ಕೂಲ್ ಹೋಗಲಿಲ್ಲ?
0: ಅವಳನ್ ಪಿಕಪ್ ಮಾಡೋದಕ್ಕೆ ಸ್ಕೂಲ್ ಹತ್ರ ಹೋಗಿದ್ದೆ, ಅವಳು ಇರ್ಲಿಲ್ಲ, ನೀನ್ ಕರ್ಕೊಂಡಂಗೆ ಅಂತ ಬಂದೆ.
1: ಸುಳ್ಳು, ನೀವು ಅವಳ ಪಿಕಪ್ ಮಾಡಕ್ ಹೋಗೇ ಇಲ್ಲ.
0: ಇನ್ನಲ್ ಸಾಯೋದಕ್ಕೆ ಹೋಗಿದ್ದೆ, ನಾನು ಅವಳನ್ನ ಪಿಕಪ್ ಮಾಡೋದಕ್ಕೆ ಹೋಗಿದ್ದೆ ಇಲ್ಲ ಅಂತ ನೀ ಹೇಗೆ ಹೇಳ್ತಿ?
1: ಮಗು ನಿಮ್ ಜೊತೆ ಬರ್ಲಿಲ್ಲ ಅಷ್ಟು ಸಾಕಲ್ವಾ? ಈಗೇನಾದ್ರು ಒಂದು ಅನಾಹುತ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಅವಳನ್ನ ಪಿಕಪ್ ಮಾಡಿ ಅಂತ ಸಾರಿ ಸಾರಿ ಹೇಳಿದೆ. ಅವಳನ್ನ ಪಿಕಪ್ ಮಾಡದೆ ಇನ್ಯಾರನ್ನ ಪಿಕಪ್ ಮಾಡಕ್ ಹೋಗಿದ್ರಿ?
0: ಶ್ವೇತಾ, ಏನ್ ನಿನ್ ಮಾತಿನ ಅರ್ಥ?
1: ಅನರ್ಥ ಮಾಡಿ ಅರ್ಥ ಕೇಳ್ಬೇಡಿ. ನಿಮಗೆ ಮನೆ, ನಾನು, ನನ್ನ ಮಗುಗಿಂತ ಆ ಹಾಳಾದ ಫ್ರೆಂಡ್ಸ್ಗಳೇ ಮುಖ್ಯ. ನಿಮ್ ಕೈನಲ್ಲಿ ಕರ್ಕೊಂಡ್ ಬರೋಕಾಗಲ್ಲ ಅಂತ ನನಗೆ ಹೇಳ್ಬೇಕಾಗಿತ್ತು. ಮಗುನ ಸ್ಕೂಲ್ ಕಳಿಸ್ತೇ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ನಿಮ್ಮನ್ನ ನಂಬಿ ನನ್ನ ಮಗುನ ಕರ್ಕೋತಾ ಇರ್ಲಿಲ್ಲ.
0: ಯಾಕೆ ಹೀಗ್ ಸುಮ್ನೆ ಒದ್ದಾಡ್ತಿದ್ಯಾ? ಈಗ ಮತ್ತೆ ಇನ್ನೊಂದ್ಸಲ ಹೋಗಿ ಸ್ಕೂಲ್ ಅಲ್ಲಿ ನೋಡ್ಕೊಂಡ್ ಬಂದ್ಬಿಟ್ಟಿನಿ.
2: ಅವಳಾಗ್ಲೇ ಆ ಕೆಲಸ ಮಾಡಿ ಮುಗಿಸಾಯ್ತು ಕಣಯ್ಯ. ಸ್ಕೂಲ್ ನಲ್ಲಿ ಮಗು ಇಲ್ಲ.
3: ಮಕ್ಕಳು ಇಟ್ಕೊಂಡು ಹೋಗೋರು ಅವರು ನನ್ನಂತ ಎಷ್ಟೋ ಮಕ್ಕಳನ್ನ ಆ ಮನೆ ಲವ್ ಸಿಟ್ಟಿದ್ದಾರೆ.
4: ನೀನಿಲ್ಲೇ ಇರು, ನಾನು ನೋಡ್ತೇನೆ. ಯಾರು ನೀವು?
5: ನಾವು ಯಾರಾದ್ರೆ ಏನಂತ?
4: ಮೊದಲು ನಮ್ಮ ಬೇಬಿನ ಹೊರಗಡೆ ಕಳಿಸು.
6: ಕಳಿಸ್ಲಿಲ್ಲ ಅಂದ್ರೆ
4: ರಾಜ ಹಾಳಾಗ್ತಿದ್ ಮಕ್ಕಳ ಬಾಳ್ನ ಕಾಪಾಡ್ರಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರಶಂಸೆ ಸೇರ್ಬೇಕಂತ ನನಗಲ್ಲ, ಈ ಮಗುಗೆ. ಥ್ಯಾಂಕ್ ಯು ಬೇಬಿ. ಬನ್ನಿ ಬನ್ನಿ ಬನ್ನಿ. ಅಲ್ಲ
7: ಡ್ಯಾಡಿ,
0: ಡ್ಯಾಡಿ ಎಲ್ಲಿ ಹೋಗಿದ್ದೀಯ? ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ಯೇ?
7: ತಪ್ಪಿಸ್ಕೊಂಡಿರ್ಲಿಲ್ಲ ಡ್ಯಾಡಿ. ಇಬ್ರು ಗೂಂಡಾಗಳು ನಾನು ಎತ್ಕೊಂಡೋಗಿದ್ರು, ಬರ ಮಾಡಿ ರವಿ ಅಂಕಲ್ಲು ನಾನು ಇಲ್ಲಿ ಕರ್ಕೊಂಬಂದ್ರು.
0: ಹಲೋ, ನಾನು ಗೋವರ್ಧನ್ ಅಂತ ಹೇಳಿ. ಇವಳು ಕಾಣದೆ ಹೋಗಿದ್ದಿದ್ರಿಂದ ನಾನು ಇವಳಮ್ಮ ಎಷ್ಟು ಚಡಪಡಿಸಿದೀವಿ ಅಂದ. ಇವರಮ್ಮ ಅಂತೂ ಇಷ್ಟೊತ್ತಿಗೆ ಒಂದು ಲೀಟರ್ ಕಣ್ಣೀರು ಸುರಿಸಿರ್ಬೇಕು.
7: ಡ್ಯಾಡಿ ಮಮ್ಮಿ ಎಲ್ಲಿ?
0: ಒಳಗಿದ್ದಾಳೆ, ಬನ್ನಿ ಪ್ಲೀಸ್.
1: ರಾಜಿ, ರಾಜಿ ನೀ ಎಲ್ಲಿ ಹೋಗಿದ್ದೆ? ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೆ? ನಿಮ್ಗೇನಾಯ್ತು ಅಂತ ಹೆದರ್ಕೊಂಡ್ಬಿಟ್ಟೆ.
7: ರಾಜೀವ್ ಅಂಕಲ್,
1: ಯಾವ್ದೇ ಇದ್ರು ರಾಜಿ ಟೆಲಿಗ್ರಾಮ್ ಕೊಟ್ಟಿದ್ದಾರೆ, ನಾಳೆ ಬರ್ತಾ ಇದ್ದಾರೆ. ರಾಜು ಬರ್ತಾ ಇದ್ದಾನೆ. ನನಗೆ ಟೆಲಿಗ್ರಾಮ್ ಕೊಟ್ಟಿದ್ದಾನಪ್ಪ, ನನಗೆ ಟೆಲಿಗ್ರಾಮ್ ಕೊಟ್ಟಿದ್ದಾನೆ. ಅವ ರಾಜು ಬರ್ತಾ ಇದ್ದಾನೆ, ರಾಜು ಬರ್ತಾ ಇದ್ದಾನೆ, ಟೆಲಿಗ್ರಾಮ್ ಕೊಟ್ಟಿದ್ದಾನೆ, ನನಗೆ ಟೆಲಿಗ್ರಾಮ್.
8: ಯಾಕೋ ವಿಪರೀತ ಆಗೋಯ್ತು ಎಲ್ಲ. ನಿಮ್ ಮುದ್ದೆ ಹಾಳು ಮಾಡ್ತಿರೋದವಳ್ನ. ಹೋದಿರೋ ಹುಡುಗಿ ಹೇಗ್ ನಡ್ಕೊಂಬೇಕು ಅಂತಾನೆ ಗೊತ್ತಿಲ್ಲ. ಅಲ್ಲ, ಮದ್ವೆ ಮುಂಚೆ ಆ ಮನೇಲಿ ಏನ್ ಕೆಲ್ಸ ಅಂತ?
9: ಯಾಕೆ ಅವಳನ್ ಬೈತೀಯ? ಯಾವ ಜನ್ಮದ ಋಣಾನು ಬಂಧನೋ ಏನೋ, ಅವಳಗ ಆ ಮನೆ ಅಂದ್ರೆ ರಾಜೀವ ಅಂದ್ರೆ ಪಂಚಪ್ರಾಣ. ಅವರಿಬ್ಬರ ಪ್ರೀತಿ ಈ ಹರಿಯೋ ನದಿ ತರ ಕಣೆ.
4: ಲಕ್ಷ್ಮಿ, ಏನ್ ಓದ್ತಿದ್ದಿ ಲಕ್ಷ್ಮಿ?
7: ಏನಿಲ್ಲ, ಬೆಂಗಳೂರಿಂದ ಏನು ತರಲಿಲ್ಲ ನೀನು?
8: ನನಗೇನ್ ತಂದಿದ್ಯಪ್ಪ
4: ಇದು? ನಿನ್ಗಮ್ಮ
7: ಇದು ಯಾರಿಗೆ? ಯಾರು ಹುಡುಕ್ತಾ ಇದ್ದೀಪ್ಪ? ನಿಮ್ಮಪ್ಪ ಅಂಗಡಿಗೆ ಹೋಗಿದ್ದಾರೆ. ಅಮ್ಮ, ಅವನು ಹುಡುಕ್ತಿರೋದು ಅಪ್ಪನ್ನಲ್ಲ, ಪ್ರೀತಿ ಆದ್ರೆ ಶ್ವೇತನ್ನ. ಅವಳಿವತ್ತು ಅಲ್ಲಿದ್ದಾಳಪ್ಪ.

0: ಹೆಂಡತಿ ಬಂದವೇ ಕಣೆ, ಹೀಗ್ ಮಾಡಬಾರ್ದು ಮಾಡ್ಕೊಂಡು ಅಪ್ಪ ಅಮ್ಮಂದ್ರ ಮಾನ ಮರ್ಯಾದೆ ಮೂರ್ಖ ಅಂತ ಹರಾಜ್ ಮಾಡೋದು. ಏನು ನನ್ನ ಮನೆ ಬೆಳಗ್ತಾಳೆ ಅಂತ ಅನ್ಕೊಂಡಿದ್ದೆ? ಬೆಳಗದ್ಲು ಮುಖಕ್ಕೆ ಮಸೀನಾ ಬಳದ್ಲು ಮಸೀನಾ.
1: ಅವಳೇನ್ ತಪ್ಪ ಮಾಡಿದಾಳೆ ಅಂತ ಹೀಗ್ ಬೈತಾ ಇದ್ದಾಳ?
0: ತಪ್ಪಾಗಿದ್ರೆ ತಿದ್ದಬಹುದಾಗಿತ್ತು ಕಣೋ, ತಪ್ಪು ಮಾಡಿದಾಳೆ, ಪ್ರಾಣ ಕಳೆದ ಪಾಪ ಮಾಡಿದಾಳೆ. ಒಬ್ಳೆ ಮಗಳು ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ನಮ್ ಕಣ್ಗೆ ಮಣ್ಣು ಎರ್ಚ್ಬಿಟ್ಲು.
1: ಈಗ ಒಕ್ಟೊಕ್ಟಾಗಿ ಮಾತಾಡಿದ್ರೆ ನಮ್ಗೆ ಹೇಗೆ ಅರ್ಥವಾಗೋದು? ಸ್ವಲ್ಪ ವಿವರಿಸಿ ಹೇಳಪ್ಪ.
0: ಏನ್ ವಿವರಿಸಿ ಹೇಳೋದು? ಇವಳ ಭಾವಿ ಪತಿ ಕಿತಾಪತಿ ಬರೆದಿರೋ ಕಾಗದ ನೋಡು, ಓದ್ ಸಂತೋಷ ಪಡು. ನಾನು ಅವತ್ತೇ ಹೇಳಿದೆ, ಅಮ್ಮ ಈ ಪ್ರೇಮ ಪ್ರೀತಿಗೆ ಕಣ್ಣಿಲ್ಲ, ಎಚ್ಚರಿಕೆಯಿಂದ ಇರುವಂತ. ನೀ ಏನಂದೆ? ಅಪ್ಪ ಹಾಗೇನಿಲ್ಲ, ಅವರು ನನ್ನೇ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಅಂತಂದೆ. ಆ ದೊಡ್ಡ ಮನುಷ್ಯ ಮೊನ್ನೆ ಮೊನ್ನೆ ಬಂದುಬಿಟ್ಟ, ಸ್ವಾಮಿ ನಿಮ್ಮ ಮಗಳ ಖಂಡಿತ ಕೈ ಬಿಡೋದಿಲ್ಲ, ಉದ್ಧಾರ ಮಾಡ್ತೀನಿ ಅಂತ ಹೇಳ್ದ. ನಾವು ಬಡವರು ಪೆತ್ತು ಬುಂಡೆವು, ಅವನ ಮಾತಿಗೆ ಹಿಗ್ಗಿ ಹೀರೇಕಾಯಿ ಆಗ್ಬಿಟ್ಟು ಈಗೇನ್ ಬರ್ದೆ ನೋಡು, ಎರಡು ತಲೆ ಹಾವು. ಮದುವೆ ಆಗ್ಬೇಕಾದ್ರೆ 50,000 ರೂಪಾಯಿ ವರದಕ್ಷಿಣೆ ಕೊಡಬೇಕಂತೆ, ಇಲ್ಲದ್ರೆ ಮದುವೆನೇ ಆಗಲ್ವ ಅಂತೆ. ಈಗ ನಾನೇನು ಮಾಡ್ಲು, ಎಲ್ಲಿಂದ ತಂದು 50,000 ರೂಪಾಯಿ? ದೇವ್ರು ನನಗಂತ ಶಕ್ತಿ ಕೊಟ್ಟಿದ್ದಾನೇನೋ.
1: ಅಪ್ಪ ಅದಾಗೋಯ್ತು, ಅದನ್ನೇ ಹಚ್ಕೊಂಡು ಯಾಕೆ ಹೊರಗ್ತೀರಾ? ಅವನೊಂದು ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಗಂಡಿಲ್ವಾ? ಲಕ್ಷ್ಮಿ ನೀನು ಅವನೊಂದು ಮರೆತ್ಬಿಡು.
0: ಮನಸ್ಸು ಮಾತ್ರ ಒಪ್ಸಿದ್ರೆ ನೀ ಹೇಳ್ದಾಗ ಆಗ್ಬೋದಾಗಿತ್ತು ಕಣು, ಮುಂದುವರೆದು ಬಿಟ್ಟಿದ್ದಾರೆ. ಈ ಗರ್ಭಿಣಿ ನನ್ ಮಕ್ಕಳು ತಪ್ಪು ಮಾಡಿವೆ, ಆದ್ರೆ ಅವನ್ನ ಹೊಟ್ಟೆಗೆ ಹಾಕೊಂಡು ನನ್ ಮಗಳಿಗೆ ಬಾಳ್ ಕೊಡಿ.
2: ನಿಮ್ಮ ಮಗಳಿಗೆ ಬಾಳ್ವೆ ಕೊಡ್ಬೇಕು ಅಂತಾನೆ ನಾನು ಯೋಚನೆ ಮಾಡಿದ್ದು. ಆದ್ರೆ ಇವನು
0: ತಪ್ಪಾಡಿದಾನೆ, ದುಡ್ಕಿದಾನೆ. ಇವನಿಗೇನು ಗೊತ್ತು ಪ್ರಪಂಚ ಜ್ಞಾನ?
2: ನಿಮಗ್ ಗೊತ್ತಿದೆಯಲ್ಲ ಪ್ರಪಂಚ ಜ್ಞಾನ, ನಾನ್ ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾದ್ರೆ 50,000 ರೂಪಾಯಿ ವರದಕ್ಷಿಣೆ ಕೊಡ್ಲೇಬೇಕು.
0: ತಮಾಷೆ ಮಾಡ್ತಾ ಇದ್ದೀರಾ ಸಾವುಕಾರ್ರೆ? ನಾನೊಬ್ಬ ಬಡಗು ಮಾಸ್ತ, ಅಷ್ಟೊಂದು ಹಣ ಕೊಡೋ ಶಕ್ತಿ ದೇವ್ರು ನನಗೆ ಕೊಟ್ಟಿಲ್ಲ ಸಾವುಕಾರ್ರೆ.
2: ಈ ಪ್ರಪಂಚದಲ್ಲಿ ಹಣ ಇಲ್ಲದೆ ಇರೋ ಮನುಷ್ಯ ಹೆಣಕ್ಕೆ ಸಮಾನ ಅಂತ ಗೊತ್ತಿದೆಯಲ್ವಾ ನಿಮಗೆ?
0: ಒಂದು ಕೆಲಸ ಮಾಡಿ ಸಾವುಕಾರ್ರೆ, ನನ್ನ ಜೊತೆಗೆ ಇಟ್ಕೊಳ್ಳಿ ಅಥವಾ ಯಾರಿಗಾರು ಮಾರಿ ಅದ್ರಲ್ಲಿ ಬಂದು ಹಣ ತಗೊಳ್ಳಿ. ಆದ್ರೆ ನನ್ನ ಮಗಳು ಬಾಳು ಮಾತ್ರ ಹಾಳು ಮಾಡಬೇಡಿ, ಹಾಳು ಮಾಡಬೇಡಿ.
2: ಈಗಿನ ಕಾಲದಲ್ಲಿ ಮನುಷ್ಯನಿಗಿಂತ ಬೆಲೆ ಕುರಿಗಳಿಗೆ. ಇನ್ನು ನೀನು ಮುದುಕ ಯಾರು ಕೊಂಡ್ಕೋತಾರೆ? ಮಾರೋ ಆಗಿದ್ರೆ ನಿನ್ನ ಮಗನ್ ಮಾರೋ
0: ಸಾವುಕಾರ್ರೆ.
2: ಹೌದಯ್ಯ, ನಿನ್ನ ಮಗ ಓದಿದಾನೆ, ಒಂದು ಬೆಲೆ ಇದೆ. ವರದಕ್ಷಿಣೆ ತಗೊಂಡು ನಿನ್ನ ಮಗನಿಗೆ ಒಂದು ಮದುವೆ ಮಾಡು, ಬರೋ ಹಣ ನೀ ಗಿಡ ತಳ್ಳು, ಆಮೇಲೆ ನಿನ್ನ ಮಗಳಿಗೆ ನೀರು ನೆರಳು ನೋಡೋಣ.
0: ಏನ್ ಹೇಳ್ತಾ ಇದ್ದೀರಾ ವಾಸ್ತವಯ್ಯ? ನಾ ಹೇಳ್ಬೇಕಾದ್ದೆಲ್ಲ ಹೇಳಿದ್ದಾಗೋಯ್ತು ಶಾಮಣ್ಣವ್ರೆ, ಇನ್ನೇನಿದ್ರು ನೀವು ಹೇಳ್ಬೇಕಷ್ಟೇ.
3: ನಾನೇನ್ ಹೇಳಿ, ನಾನೊಬ್ಬ ಬಡ ಸ್ಕೂಲ್ ಮೇಸ್ಟ್ರು, 50,000 ರೂಪಾಯಿ ಎಲ್ಲಿಂದ ತರ್ಲಿ? ಬೆಸ್ತನ್ ಮನೆಯಲ್ಲಿ ಬಂಗಾರ ಕೇಳಿದ್ರೆ ಸಿಗತ್ತೆ? ನಮ್ಗಿರೋ ಆಸ್ತಿ ಅಂದ್ರೆ ಈ ನಮ್ಮ ಮಗಳು, ಇವಳೇ ನಮ್ಮ ಬಂಗಾರ, ಇವಳೇ ನಮ್ಮ ಬಾಳು.
4: ನಾನೇನು ಅಲ್ಲ ಅಂತಂದ್ರು ಕೊನೆ ಪಕ್ಷ ನಿಮ್ಮನೆ ಆಳಂತನಾದ್ರೂ ತಿಳ್ಕೊಡಿ, ಆದ್ರೆ ಸಂಬಂಧ ಕಡ್ದಾಕೋ ಮಾತು ಮಾತ್ರ ಆಡ್ಬೇಡಿ.
0: ಸಂಬಂಧ ಕಡ್ದಾಕೋಕ್ ಬಂದಿಲ್ಲಮ್ಮ, ಕೂಡ್ಸೋದಕ್ಕೆ ಹೆಣಗಾಡ್ತಾ ಇದ್ದೀನಿ ನಾನು. ಈಗ ನನ್ನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಮಗಳನ್ನ ಸಾವಿನ ಬಾಯಿಂದ ಕಾಪಾಡಬೇಕು ಅಂತಂದ್ರೆ ಮಗನ್ನ ಹುಲಿ ಬಾಯಿ ಕೊಡಬೇಕು, ಮಗನ್ನ ಹುಲಿ ಬಾಯಿಂದ ಕಾಪಾಡಬೇಕು ಅಂತಂದ್ರೆ ಮಗಳನ್ನ ಹಾಳು ಬಾವಿಗೆ ತಳ್ಳಬೇಕು.
4: ಅಂದ್ರೆ ನೀವೇನ್ ಹೇಳ್ತಾ ಇದ್ರಿ ಮಾವ?
0: ತನ್ನ ತಂಗಿ ಬಾಳ್ ಬೆಳಗೋಕ್ಕೋಸ್ಕರವಾಗಿ ತಾನೇ ವರದಕ್ಷಿಣೆಗೆ ಬಲಿಯಾಗ್ತಾ ಇದ್ದಾನೆ.
4: ಇಲ್ಲ, ಹೀಗಾಗ ನಾನು ಅವಕಾಶ ಕೊಡಲ್ಲ. ರಾಜು ನನ್ನಿಂದ ದೂರ ಆಗೋದಕ್ಕೆ ನಾನು ಬಿಡಲ್ಲ. ರಾಜು ನನ್ನ ದೂರ ಮಾಡ್ಬೇಡ.
1: ಸಮಾಧಾನ ಮಾಡ್ಕೋ ಶ್ವೇತಾ, ಸಮಾಧಾನ ಮಾಡ್ಕೋ. ನಿನ್ನಿಂದ ದೂರ ಹೋಗೋಕಾಗ್ಲಿ

0: ನಿನ್ನ ಬಿಟ್ಟಿರೋಕಾಗ್ಲಿ ನನಗೆ ತಾನೇ ಮನಸ್ಸಲ್ಲಿದೆ. ಆದ್ರೆ ಆದ್ರೆ ವಿಧಿ ನಮ್ಮಿಬ್ಬರ ಮಧ್ಯೆ ಕೋಡೆಯಾಗಿ ನಿಂತು ಬಿಟ್ಟಿದೆ.
1: ಇಲ್ಲ ರಾಜು, ಇಲ್ಲ, ಈಗ ಬರ್ಕೋಕೆ ನನ್ನಿಂದ ಆಗೋದಿಲ್ಲ. ನನ್ನ ಮೈ ಮನಸ್ಸು ಹೃದಯ ತುಂಬಾ ನೀನೇ ತುಂಬಿಕೊಂಡ್ಬಿಟ್ಟಿದ್ಯಾ. ಇದು ನಿನ್ನೊಬ್ಬರಿಗೆ ಹೇಗೆ ಒಪ್ಪಿಸ್ಲಿ? ನೀನಿಲ್ಲದೆ ಹೇಗೆ ಬಾಳಿ? ಇಲ್ಲ ಇಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ ರಾಜು, ಇದು ನನ್ನಿಂದ ಸಾಧ್ಯ ಇಲ್ಲ. ಲಕ್ಷ್ಮಿ, ಲಕ್ಷ್ಮಿ, ಈಗ ನೀನು ನಮ್ಮಿಬ್ರಿಗೂ ದಿಕ್ಕು ಕಣೆ. ಛಿದ್ರವಾಗ್ತಾರ ನಮ್ಮಿಬ್ರ ಹಾನೆ ಬರೋಣ. ಮತ್ತೆ ಒಂದು ಗೂಡ್ಸೋದಕ್ಕೆ ಶಕ್ತಿ ಇರೋದು ನಿನಗೆ ಮಾತ್ರ. ಕಾಲೇಜ್ ಬಿಟ್ಟು ಬೇಡ್ಕೋತೀನಿ ಪ್ಲೀಸ್.
2: ತಾನೇನೇ ಮಾಡ್ಲಿ, ನನ್ನ ಹಣೆ ಬರನೆ ಕೆಡ್ದಾಗಿರುವಾಗ ನಿಮ್ಮ ಹಣೆ ಬರನ ಹೇಗೆ ತಿದ್ಲಿ? ನಿಮ್ ದಾರಿ ಗಡ್ವಾಗಿರೋ ನಾನು ಬೇರೆ ಮದ್ವೆ ಆಗ್ಬೋದು, ಆದ್ರೆ ಹೆಂಡತಿ ಆಗಕ್ ಮುಂಚೆನೆ ತಾಯಿ ಆದೋಣ ಯಾರು ಸ್ವೀಕರಿಸ್ತಾರೆ? ಅದಕ್ಕೆ ಎಲ್ರಿಗೂ ಹೊರೆ ಆಗಿರೋ ನನ್ ದುಃಖ ಜೊತೆ ನಾನ್ ಸತ್ತೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಲಕ್ಷ್ಮಿ ಬೇಡ, ಲಕ್ಷ್ಮಿ ಬೇಡ, ನೀನ್ ಸಾಯ್ಬಾರ್ದು. ನಿಮ್ ಸಮಾಧಿ ಮೇಲೆ ನನ್ನ ಸಂಸಾರ ಹೊಡೋದು ನನಗೆ ಇಷ್ಟ ಇಲ್ಲ. ಅದು ನನ್ನಿಂದ ಸಾಧ್ಯ ಇಲ್ಲ ಲಕ್ಷ್ಮಿ, ನನ್ನಿಂದ ಸಾಧ್ಯ ಇಲ್ಲ. ಹಾಗೆ ರಾಜನು ನಿನ್ನಿಂದ ಬಿಟ್ಟಿರಕ್ಕೆ ಸಾಧ್ಯ ಇಲ್ಲ ಶ್ವೇತಾ,
1: ಸಾಧ್ಯ ಇಲ್ಲ. ಆದ್ರೆ ಸಾಧ್ಯ ಮಾಡ್ಕೋಬೇಕು. ಲಕ್ಷ್ಮಿ, ನೀನು ಸೌಭಾಗ್ಯದ ಮೆಟ್ಲು ಹತ್ತೋದಕ್ಕೆ ನಾನೇ ದಾರಿ ಮಾಡ್ಕೊಡ್ತೀನಿ. ಬರ್ತೀನಿ ರಾಜು, ಒಂದ್ಸಲ ಕೊನೆ ಸಾರಿ ಶ್ವೇತಾ ಅಂತ ಕರೆಯಲ್ವಾ?
0: ಶ್ವೇತಾ, ಶ್ವೇತಾ,
3: ನಾಳೆ ಬರ್ತೀರಾ?
0: ನಾಳೆನಾ? ಯಾಕೆ?
3: ಆತಾಡಕ್ಕೆ.
0: ನಿನ್ ಜೊತೆನಾ? ಬರ್ತೀನಿ.
3: ಪ್ರಾಮಿಸ್?
0: ಪ್ರಾಮಿಸ್.
4: ಮರಿಬೇಡಿ,
0: ಬರ್ತೀನಿ.
3: ಬಾಯ್ ಬಾಯ್ ಅಂಕಲ್.
0: ಬಾಯ್ ಬಾಯ್.
4: ಒಳ್ಳೆ ವ್ಯಕ್ತಿ, ಬಿಚ್ಚ ಮನಸ್ಸಿನಿಂದ ಮುಕ್ತವಾಗಿ ಮಾತಾಡ್ತಾನೆ. ಐ ಲೈಕ್ ಹಿಮ್.
3: ಮಮ್ಮಿ ಬಾ, ಮಮ್ಮಿ ಸ್ಕೂಲ್ ಕಟ್ಟಾಯ್ತು. ಮಮ್ಮಿ
2: ಬರ್ತಾ ಇದ್ದೀನಿ. ಯಾಕೆ ಕಿರ್ಚ್ಕೋತಾ ಇದೀಯಾ? ಪುಸ್ತಕ ತಗೊಂಡ್ಯಾ?
3: ಹಾ
2: ಬಾ, ಒಂದ್ ನಿಮಿಷ. ದುಡ್ಡು ತಗೊಳ್ಳೋದು ಮರ್ತು ಬಿಟ್ಟಿದ್ದೀನಿ, ಒಂದ್ ನಿಮಿಷ.

0: ಹಲೋ ಸಿಸ್ಟರ್ ಇನ್ ಲಾ,
1: ಕುಡ್ಕೊಂಡು ಬಂದಿದ್ಯಾ?
0: ದುಡ್ಡು ನಮ್ದು, ಕುಡ್ದಿರೋನು ನಾನು. ಎನಿ ಅಬ್ಜೆಕ್ಷನ್? ನೋ ಅಬ್ಜೆಕ್ಷನ್. ಗುಡ್ ನೈಟ್.
1: ನಿಂತ್ಕೋ. ಯಾರ್ದು ಕ್ಯಾಮ್ರಾ ಇದು? ಇದನ್ನ ತಗೊಳ್ಳೋದಕ್ಕೆ ಹಣ ಎಲ್ಲಿಂದ ಬಂತು ನಿನಗೆ?
0: ಹಣ ಕ್ಯಾಮರಾ ಇದನ್ನ ಅಂಗಡಿಯವನು ಫ್ರೀ ಆಗಿ ಕೊಟ್ಟ. ಯಾಕೆ ಗೊತ್ತಾ? ಅವನು ನಮ್ಮ ಅವ್ರಂತೆ. ಆಶ್ಚರ್ಯ ಅಲ್ಲ?
1: ಹೌದು, ದುಡ್ಡು ಕದ್ದು ಕುಡ್ದು ಸಹ ಸುಳ್ಳು ಹೇಳ್ತಾ ಇರೋ ನಿನ್ನ ನೋಡಿ ಬರೀ ಆಶ್ಚರ್ಯ ಅಲ್ಲ, ಅತಿ ಆಶ್ಚರ್ಯ ಆಗ್ತಾ ಇದೆ.
0: ವಾಟ್? ನಿಮ್ ದುಡ್ಡನ್ನ ನಾನ್ ಕದ್ನ? ಇಂಪಾಸಿಬಲ್. ನೀವೆಲ್ಲೋ ಕುಡಿದಿರಬೇಕು. ಹೋಗಿ ಸ್ನಾನ ಮಾಡಿ. ಹಾ, ಹಣದಾಗೆ ನೀವು ಚಂಚಲ ಹೆಣ್ಣು ಅಂತ ನನಗ್ ಗೊತ್ತು.
2: ಏನಿದೆಲ್ಲ ನೀನಿಟ್ಟಿದ್ದ ದುಡ್ಡನ್ನ ನನ್ನ ತಮ್ಮ ಮಾಯ ಮಾಡ್ಬಿಟ್ನ?
1: ಕಿರಿಚಬೇಡಿ, ನನ್ನ ಹೆಸರು ನನಗ್ ಗೊತ್ತಿದೆ. ಇನ್ಮೇಲೆ ನೀವೆಲ್ಲ ಕೂರ್ಸೋ ಗೂಬೆನ ತಲೆ ಮೇಲೆ ಹೊತ್ಕೊಂಡು ತಿರುಗೋದಕ್ಕೆ ನಾನ್ ತಯಾರಿಲ್ಲ.
3: ಶಬಾಷ್, ಗೂಬೆ ಹೊಡೆದೆ ನಿನ್ನೇನ್ ಹೊಡಬೇಕು ಅಂತ ತೀರ್ಮಾನ ಮಾಡಿದೀಯ?
1: ಸತ್ಯನ, ಸತ್ಯ ಹರಿಶ್ಚಂದ್ರನಂತ ಮನುಷ್ಯರನ್ನ.
3: ಅಂದ್ರೆ ನಾವೆಲ್ಲ ಸುಳ್ಳು ಬರೋ ನಾಯಿಗಳ?
1: ಅದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು.
3: ಏನಂದಿ ನೀನು?
1: ನೀವೀಗ ನನ್ನ ಕಪಾಳ ಕೊಡ್ದು ಕಂಪಟನ ಒಂದು ಕ್ಷಣ ಇದ್ರೆ ಈ ನಿಮ್ಮ ಮಗನ ಮೇಲೆ ಆನೆ ಹಾಕಿ ಹೇಳಿ. ನೀವಲ್ಲ, ನಿಮ್ಮ ಮಕ್ಕಳು ಸಹ ದುಡ್ಡ ಕದ್ದಿಲ್ಲ ಅಂತ ನನ್ನ ನಾಲ್ಗೆ ಕತ್ತರಿಸ್ಕೊಂಡು ಸತ್ತು ಹೋಗ್ತೀರಿ.
2: ಶ್ವೇತಾ, ನಾಲ್ಗೆ ಗೆಲುವಿಲ್ಲ ಆದ್ರೆ ಮುಚ್ಕೊಳಕ್ ಬಾಯಿದೆ, ಸ್ವಲ್ಪ ಲಗಾಮ್ ಹಾಕು.
1: ಹೀಗೆ ಕುದುರೆಗೆ ಹಾಕು ಲಗಾಮು, ಕಡಿವಾಣ, ಮುಖವಾಡ ಎಲ್ಲ ವಿನಾಕಾರಣ ಹಾಕೊಂಡೆ. ಅಕ್ಕಪಕ್ಕ ನೋಡಿದೆ, ರಸ್ತೆಯನ್ನು ಗಂಡನ್ನ ಹಿಂಬಾಲಿಸ ಹೊರಟದ್ದು. ಕುದುರೆಗೆ ಕಾಲು ಮುರಿಯೋ ಸ್ಥಿತಿ ಬಂದಾಗ ಅಕ್ಕಪಕ್ಕ ನೋಡ್ಲೇಬೇಕಲ್ಲ. ಅದಕ್ಕೆ ಈ ಲಗಾಮು, ಕಡಿವಾಣ, ಮುಖವಾಡ ಎಲ್ಲ ಒದರು ನಿಂತಿದ್ದೀನಿ. ಸತ್ಯ ಯಾವುದು ಅಂತ ನೋಡಬೇಕು.
3: ಒದರು ನಿಂತಿಲ್ಲ, ಮೂರು ರೂಪಾಯಿ ತಿಂತಿದ್ದೀನಿ. ನೀನು ಹಣನ ಕಪಾಟಲ್ಲೇ ಇಟ್ಟಿದ್ದೇನಕ್ಕೆ? ಯಾರೇ ಸಾಕ್ಷಿ?
1: ಓ, ಸಾಕ್ಷಿ ಬೇಕಾ? ನೀವೆಲ್ಲ ನಿಮ್ಮ ಮಗನ ಪರ ವಹಿಸಿಕೊಂಡು ಕೋಟಾ ಲಾಯರ್ಗಳಾಗಿ ಕೇಸ್ ಉಲ್ಟಾ

0: ನಿರಪರಾಧಿನ ಗಲ್ಲಿಗೆ ಏರಿಸ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಮೊದಲು ಸಾಕ್ಷ್ಯ ತಯಾರಿಸ್ತಿದ್ದೆ. ಸ್ವಂತ ಜನನೇ ಸತ್ತವನ್ನು ಶವ ತಿಂದುಬಿಟ್ಟು ಕೊಂದ್ರಂತೆ. ಹಾಗಾಯ್ತು
1: ನೋಡಿದೀನ ಗೋವ, ಇವಳು ನಮ್ಮನ್ನ ಹೆಣದಿನ ಜನ ಅಂತಿದ್ದಾಳೆ. ಇವಳು ಹೊಸಲು ದಾಟಿ ಹೊರಗೋಗಿ ದುಡ್ಡು ತಂದ ಹಾಕ್ತಾಳೆ ಗೊತ್ತಾಯ್ತು. ಇವಳು ಹೊರಗಷ್ಟೇ ಅಲ್ಲ ಹೊರಗೆ ಹೋಗ್ತಾಳೆ ಅಂತ.
2: ಅತ್ತೆ ಶ್ವೇತ ಕಚ್ಚಾಡಿ ಸಾಕು, ಇಲ್ಲ ಸಲದ ಆರೋಪ ಹೊರಸೋದ್ ನಿಲ್ಸಿ ತಪ್ಪಕ್ಕೆ ಹೋಗಿ ಮಲಕೋತೆ ಇಲ್ವೋ?
0: ಸಾಧ್ಯ ಇಲ್ಲ, ನನ್ನ ನಾಲ್ಗೆ ಕತ್ತರಿಸಿ, ನಾನು ಸಿದ್ಧ. ಅದೇ ನೀವು ಹೇಳ್ತಿರೋದೆಲ್ಲ ಸುಳ್ಳಾದ್ರೆ ಏನ್ ಮಾಡ್ತೀರಿ? ನಿಮ್ ನನ್ಗೆ ಕತ್ತರಿಸ್ಕೋತೀರಾ?
2: ಶ್ವೇತಾ
3: ಅಲ್ಲಮ್ಮ, ನಿನ್ ದಿನ ಈ ಕೆಲ್ಸಕ್ಕೂ ಹೋಗದೆ ಕೊರ್ತಾ ಕೂತಿದ್ರೆ ನಿನ್ ದೇಹ ಕೃಶವಾಗತ್ತೀ ವಿನಃ ಉತ್ತರ ಸಿಗೋಲ್ಲ.
0: ನನ್ನ ನೀವು ಅಗ್ನಿ ಪರೀಕ್ಷೆಗೆ ಸಿದ್ಧವಾಗುವಂತೀರಾ?
3: ಅಯ್ಯೋ ಹುಚ್ಚಿ, ಈಗಾಗ್ಲೇ ಶುರು ಆಗ್ಬಿಟ್ಟಿದೀಯಮ್ಮ. ಇನ್ನು ಉಳಿದು ಅಗ್ನಿ ಆರುತ್ತಾ ಸುಡುತ್ತಾ ನೋಡೋದಷ್ಟೇ ಬಾಕಿ ಉಳಿದಿರೋದು.
4: ಮಮ್ಮಿ ನಾನು ರೆಡಿ, ಟಿಫನ್ ಕೊಡಿ ಬನ್ನಿ, ಸ್ಕೂಲ್ ಗೊತ್ತಾಯ್ತು.
3: ಆಗ್ಲ ಬಟ್ಟೆ ಹಾಕ ಮುಂದ್ಬಿಟ್ಯಾ? ಹೋಗೋ ಮಗು ತಿಂಡಿ ಕೊಡು.
5: ಮಕ್ಕಳಿರಬಾರ್ದು.
0: ಬರಾಜಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿದಲ್ಲ. ನಾನೇನಂತೀನಿ ನೀನೇನಂತೀ ಅದನ್ನೇ ಅಂತೀನಿ. ಮಗು ತಿಂಡಿ ಹಾಕಿಟ್ಟಿಲ್ಲ.
6: ಇಡೋಕೆ ಮಾಡ ಹಾಕೋಕೆ ನಾವೇನು ಕೆಲಸ ಮಾಡೋ ಭಟ್ರಲ್ಲ. ತೀಟೆ ಇದ್ರೆ ಮಾಡ್ಕೊಂಡು ತಿನ್ಬೋದು, ಇಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಪೊರಕೆ ತರ ಮೂಲೆಯಲ್ಲಿ ಬಿದ್ದಿರ್ಬೋದು. ತಿನ್ನ.
0: ನೀವು ಬರೀ ತೀಟೆ ತಿನ್ಸ್ಕೊಳ್ಳೋ ಜನ ಅಂತ ಗೊತ್ತಿರ್ಲಿಲ್ಲ. ಬರಾಜೆ ಒಂದಿನ ಸ್ಕೂಲ್ ಹೋಗಿದ್ರೆ ಪ್ರಪಂಚ ಮುಳುಗೋಗುದಿಲ್ಲ. ಮೊದಲು ಬಟ್ಟೆ ಬದಲಾಯ್ ಆಮೇಲೆ ತಿಂಡಿ ಮಾಡಿ ಕಡಿತೀನಿ.
2: ಯಾಕೆ ಇವಳಿನ ಸ್ಕೂಲ್ ಹೋಗಿಲ್ವಾ?
0: ಬರಾಜೆ
2: ನಾನು ನಿನ್ನನ್ನು ಕೇಳ್ತಾ ಇರೋದು.
0: ಹೋಗಾದ್ರೆ ಕರಿತೀನಿ.
2: ಹೆಂಗಸಿಗೆ ಎಷ್ಟೊಂದು ದಿಮಾಕಿರಬಾರ್ದು
0: ಅದನ್ನ ಮೊದಲು ನಿಮ್ಮ ತಾಯಿ ಹೇಳಿ.
2: ಈಚೆಚ್ಚಿಗೆ ನೀನ್ ಜಾಸ್ತಿ ಮಾತಾಡೋದ್ ಕಲ್ತಿದ್ದಿ, ಹೋಗಿ ತಿಂಡಿ ತಗೊಂಬ.
0: ನನ್ನ ಮಗಳಿಗೆ ಇಲ್ದಲೇ ಇರೋದು ನಿಮಗೆ ಎಲ್ಲಿಂದ ತರಲಿ?
2: ಅಂದ್ರೆ
0: ನನಗೆ ತೀಟೆ ಇದ್ರೆ ನನ್ನ ಮಗಳಿಗೆ ನಾನೇ ಮಾಡಿ ಹಾಕ್ಬೇಕಂತೆ. ಅದಕ್ಕೆ ಈಗ ನಾನು ಹೇಳ್ತಾ ಇದ್ದೀನಿ, ನಿಮಗೆ ತಾಕತ್ತಿದ್ರೆ ನಿಮ್ಮ ತಾಯಿ ನಿಮ್ಮ ತಂಗಿ ಕಣ್ಣಲ್ಲೇ ಮಾಡಿಸ್ಕೊಂಡು ತಿನ್ನಿ.
2: ಶ್ವೇತಾ
0: ಯಾಕೆ ಸುಮ್ಮನೆ ಅಮ್ಮಿಚ್ಕೊಂಡು ಬಿದ್ದಿರ್ತೀನಿ ಎಂದಿದ್ದೆ? ಈಗ ಬಾಯ್ ಆಗ್ತದೆ ಅಂತ ನಾನು ಕೇಳ್ತಾ ಇರೋದು? ನಾನು ತೆಗೆದದ್ದು ನನಗೋಸ್ಕರ ಅಲ್ಲ, ನನ್ನ ಜೀವದ ಉಸಿರಾಗಿರೋ ನನ್ನ ಮಗಳಿಗೋಸ್ಕರ. ಮಕ್ಕಳು ಹೊಟ್ಟೆ ಮೇಲೂ ಕಲ್ಲು ಹಾಕೋದಕ್ಕೂ ಹೇಸ್ತೇ ಇರೋ ಜನರು ನೀಚರ ನನ್ನಿಂದ ನೋಡೋದಿಲ್ಲ. ಅದಕ್ಕೆ
2: ತಪ್ಪು ಒಪ್ಪು, ನಿಮ್ಮ ಜೊತೆಲಿ ಒದ್ದಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ.
7: ಓ ಹಲೋ, ನೀವಿಲ್ಲಿ? ನಮ್ ಬ್ಯಾಂಕ್ ಅಲ್ಲಿ ಏನಾದ್ರೂ ಕೆಲಸ ಆಯ್ತಾ?
8: ಶ್ವೇತ ನೋಡೋಣ ಅಂತ ಬಂದೆ.
7: ಓ ಶ್ವೇತ ನೋಡೋಣ ಅಂತ ಬಂದಿದ್ದೀರಾ? ಆದ್ರೆ ಅವಳಿಗ ಯಾರನ್ನು ನೋಡೋ ಸ್ಥಿತಿಲಿಲ್ಲ. ಅಲ್ಲದೆ ಅವಳು ಕೆಲ್ಸಕ್ಕೆ ಬರ್ದೆ ಒಂದ್ ತಿಂಗಳ ಮೇಲಾಯ್ತು.
8: ಒಂದ್ ತಿಂಗಳ ಮೇಲಾಯ್ತಾ? ಅವಳು ಚೆನ್ನಾಗಿದ್ದಲ್ ತಾನೆ?
7: ಏನ್ ಹೇಳಿ ರಾಜೀವ್ ಅವ್ರೆ, ಅವಳ್ದೊಂದ್ ದೊಡ್ಡ ಕಥೆ. ಮುಳ್ಳು ಬೇಲಿ ಮೇಲೆ ಸೆರಗ ಹಾಕಿದಾಳೆ. ಮುಟ್ಟಿದ್ರೆ ಮುಳುಚುತ್ತೆ, ಎಳೆದ್ರೆ ಸೀರೆನ ಹರಿದೋಗುತ್ತೆ. ಉಪಾಯದಿಂದ ಬಿಡಿಸ್ಕೊಳ್ಳೋ ಬುದ್ಧಿವಂತಿಕೆನೂ ಇಲ್ಲ. ಪೂರ್ ಗರ್ಲ್.
8: ನಿಮ್ಮ ಮಾತಿನ ಅರ್ಥ ನನಗೆ ಆಗ್ತಾ ಇಲ್ಲ, ದಯವಿಟ್ಟು ವಿವರಿಸಿ ಹೇಳಿ.
7: ಹೇಳ್ತೀನಿ, ನನ್ ಜೊತೆ ಕಾಫಿ ಕುಡಿಯಕ್ ನಿಮ್ದೇನ್ ಅಭ್ಯಂತರ ಇಲ್ಲ ತಾನೆ?
8: ಇಲ್ಲ.
7: ಶ್ವೇತನ್ ಕಥೆ ಕೇಳಿ ಸುಮ್ನೆ ಕೂತ್ಬಿಟ್ರಲ್ಲ, ನಿಮ್ಗೇನು ಅನ್ಸಲ್ಲ ಅವಳ ಬಗ್ಗೆ?
8: ಗಿಡದಲ್ಲಿ ನಿಮಗೆ ಇಷ್ಟವಾದ ಹೂನ ಯಾರಾದರೂ ಕಿತ್ತು ಕಾಲಲ್ಲಿ ಹೊಸಕಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವು ಆಗ್ತಿದೆ.
0: ಏನಿದು, ಒಂದ್ ತಿಂಗಳ ಮನೆ ಕಡೆ ಬರ್ಲೇ ಇಲ್ಲ? ಬಡವರು ಮನೆಗೆ ಬರಕ್ ಬೇಜಾರ?
8: ಚೇ ಹಾಗೇನೆ,
0: ಬನ್ನಿ ಒಳಗೆ.
8: ಅದೇ ಹೇಳಿದ್ನಲ್ಲ, ಅವಳು ತವರಲ್ಲಿದ್ದಾಳೆ ಅಂತ ಅಲ್ಲಿಗೆ ಹೋಗಿದ್ದೆ. ವಾರಕ್ಕೆ ಒಂದ್ಸಲ ಆದ್ರೂ ನಾನು ಪತ್ರ ಬರೀಬೇಕು, ಇಲ್ಲ 15 ದಿವಸಕ್ಕೆ ಒಂದ್ಸಲನಾದ್ರೂ ನಾನು ಹೋಗಿ ಬರ್ಬೇಕು, ಇಲ್ಲಾಂದ್ರೆ ನನ್ನ ಜೊತೆ ಮಾತಾಡೋದೇ ಇಲ್ಲ ಅವಳು.
0: ನಿಮ್ ಹೆಂಡತಿ ನಿಮ್ಮನ್ನು ತುಂಬಾ ಹಚ್ಚಿಕೊಂಡಿದ್ದಾರೆ ಅಂತ ಕಾಣಿಸುತ್ತೆ.
8: ತುಂಬಾನಾ ಹೇಳೋಕ್ ಅಸಾಧ್ಯ, ನಾನು ಒಂದ್ಸಲ ಕಳ್ಕೊಂಡ ವ್ಯಕ್ತಿ ಇನ್ನೊಂದು ರೂಪದಲ್ಲಿ ನನ್ನ ಹತ್ರ ಬಂದ್ಬಿಟ್ಟಿದ್ದಾಳೆನೋ ಅಂತ ಸಂದೇಹ ನನಗೆ.
0: ಅಂತ ಸುಖ, ಅದೇ ನನಗೆ ಸಮಾಧಾನ.
8: ಆದ್ರೆ ನನ್ಗೆ ಯಾಕೋ ಸಮಾಧಾನ ಆಗಿಲ್ಲ. ಯಾಕೆ ಅಂತೀಯ? ನಾನು ಕಳ್ಕೊಂಡ ವ್ಯಕ್ತಿ ಸುಖವಾಗಿಲ್ವೇನೋ ಅಂತ ಅನುಮಾನ ನನಗೆ.
0: ನಿಮ್ಮ ಅನುಮಾನ ಬೇರೆಲ್ಲದ್ದು, ನಿಮ್ಮ ವ್ಯಕ್ತಿ ಸುಖ ಅನ್ನೋ ಮನೆಯಲ್ಲಿ ತೃಪ್ತಿ ಅನ್ನೋ ತೇಗನ್ನ ನಿಮಿಷ ನಿಮಿಷಕ್ಕೂ ಅನುಭವಿಸ್ತಾ ಇದ್ದಾಳೆ.
8: ಹಾಗಾದ್ರೆ ಕೆಲ್ಸಕ್ಕೆ ರಿಸೈನ್ ಮಾಡಿದ್ಯಾಕೆ?
0: ಓ ಅದ ಹೀಗೆ ಒಂದ್ ದಿವಸ ಯಾಕೋ ತಲೆ ಸುತ್ತಾ ಇದೆ ಅಂದೆ. ಅಷ್ಟಕ್ಕೆ ಅವರು ಬಿಸಿಲಲ್ಲಿ ದುಡಿದು ಯಾಕೆ ಕಷ್ಟಪಡ್ತೀಯ, ಹಾಯಾಗಿ ಮನೇಲಿರು ಅಂತ ಕೆಲ್ಸ ಬಿಡಿಸ್ಬಿಟ್ರು. ಅವ್ರಿಗೆ ನಾ ತರೋ ಸಂಬಳ ಮುಖ್ಯ ಅಲ್ಲ, ನಾನು ಮುಖ್ಯ. ಅಯ್ಯೋ ಮಾತಾಡ್ತಾ ಕೂತ್ಬಿಟ್ಟೆ, ನೀವು ರಾಜ್ಯ ಜೊತೆ ಮಾತಾಡ್ತಾರೆ, ಕಾಫಿ ತರ್ತೀನಿ. ದಪ್ಪರಿದ ಸಕ್ಕರೆ ಎಲ್ಲ ಏನಾಯ್ತು?
6: ಮಗು ಸಿಹಿ ತಿನ್ಬೇಕು ಅಂತ ಎರಡೇ ಲಾಡು ಮಾಡ್ಕೊಂಡೆ. ಅದ್ ತಪ್ಪ?
0: ಇಲ್ಲ, ಇದು ತಪ್ಪಲ್ಲ. ಅಕಸ್ಮಾತ್ ಮನೆ ಬಂದ ಅತಿಥಿಗಳಿಗೆ ಒಂದು ಕಪ್ ಕಾಫಿ ಕೊಡೋ ಯೋಗ್ಯತೆ ಉಳಿಸ್ಕೊಳ್ಳಿಲ್ವಲ್ಲ, ಅದು ನನ್ನ ತಪ್ಪು. ಶಾರದಮ್ಮರೇ, ಶಾರದಮ್ಮರೇ.
6: ಏನ್ ಶ್ವೇತಾ,
0: ಸ್ವಲ್ಪ ಸಕ್ಕರೆ ಕೊಡ್ತೀರಾ?
6: ಆ ಬಂದೆ.
4: ಅಂಕಲ್, ನಿಮ್ ಮಗಳು ನನ್ನ ಹಾಗೆ ಇದ್ದಾಳ?
8: ಥೇಟ ನಿನ್ ಹಾಗೆ ಇದ್ದಾಳೆ, ಅದಕ್ಕೆ ನಿನ್ ನೋಡಕ್ ನಾನು ಬರೋದು.
0: ತಗೊಳ್ಳಿ ಕಾಫಿ.
6: ಶ್ವೇತಾ, ನಂಗೊಂದ್ ಲೋಟ ಕಾಫಿ ಕೊಡಮ್ಮ.
0: ಆಯ್ತು ಅತ್ತೆ. ನಮ್ಮತ್ತೆ ತುಂಬಾ ಒಳ್ಳೆಯವರು. ಒಂದ್ ನಿಮಿಷ.
6: ನಿನಗೆ ಎಷ್ಟೇ ಗರ್ವ ಇದ್ರು ನೀನ್ ತುಂಬಾ ಒಳ್ಳೆಯವಳು. ಇರು, ಕಾಫಿ ಕುಡ್ ನೋಡ್ತೀನಿ. ಅಯ್ಯೋ ಚಾಂದಾಲಿ, ನಿನಗೇನೆ ಬಂದು ಕೇಳು? ಅತ್ತೆ ಅನ್ನೋ ಭಯ ಭಕ್ತಿ ಇಲ್ಲದೆ ಕಾಫಿಗೆ ಉಪ್ಪು ಹಾಕಿದೆಯಲ್ಲೇ, ನಿಂಗೆ ಸೊಕ್ಕು
0: ಉಪ್ಪು ಉಪ್ಪು ನಾನು ಹಾಕ್ಲಿಲ್ವಲ್ಲ.
6: ನನ್ನ ಸರ ನಾಟಾಡ್ತೀಯಾ? ನಿನ್ನಂತ ಎಷ್ಟೋ ಸೊಸೆನ ಕೀರಿ ಬೆಳಕಾಡ್ಸ್ಬಿಡ್ತೀನಿ ಕಣೆ. ನೀನ್ ಯಾವ ಮಹ? ಮನೆಗ್ ಬರೋ ಮಿಂಡ್ರಿಗೆಲ್ಲ ಸಕ್ಕರೆ, ಮನೇಲಿರೋರ್ಗೆ ಉಪ್ಪ. ಅತ್ತೆ ಮುಚ್ಚೆ ಬಾಯಿ, ಗಂಡನ್ ಬಿಟ್ಟು ಕಣ್ಣಾಸ್ ಕೊಟ್ರ ಮೇಲೆ ಬರೋದು ನಾನ್ ಕಂಡಿಲ್ವಾ? ಆಸರೆ ನೀಡಿದವನ್ನ ಅಸಡೆಯಿಂದ ಕಾಣ್ತೀಯ, ಆದ್ರ ಮಾಡಿದವನ್ನ ಆಧರಿಸ್ಕರಿತೀಯ.
8: ನಾಗಮ್ಮನವ್ರೆ, ನೀವು ಇಷ್ಟು ದೊಡ್ಡವರಾಗಿ ನಿಮ್ಮ ಬಾಯಿಂದ ಇಂಥ ಮಾತು ಬರಬಾರ್ದಾಗಿತ್ತು.
2: ಮಿಸ್ಟರ್ ರಾಜೀವ್, ನಮ್ಮ ಮನೆಯ ಅತಿಥಿಯಾಗಿ ಬಂದು ನಮ್ಮ ಮನೆಯವ್ರನ್ನೇ ಗದರಿಸಿ ಬೆದರ್ತೀರಲ್ಲ, ನಿಮಗೇನು ಹೇಳಬೇಕು?
8: ಹಾಗಲ್ಲ,
2: ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ನಮ್ಮ ಮನೆಯಲ್ಲಿ ನಡೀತಾ ಇರೋ ಶೀತಲ ಯುದ್ಧ ನಿಮ್ಗೆ ಅರ್ಥವಾಗಲ್ಲ. ಇವಳು ನೀವು ತಿಳ್ಕೊಂಡಿರೋ ಹಾಗೆ ನಮ್ಮ ಮನೆ ಹೊಕ್ಕಿರೋ ದೇವತೆಯೂ ಅಲ್ಲ, ಸ್ನೇಹಿತೇನೂ ಅಲ್ಲ, ಒಂದು ದೊಡ್ಡ
6: ತಲೆನೋವು.
2: ನನಗೂ ಸಹಿಸಿ ಸಹಿಸಿ ಸಾಕಾಗಿದೆ. ಇವರೆಲ್ಲ ಏನಂತ ಮಾಡಬಾರದು, ತಪ್ಪು ಮಾಡಿದ್ರು ಅಂತ ಹೀಗೆ ಮಾಡ್ತಿದ್ದೀಯೇ? ಇವರೆಲ್ಲ ನಿನಗೆ ಇಷ್ಟ ಇಲ್ಲ ಅಂದ್ರೆ ಕಾಫಿಯಲ್ಲಿ ಉಪ್ಪಿಗೆ ಬದಲು ಒಂದಿಷ್ಟು ವಿಷ ಹಾಕಿ ಕೊಟ್ಬಿಡು.
8: ಮಿಸ್ಟರ್ ಗೋವರ್ಧನ್, ನೀವು ಹೀಗೆ ಸರಿ ಯಾವುದು ತಪ್ಪು ಯಾವುದು ಅಂತ ವಿಮರ್ಶೆ ಮಾಡೋ ವಿವೇಚನೆ ಕಳ್ಕೋತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
0: ಬೇಡ ರಾಜು, ನಮ್ಮನೆ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ. ಮೊದಲು ಈ ಮನೆಗೆ ನೀವು ಬಿರುಗಾಳಿ ಆಗಿದ್ದೀರಿ, ಈಗ ಬೆಂಕಿ ಆಗ್ಬೇಡಿ.
8: ನಾನು ಈ ಮನೆಗೆ ಬೆಂಕಿನ?
0: ಹೌದು, ಇದೆಲ್ಲ ನಿಮ್ಮಿಂದನೆ ಶುರುವಾಗಿದ್ದು. ನೀವು ಪಾರ್ಟಿ ಕೊಡದೆ ಹೋಗಿದ್ದಿದ್ರೆ ದುಡ್ಡು ಕಳವಾಗ್ತಾ ಇರ್ಲಿಲ್ಲ, ಖರ್ಚಾಗ್ತಾ ಇತ್ತು. ಖರ್ಚಾಗಿದ್ದಿದ್ರೆ ಮನೇಲಿ ಇಷ್ಟೊಂದು ಚರ್ಚೆ ನಡೀತಾ ಇರ್ಲಿಲ್ಲ. ಇವತ್ತು ಸಂತೋಷದ ಬದಲು ಸಂತ ಹೀಗ್ ನಮ್ಮನ್ನು ಕಾಡ್ತಾ ಇರ್ಲಿಲ್ಲ.
8: ಆದ್ರೆ ಶ್ವೇತಾ, ನಾನು ಇಲ್ಲಿಗೆ ಬಂದಿದ್ದು
0: ಬೇಡ. ಇನ್ನೊಂದು ಮಾತಾಡಿದ್ರೆ, ಇನ್ನೊಂದು ಕ್ಷಣ ಇಲ್ಲಿದ್ರೆ ನನ್ನ ಆಣೆ ಹೋಗಿ ಈ ನಿಮ್ಮ ಬಾಲ್ಯ ಗೆಳತಿ ನಿಮ್ಮ ಬಾಲ್ಯ ಸತ್ತು ಹೋದ್ಲು ಅಂತ ತಿಳ್ಕೊಡಿ. ನನ್ನನ್ನು ಮರಿ, ನನ್ನನ್ನು ಮರೆತು ಬಿಡಿ, ಹೊರಟೋಗಿ, ಪ್ಲೀಸ್ ಹೊರಟೋಗಿ.
8: ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ಶ್ವೇತಳಿಂದ ದೂರ ದೂರ ಹೋಗೋಕ ನಿನ್ನ ಹತ್ರ ಆಗಿದ್ದು ಅಲ್ಲ, ಅವಳು ನಗೋದನ್ನು ನೋಡೋಕೆ. ಆದರೆ ಸುಳ್ಳನ್ನೇ ಮೈ ತುಂಬ ಹೊದ್ದು ಮುಳ್ಳಿಂದ ಚುಚ್ಚೋ ಜನ ನನ್ನ ನೆರಳನ್ನೇ ಅವಳ ಕರಳಿಗೆ ನೇಣಿನ ಹಗ್ಗ ಮಾಡಾಕ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ.
5: ಈಗ ಗೊತ್ತಾಯ್ತಲ್ಲ.
8: ಗೊತ್ತಾದ್ಮೇಲೆ ಏನ್ ಮಾಡುವಂತೀಯ? ಇಲ್ಲೇ ಇದ್ದು ಬೇರೆ ಅನಾಹುತಕ್ಕೆ ಕಾರಣನಾಗಿ ಅವಳು ಬಲಿ ತಗೋಂತೀಯ? ಪ್ರೀತಿ ತಪ್ಪಿಗೆ ಪ್ರಾಣ ಹಿಂಡುವಂತೀಯ?
5: ಪ್ರಾಣ ಹಿಂಡ್ಬೇಡ, ಪ್ರಾಣ ಕೊಡು. ಪ್ರೀತಿಸಿದವರು ಸ್ವಾರ್ಥ ಸಾಧಿಸಲ್ಲ. ತ್ಯಾಗ ಮಾಡ್ತಾರೆ ಅಂತ ಗೊತ್ತಿಲ್ವ ನಿನಗೆ?
8: ನನ್ನ ಪ್ರೀತಿ ತ್ಯಾಗ ಯಾರಿಗೆ ಬೇಕಾಗಿದೆ? ಬೇಕಾಗಿದ್ರೆ ನಿನ್ನ ಪಾಲಿಗೆ ನಾನು ಸತ್ತೋದೆ, ಹೊರಟೋಗು ಅಂತ ಹೇಳ್ತಿರ್ಲಿಲ್ಲ.
5: ಹೊರಟೋಗು ಅಂದ್ಲು ನಿಜ, ಮನೇನೆ ಮನಸ್ಸಿನಿಂದಲ್ವಲ್ಲ. ನೀನು ಹೀಗೆ ಸಿಟ್ಟಿನಲ್ಲಿ ಅವಳಿಗೆ ತಿಳಿಸದೆ ಹೊರಟೋದ್ರೆ ಅವಳಿಗೆ ಸಿಗೋದು ಸುಖ ಅಲ್ಲ, ಸಾವು ಸಾವು.
8: ಇಲ್ಲ ಇಲ್ಲ, ಅವಳು ಸಾಯ್ಬಾರದು, ದೀರ್ಘ ಸುಮಂಗಲಿಯಾಗಿ ಬಾಳ್ಬೇಕು
5: ಅಂತ ಆಸೆ ಇದ್ರೆ ಹೇಳಿದ್ರ ಓಡಹೊಡ್ದೆ ಇಲ್ಲೇ ಇದ್ದು ಹತ್ತಿರೋ ಬೆಂಕಿನ ಆರಿಸಿ ಮನೆ ದೀಪ ಬೆಳಗೋ ಹಾಗೆ ಮಾಡುವ. ಇಲ್ಲ ಅಂದ್ರೆ ಯಾವಾಗಾದ್ರೂ ಹಾಳ ಬಾವಿಗೆ ಹಾರ್ಕೊಂಡು ಸಾಯ್.
8: ಇಲ್ಲ, ಶ್ವೇತಾ ನಗೋದನ್ನು ನೋಡಿ ನಾನು ಇಲ್ಲಿಂದ ಹೋಗೋದು.
7: ಎಲ್ಲ ಆದ್ಮೇಲೂ ನೀವು ಶ್ವೇತನ ಬಗ್ಗೆ ತೋರಿಸ್ತಾರೋ ಕಾಳಜಿ ನೋಡಿದ್ರೆ ನಿಮ್ಮಂತ ಸ್ನೇಹಿತನ ಪದ್ದ ಶ್ವೇತಾ ತುಂಬಾ ಅದೃಷ್ಟವಂತೆ ಅನ್ಸುತ್ತೆ.
8: ಆ ಅದೃಷ್ಟ ಶಾಶ್ವತವಾಗಿ ಅವಳ ಪಾಲಿಗಾದ್ರೂ ಇರಲಿ ಅನ್ನೋದೇ ನನ್ನ ಆಸೆ. ಈಗಂತೂ ನಾನು ಅವಳ ಮನ ಕಡೆ ಮುಖ ಹಾಕೋ ಹಾಗೆ ಇಲ್ಲ, ಅವಳು ಹೇಗಿದ್ದಾಳೆ ಅಂತ ತಿಳ್ಕೊಳ್ಳಗೂ ಇಲ್ಲ. ಆ ಉದ್ವೇಗನ ನಾನೀಗ ನಿಮ್ಮ ಹೆಗಲಿಗೆ ವರ್ಗಾಯಿಸ್ತಿದ್ದೀನಿ.
7: ನೀವೇನು ಯೋಚನೆ ಮಾಡಬೇಡಿ, ಶ್ವೇತಾ ಚೆನ್ನಾಗಿರ್ಬೇಕು ಅನ್ನೋ ನಿಮ್ ಬಯಕೆನೆ ನನ್ನ ಆಸೆ ಕೂಡ. ಇದೆಲ್ಲ ಏನೇ ಶ್ವೇತಾ? ತಿರುಗಲು ಕನಸು ಮುಗಿದೋಯ್ತು, ಬಾ ಹೇಳ್ತೀನಿ. ನೀನ್ ಏನೇ ಹೇಳಿದ್ರು ನಾನ್ ಹೇಳೋ ತಪ್ಪ ನಿಂದೆ ಅಂತ. ನೀನ್ ಸಾಧಿಸ್ತಾ ಇರೋ ಹಠ ಕೊನೆ ಎಲ್ ಮುಟ್ಟತ್ತೆ ಅಂತ ಗೊತ್ತಾ? ಕಡೆಗೆ ನಿನ್ನನ್ನೇ ಬಲಿ ತಗೊಳತ್ತಷ್ಟೇ.
0: ಬಲಿ? ಸಂಸಾರ ಬಸರ್ಪಣೆ ನನ್ನ ಕುತ್ತಿಗೆಗೆ ಬಿದ್ದಾಗ್ಲೇ ನನ್ನ ನನ್ ಬಲಿ ಕೊಟ್ಟಾಯ್ತು, ಬಾಕಿ ಉಳಿದಿರೋದು ಅಸ್ಥಿ ಪಂಜರ ಅಷ್ಟೇ.
7: ನೋಡು ಶ್ವೇತಾ, ನಿನ್ನ ಮನೆ ಜನ ಕೆಟ್ಟವರೇ ಇರಬಹುದು, ಆದ್ರೆ ಅವ್ರ ಮಧ್ಯೆ ಏನೋ ಅರಿದಿರೋ ನಿನ್ ಜೀವಕ್ಕಿಂತ ಹೆಚ್ಚಾಗಿರೋ ನಿನ್ನ ಮಗಳಿದ್ದಾಳೆ. ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ನಿನ್ ಗಂಡನ್ ಬುದ್ಧಿ ಗೊತ್ತಿದ್ದು ನಿನ್ ಕೆಲ್ಸ ಬಿಟ್ಟು ಕೈ ಕಟ್ ಕೂತ್ರೆ ನಾಳೆ ನಿನ್ ಗಂಡ ಮಾಡಿರೋ ಸಾಲದ ಹೊರೆ ತಡಿಲಾರ್ದೆ ಇಡೀ ಮನೆನೆ ನಿನ್ ಮೇಲೆ ಕುಸ್ ಬೀಳತ್ತೆ, ಅದ್ ನೀನು ಬೀದಿ ಪಾಲಾಗ್ತೀಯ. ನೀನೇನೋ ಹೊಟ್ಟೆ ಬಟ್ಟೆ ಕಟ್ಟಿ ಉಪವಾಸ ಇರಬಹುದು, ಆದ್ರೆ ನಿನ್ ಮಗಳ

0: water?
1: No question, no. Only action. Follow me.
2: Bama Raji, late aitu?
1: Coming, mommy.
0: Yelli ghorate?
2: Office ke.
0: Office? Raji naam?
2: Resign madalilla. Leave hakite.
0: Oh, very good. Jaane ninu. Che, ninna motorbike drop maadabodagittu, haalad kettukotide. ವಾಣಿಗೆ
2: ನಿಮ್ಮಿಷ್ಟನೇ ನನ್ನ ಇಷ್ಟ.
3: ಇವಳ್ಯಾಕೆ ಬಂದಿಲ್ಲಿ? ನಮ್ಮ ರೂಮ್ ಇಲ್ಲಿರೋದು ಅವಳು ಗೊತ್ತಿಲ್ವಲ್ಲ, ಅತ್ತೆ ಹಚ್ಚಿರ್ಬೇಕು. ಹೌಸ್ಕೋ.

0: ಕೃಷ್ಣ, ನಿಮ್ಮ ಅತ್ತೆಗೆ ಏನೇ ಕೆಲಸ ಈ ಮನೇಲಿ?
1: ಯಾರಾದ್ರೂ ನೆಂಟ್ರಿದಾರೇನೋ?
2: ನೆಂಟ ಅಲ್ಲ,
1: ಒಬ್ಬ ಬಂಡ. ಅದು ನಾವೇ ಹೇಳ್ತೀನಿ, ನನ್ನ ರೊಟ್ಟಿ ಜಾರಿ ತುಪ್ಪ ಬಿತ್ತು. ಕಮಾ
3: ಒಳಗೆ ಬರ್ಬೋದಾ?
0: ನೀನ್ ಯಾಕೆ ಇಲ್ಲಿಗೆ ಬಂದೆ?
3: ನಿಮ್ಮನ್ನ ನೋಡಕ್ಕೆ ಅಂತ. ಶ್ವೇತನ ಮನೆಗೆ ಬರೋಕ್ ನಿರಾಕರಿಸಿರೋ ವ್ಯಕ್ತಿಯಿಂದ ಕಾರಣ ತಿಳ್ಕೊಳಕ್ಕೆ.
0: ಅವಮಾನ ಮಾಡೋ ಜನಕ್ಕಲ್ಲ,
3: ಅವಮಾನ ಮಾಡೋ ತುಚ್ಛ ಇಚ್ಛೆ ಅವಳಿಗಿರ್ಲಿಲ್ಲ. ಯಾವ್ದೋ ಕೆಟ್ಟ ಗಳಿಗೆ,
0: ಕೆಟ್ಟ ಗಳಿಗೆ. ನಾನು ಹುಟ್ಟಿದ್ದು, ಬದುಕಿದ್ದು, ಈಗ ನಾನು ಇರೋದು ಎಲ್ಲ ಕೆಟ್ಟ ಗಳಿಗೆ.
3: ರಾಜು,
0: ಹೀಗೆ ರಾಜು ಅಂತ ಕೂಗ್ತಿದ್ದು ನನ್ನ ಪ್ರೀತಿ ಜೀವ, ಆನಂದ್ ನಿ ಪ್ರೀತಿ ಜೀವ. ಬಂದಿಸೋ ಜನರ ಸುಳಿಯಲ್ಲಿ ಸಿಕ್ಕಿ ನರಳುತ್ತಿರೋದನ್ನ ನಾನು ತಪ್ಪಿದ್ದೀನಿ. ನಾನು ಖಂಡಿತ ನಗಿಸ್ತೀನಿ ಅನ್ನೋ ಭ್ರಮೆಯಲ್ಲಿ ಬಂದೆ. ಬಂದಿದ್ದಕ್ಕೆ ಸಿಕ್ಕಿದ್ದೇನು ನಗು ಬದಲು ನೋವು, ಖುಷಿ ಬದಲು ಮುಖಕ್ಕಮಾಸಿ.
3: ರಾಜು, ನಿನಗೆ ನಾನು ಹೇಗೆ ಹೇಳಿ?
0: ಹೇಳಬೇಡ, ಏನು ಗೊತ್ತಿದೆ ನನಗೆ. ಪ್ರೀತಿ ಹೊಳೆಯಲ್ಲಿ ಹುಚ್ಚೆದ್ದು ಕುಣಿತಿದ್ದ ದಿನಗಳನ್ನು ನಾನು ಮರ್ತು ಬಿಡ್ಬೇಕು, ಕಳ್ಕೊಂಡಿದ್ದನ್ನು ಧ್ಯಾನಿಸ್ತಾ ಕೂರಬಾರ್ದು ಅಂತ. ಆದ್ರೆ ಮನಸ್ಸು ಕೇಳ್ತಾ ಇಲ್ಲ. ಅದಕ್ಕೆ ಏನೇ ಆಗ್ಲಿ, ನಾನು ಹೋಗೋಕ್ ಮುಂಚೆ ಜಗ ಎಲ್ಲ ಸುಖನ ನಿನ್ ಮಡ್ಲಲ್ಲಿ ಹಾಕಿ ಹೋಗ್ಬೇಕು ಅನ್ಕೊಂಡೆ. ಆ ಅದೃಷ್ಟಾನು ಅಡ್ಡದಾರಿ ಹಿಡಿತು. ಇಂಥ ಅನ್ನದ ಅದೃಷ್ಟ ನಾನು.
3: ಏನ್ ಹೇಳ್ತಾ ಇದ್ದೀ ರಾಜು? ನನಗೊಂದು ಅರ್ಥವಾಗ್ತಾ ಇಲ್ಲ.
0: ನಿನಗೇನು, ಯಾರಿಗೂ ಅರ್ಥವಾಗದ ದೊಡ್ಡ ಸೊನ್ನೆ ನಾನು. ಅರ್ಥ ಕೊಟ್ಟರು ಅದು ಬದುಕು ಉಳಿಲಿಲ್ಲ, ಸಂಸಾರ ಇಲ್ಲ, ಸಂತಾನ ಇಲ್ಲ, ಸ್ವರ್ಗ ಅಂತೂ ಕನಸಿನ ಮಾತು.
3: ಅಂದ್ರೆ ನೀನ್ ಇಷ್ಟ ಹೇಳಿದ್ದಲ್ಲ
0: ಸುಳ್ಳು ಶ್ವೇತ, ಬರೀ ಸುಳ್ಳು. ಸುಳ್ಳಿನ ಸುಳಿಯಲ್ಲೇ ನಿಜಾನ ಬಚ್ಚಿಟ್ಟೆ. ಎಷ್ಟು ಅದುಮಿದ್ರೂ ಪುಟ್ಟಿದಳು ಆ ನಿಜಾನ. ಇವತ್ ನಾನೇನ್ ಹೇಳ್ತೀನಿ, ಏನ್ ಆಟ ಆಡ್ತಿದ್ಯಾ?
4: ನೀನು 5,000 ತಗೊಂಡಿದ್ದೆ ಅಂತಲ್ಲ ನಮ್ಮ ಅಪ್ಪನ ಹತ್ರ ಬೊಂಬೆಗೆ. ನೀನ್ ಬೊಂಬೆನ? ಬೊಂಬೆನ?
0: ಬರೀ ಗೊಂಬೆ ಅಲ್ಲ, ಸೂತ್ರದ ಗೊಂಬೆ.
4: ದಾರಣ ಕಾಣಿಸ್ತಾ ಇಲ್ಲ, ಬಹಳ ಸುಳ್ಳು ಹೇಳ್ತೀಯ ನೀನು.
5: ತಾಳಿ ಹಾಕಿದ್ದೀನಿ, ತಾಳಿ ತಾಳಿ ಬೊಂಬೆಗೆ ತಾಳಿ
0: ಕಟ್ಟಿ.
5: ನಾನ್ ತಾಳಿ ಕಟ್ಟಿ ಕೂತ್ಕೊಟ್ಬಿಡ್ರು, ಆಟ ಆಡೋಣ ಬಾ. ಇಲ್ಲಿ ನೀನು ನಾನು ಬೊಂಬೆ ಇಟ್ಕೊಂಡು ಆಟ ಆಡ್ಬೇಕು ಅಂತ ನಮ್ಮಪ್ಪ ಹೇಳಿದ್ರು.
0: ಅವಳು ಹುಚ್ಚಿ ಅಂತ ನನಗಾಗ್ಲೇ ಗೊತ್ತಾಗಿದ್ದು. ಸುಳಿಲಿ ಸಿಕ್ಕಾಕೊಂಡಿದ್ದು ನನ್ನಲ್ಲಿ ನಿರಾಕರಿಸಿ ಕೂಗುವ ಶಕ್ತಿ ಉಳ್ಕೊಂಡಿರ್ಲಿಲ್ಲ. ಈ ಕಡೆ ನಾನು ಹಾಕಿದ 3 ಗಂಟು 100 ರೂಪಾಯಿ ತಾಳಿ ಮತ್ತೆ ನನ್ನ ಮಡ್ಲಿಗೆ ಹಾಕ್ತು. ನನ್ನ ಬಾಳಿಗೆ ಸಂತೋಷ ಕೊಡೋಕೆ ಆಗದೆ ಇದ್ರು ಎಲ್ಲಾರು ಹಾಗೆ ಸಂಸಾರನಾದ್ರೂ ಮಾಡ್ಲಿ ಅಂತ ಇಲ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸಿದೆ. ಒಂದ್ ದಿವಸ
6: ಬಂದೆ
5: ಬೊಂಬೆ ತತ್ತಿ. ಏ ನೀನಿಲ್ಲ ಕೂತ್ಕೊಳ್ಳೋಣ, ಬೊಂಬೆ ತತ್ತೀನಿ.

0: ಸತ್ತೋದ್ಲು. ಹೇಳಿದ್ನಲ್ಲ, ಯಾವ ಅಂಕೆ ಪಕ್ಕದಲ್ಲಿ ಬಂದು ನಿಂತರು ಅರ ಕೊಡಲಾರದ ಸೊನ್ನೆ ನಾನು.
1: ನನ್ನನ್ನು ಏನು ಅಂತ ತಿಳ್ಕೊಂಡ್ರಿ? ಅವ್ರು ಸುಳ್ಳು ಹೇಳಿ ನೀವು ಮದುವೆ ಮಾಡ್ಬೋದ್ರಿ? ಅವಳು ತಯಾರಿಲ್ಲ.
0: ಏನ್ ಹೇಳ್ತಾ ಇದ್ರಿ?
1: ಹುಡುಗಿಗೆ ಮರವೇನೆ ಆಗ್ತಿದ್ವಲ್ರಿ, ನಾವು ಹೇಳಿದಷ್ಟು ಮದುವೆ ಆದ್ರೆ ನಿಮ್ಮ ಮದುವೆ ಇಲ್ಲಿ, ಅದು ಮದುವೆನೇ ಇಲ್ಲ.

0: ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಣ್ಣ. ಬಾಯ್ ಏನದು
1: ನೋಡಿ, ನಿಮ್ಮ ಅಣ್ಣ ಹೇಳದಕ್ಕೆಲ್ಲ ಒಪ್ಕೋಬೇಡಿ. ನಾವು ಗಂಡು ಹುಡುಕೊಟ್ಟಿದ್ದೆ ದೊಡ್ಡದು, ಸೀಟ ಇದ್ರೆ ಮದುವೆ ಮಾಡ್ಲಿ, ಇಲ್ಲದೆ ಇದ್ರೆ ಬಿಡ್ಲಿ. ಅಥವಾ ತನ ಹೇಳಿದ್ದು
0: ಶ್ವೇತಾ?
1: ಏನು?
0: ಏನಿಲ್ಲ, ಒಡವೆನೆಲ್ಲ ಬಿಚ್ಚಿಕೊಡು.
1: ಒಡವೆನ? ಯಾಕೆ
0: ಯಾಕೆ ಏನು ಅಂತ ಕೇಳ್ಬೇಡ. ಅಣ್ಣ ಹುಡುಗಿಗೆ ಒಡವೆ ಹಾಕ್ತೀನಿ ಅಂತ ಹೇಳ್ಬಿಟ್ಟಿದ್ದೆ ಅಂತ ಇತ್ತು.
1: ಅದಕ್ಕೆ ನಾನೇ ನಾನು ಒಡವೆನ ಕೊಡ್ಲಿ? ನಿನ್ ತಂಗಿಗೆ ಬೇಕಾದ್ರೆ ನೀವು ಬೇರೆ ಮಾಡ್ಸಾಕಿ.
0: ಮಾಡ್ಸಾಕೋದಕ್ಕೆ ಸಾಧ್ಯ ಆಗಿದ್ದಿದ್ರೆ ನಾನು ನಿನ್ ಯಾಕೆ ಕೇಳ್ತಾ ಇದ್ದೆ? ನೋಡು, ನಾನು ನಿಧಾನವಾಗಿ ಮಾಡಿಸ್ಕೊಡ್ತೀನಿ, ಈಗ ಕೊಡು.
1: ಇಲ್ಲ, ನಾನು ಕೊಡೋದಿಲ್ಲ. ಇದು ನನ್ನ ತಾಯಿ ಕೊಟ್ಟ ಪ್ರೀತಿ ಉಡುಗೊರೆ. ಇದಾಗಲೇ 10 ಸಾರಿ ಗಿರಿವೆ ಅಂಗಡಿಲಿ ನಿಮ್ಮ ಶೋಕಿಗೆ ಕೊಡ್ತಾ ಬಂದಿದೆ, ಮತ್ತೆ ಇನ್ನೊಬ್ರು ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ.
0: ನನ್ನ ತಂಗಿ ಮದುವೆಗಿಂತಲೂ ನನ್ನ ಮರ್ಯಾದೆಗಿಂತಲೂ ನಿನಗೆ ಒಡವೆನೆ ಹೆಚ್ಚಾಯ್ತಲ್ಲ.
1: ನಮ್ಮ ತಾಯಿ ಮನೆ ಒಡವೆ ನಾನು ಕೊಡೋದಿಲ್ಲ.
2: ಅಳಿ ಅಂದ್ರೆ ಏನಿದೆ ಅನ್ಯಾಯ? ನನ್ನ ಮಗಳು ನಿಮಗೆ ಮದುವೆ ಮಾಡ್ಕೊಟ್ಟಿದ್ದು ಈ ಸುಖಕ್ಕೇನಾ?
1: ಸಾಕು ಸುಮ್ಮನಿರಿ, ದೊಡ್ಡ ವರದಕ್ಷಣೆ ಕೊಟ್ಟಿರೋ ಹಾಗೆ ಮಾತಾಡ್ಬೇಡಿ.
0: ಅಮ್ಮ, ಯಾರು ಏನು ಮಾತಾಡ್ಬೇಡಿ. ನೋಡಿ, ಅವಳು ನನ್ನ ಹೆಂಡತಿ, ನಾನು ಹೇಳ್ದ ಹಾಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಯಾರೇನಾದ್ರೂ ಮಾತಾಡಿದ್ರೆ ಈಗ ಮದುವೆ ಮನೆ ಸ್ಮಶಾನ ಆಗೋಗುತ್ತೆ. ಅಮ್ಮ, ಇವಳು ಒಡವೆನೆಲ್ಲ ತೆಗೆದು ಅವಳಿಗೆ ಹಾಕು.
2: ಅಡಿ ಅಂದ್ರೆ

0: ಬರ್ದಿಯಾ?
1: ವೆರಿ ಗುಡ್.
0: ಯಾರಿಗೂ ಬೀಳ್ಬೇಕಾದ್ವದೆ ಯಾರಿಗೂ ಬಿತ್ತು.
2: ಕೃಷ್ಣ,
0: ನಿಂಗಿನ್ನು ಒಳ್ಳೆ ಆಸೆನಾ? ಆಗ ನಿನ್ ಪೀಟ್ರೆ ಒಂದು ಪೇಟ ಕೊಡ್ತೀನಿ.
2: ಏನದು?
0: ಪ್ರಶ್ನೆ ಅಲ್ಲ, ಉತ್ತರ. ನಿನಗೇನಂತ ತಂದ ಪ್ರೀತಿ ಪತ್ರ, ನಿನ್ನೆಂಟು ಕೂತ್ರ, ನೀನಿದವರೆಗೂ ನೋಡಿರೋ ವಿಚಿತ್ರ ಇದು. ಅದರ ಚಿತ್ರ ಯಾಕೆ ಸುಮ್ಮನೆ ನಿಂತ್ಕೊಂಡ್ರಿ? ಮಾತಾಡಿ. ಅವ್ ಕಿಟ್ಟು ರಟ್ಟ ಅಂದ್ಮೇಲೆ ಆಟ ಕಟ್ಟದೆ ಹೇಗೆ ಅಂತೀರಾ?
3: ಕೃಷ್ಣ, ಸ್ವಂತ ಅತ್ತಿಗೆ ಮೇಲೆ ಇಲ್ಲಿ ಸಲದ ಆರೋಪ ಹೊರಿಸೋದಕ್ಕೆ ನಿನ್ನ ಮನಸ್ಸು ಹೇಗೆ?
4: ಮನಸ್ಸು ಬಂದು ಮಾಡ್ಲಿಲ್ಲ, ಕನಸು ಬಿದ್ದು ಮಾಡ್ಲಿಲ್ಲ. ನಿಜನ ಎದುರಿಗಿಟ್ಟಿದ್ದಾನೆ. ಮೊದಲು ಹೋಗಿ ಅವನನ್ನು ವಿಚಾರಿಸ್ತೇನೆ, ಆಮೇಲೆ ಬಂದು ನಿನ್ನ ವಿಚಾರಿಸ್ತೇನೆ.
3: ಏನಂದ್ರೆ?
0: ಮಾತು ಕೇಳೋ ಕಾಲ ಮುಗಿದೋಯ್ತು ಮಾಡಿ ಸಿಸ್ಟರ್-ಇನ್-ಲಾ. ಈಗೇನಿದ್ರು ಈ ಲಕ್ಷ್ಮಣ ಹಾಕಿದ ಗೆರೆನ ದಾಟಬಾರ್ದು. ದಾಟಿದ್ರೆ ಏನಾಗುತ್ತೆ ಗೊತ್ತಾ? ರಾಮಾಯಣ.
2: ಗುಹೇಶ್ವರ ಲಿಂಗಕ್ಕೆಯು ಎನಗೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ.
4: ಏಯ್, ಕಂಡೋರ್ ಹೆಂಡ್ತಿಗೂ ನಿನಗೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಭೇಷ್ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹೇಳೋದು ಹರಿಕತೆ, ಮಾಡೋದು ಹಲ್ಕಾಕತೆ. ಏನಿದು

0: ಶ್ವೇತ, ನೀನ್ ಇಂಥ ಮನೆಗೆ ಸೊಸಿಯಾಗಿ ಬರಬಾರ್ದಾಗಿತ್ತ ಕಣೆ.
1: ಹಾಗನ್ಬೇಡಿ ಮಾವ, ನನ್ ಪಾಲ್ಗೆ ಯಾರು ಇಲ್ಲ ಅಂದ್ರು ನೀವಿದಿರಲ್ಲ, ಅಷ್ಟು ಸಾಕು, ಅಷ್ಟು ಸಾಕು ನನಗೆ. ಮಾವ
0: ಅಮ್ಮ,
1: ನನಗೊಂದು ಉಪಕಾರ ಮಾಡ್ತೀರಾ?
0: ಅಮ್ಮ, ನನ್ನಿಂದ ಉಪಕಾರ ಅಲ್ಲ, ಏನ್ ಹೇಳ್ತಾ?
1: ಅದು ಅದು ರಾಜು ಹೇಗಿದ್ದಾರೆ ಅಂತ ನೋಡ್ಕೊಂಡು ಬಂದು ಹೇಳ್ತೀರಾ?
0: ಅಲ್ಲ ಕಣೆ, ನೀನೇ ಇಷ್ಟೊಂದು ಕಷ್ಟದಲ್ಲಿ ನೊಂದು ಬೆಂದು ಬಾಳ್ತಿರೋವಾಗ ಒಬ್ಬ ಸ್ನೇಹಿತನ ಬಗ್ಗೆ ಎಷ್ಟೊಂದು ಅನುಕಂಪ. ಆಯ್ತಮ್ಮ, ಅಮ್ಮ ನಾನು ನಿನ್ನ ಮನೇಲಿ ಒಂದು ತನ್ನ ತಿಂದಿದ್ದೀನಿ, ನನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕು, ನಾನು ನೋಡ್ಕೊಂಬಂದು ಹೇಳ್ತೀನಿ. ಆಯ್ತು, ನೀನು ಹೇಳ್ಬೇಡ, ನೀನು ಹೇಳ್ಬಾರ್ದು.
2: ಮಿಸ್ಟರ್ ರಾಜೀವ್, ನಿಮ್ ಕಾಲೇಜ್ ಹುಡುಗರೆಲ್ಲ ಸೇರಿ ನಿಮ್ ಯಾರೋ ಹೊಡೆದು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮ್ ಈ ಸ್ಥಿತಿಗೆ ಕಾರಣ ಯಾರು ಅಂತ ಹೇಳ್ತೀರಾ?
3: ಇನ್ಸ್ಪೆಕ್ಟರ್, ನನ್ನ ಈ ಪರಿಸ್ಥಿತಿಗೆ ಯಾರೂ ಕಾರಣರಲ್ಲ, ನಾನೇ ಕಾಲ್ಜಾರು ಬಿದ್ದೆ.
4: ಇದೆಲ್ಲ ಸುಳ್ಳು ಸರ್. ಇವ್ರನ್ನ ಆ ರಾಸ್ಕಲ್
3: ಪ್ರಭಾಕರ್ ವಿದ್ಯಾರ್ಥಿಯಾಗೇ ಇರ್ರು, ಮೇಷ್ಟ್ರ ಆಗೋಗಿ ನೋಡ್ಬೇಡ. ಇನ್ಸ್ಪೆಕ್ಟರ್, ಇವ್ರು ಬಂದು ಸುಮ್ಮನೆ ನಿಮ್ಗೆ ತೊಂದರೆ ಕೊಟ್ಟರು, ಕ್ಷಮಿಸ್ಬೇಡಿ.
2: ದಟ್ಸ್ ಆಲ್ ರೈಟ್, ನಾನು ಬರ್ತೀನಿ.
0: ಡ್ರೈವರ್,
1: ನಾನೇನು ಮಾಡ್ಬೇಡಿ, ನನ್ ಬಿಡ್ಬೇಡಿ, ಪ್ಲೀಸ್ ನನ್ ಬಿಡ್ಬೇಡಿ.
0: ಈ ಜಡ

0: ಬೇಡ ಎಲ್ಲ ಬಿಟ್ಬಿಡು ಬೇಬೆ, ಗೂಡ್ ಕಟ್ಟದ್ ಕಟ್ಟತ್ತೆ, ಕಾಡು ಬೆಳೆಯೋದು ಬೆಳೆಯತ್ತೆ. ಈಗ ನಾವ್ ಹೇಳ್ದಷ್ಟು ಕೇಳು,
1: ನೂರೊಂದನೇ ಸಲ ಹೇಳ್ತಾ ಇದ್ದೀನಿ,
0: ಶೀಲ ಬೇಕು ಅಂದ್ರೆ ಶೀಲ ಬಿಚ್ಚು,
2: ಇಲ್ಲಾಂದ್ರೆ ನಾವೇ ಬಿಚ್ಚಿ.
3: ಬಂದೆ, ಇದೇನ ನಿಮ್ ಕಸ್ಬು? ಲೇ ಮರ್ಯಾದೆ ಆಗಿ ಬಿಟ್ಬಿಡ್ರ ಅವಳನ್ನ.
4: ಬಿಟ್ಬಿಡೋದ ನೆವರ್.

0: ಏನಾಯ್ತು ಇವನಿಗೆ?
1: ಕೈ ಕಾಲ್ ಮುರಿದಿದೆ ಅಷ್ಟೇ, ಸಾಯಲ್ಲ, ಕುಂಡ್ಕೊಂಡ್ ಬದುಕಿರ್ತಾನೆ.
0: ಇವನೇನಂತ ಮಾಡಬಾರ್ದು ತಪ್ಪು ಮಾಡ್ದ?
1: ಹುಡುಗಿಯರನ್ನ ಪುಸ್ಲಾಯಿಸಿ ಬುಟ್ಟಿಗೆ ಹಾಕೊಂಡು ಅವರ ಅಶ್ಲೀಲವಾದ ಫೋಟೋಸ್ನ ತೆಗೆದು ನಮ್ಮಂಥವ್ರನ್ನ ಬ್ಲಾಕ್ ಮೇಲ್ ಮಾಡೋದು ಅನ್ಯಾಯ ಅಲ್ಲ? ಇವತ್ತು ಇವನಿಗೆ ನನ್ನ ತಂಗಿ ಬಲಿ ಆಗ್ತಿದ್ಲು, ಬಚಾವಾದ್ಲು. ಇಂಥ ಉಚ್ಚನಾಯಿಗಳನ್ನ ಬೀದಿ ತಿರುಗೋಕ್ ಬಿಡ್ಬೇಡಿ. ಯಾಕಂದ್ರೆ ನಮ್ಮಂತ ಗೌರವಸ್ಥರ ಹೆಣ್ಮಕ್ಳು ರೋಡಲ್ಲಿ ಓಡಾಡ್ತಿರ್ತಾರೆ. ಮಿಸ್ಟರ್ ಗೋವರ್ಧನ್, ನಿಮ್ ಹತ್ರ ಮಾನ ಮರ್ಯಾದೆ ಅನ್ನೋದಿದ್ರೆ ಅವನಿಗೂ ಸ್ವಲ್ಪ ಕೊಡಿ. ಇಲ್ಲದೆ ಇದ್ರೆ ಅವನ ಹಾಗೆ ಕೈ ಕಾಲು ಮುಡ್ಕೊಂಡು ನೀವು ಮೂಲೆಯಲ್ಲಿ ಕುತ್ಕೊಳ್ಳಿ, ಬರ್ತೀನಿ, ಗುಡ್ ಬೈ.
2: ಅವ್ನು ನಿಮ್ ಸ್ವಂತ ತಮ್ಮ ಕಣ್ರಿ.
3: ನೀನು ನನ್ನ ಸ್ವಂತ ಹೆಂಡ್ತೀನಿ, ಆದ್ರೆ
4: ಅತ್ತಿಗೆ ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಡಿ. ನಿಮ್ಮಲ್ಲಿ ಸಲ್ಲದ ಆರೋಪನ ಹೊರಿಸಿ ನಿಮ್ಮ ಜೀವನನೇ ನರಕ ಮಾಡಿಬಿಟ್ಟೆ, ನಿಮ್ಮ ಜೀವನನೇ ನರಕ ಮಾಡಿಬಿಟ್ಟೆ. ಈ ಪಾಪಿನ ಕ್ಷಮಿಸ್ಬಿಡಿ, ಈ ಪಾಪಿನ ಕ್ಷಮಿಸ್ಬಿಡಿ ಅತ್ತಿಗೆ, ಈ ಪಾಪಿನ ಕ್ಷಮಿಸ್ಬಿಡಿ.
5: ನಾನು ಡಾಕ್ಟರ್
6: ಲಗ್ನೆ ಬರೋ ತನಕ ಏನು ಹೇಳಕ್ಕಾಗಲ್ಲ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆದಷ್ಟು ಬೇಗ ಈ ಮಾತುಗಳನ್ನ ತಗೊಂಡ್ಬಂದ್ಬಿಡಿ.
7: ಇಲ್ಲ ರಾಜು, ನಾನು ಸಾಯ್ಬೇಕು. ಕೊಟ್ಟ ಭಾಷೆನ ವಾಪಸ್ ತಗೋ, ನಾನು ಸಾಯ್ಬಿಡು ರಾಜು. ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ನಾನು ಸಾಯ್ಬೇಕು ರಾಜು. ಕೊಟ್ಟ ಭಾಷೆ ವಾಪಸ್ ತಗೋ ರಾಜು. ರಾಜು
8: ಅಂಕಲ್, ಅಂಕಲ್ ಮತ್ತೆ ಮತ್ತೆ ಮಮ್ಮಿ ಬದ್ಕೊಲ್ಲ ಅಂತಿದ್ದಾಳೆ ಅಂಕಲ್. ರಾಜು ರಾಜು ನನ್ ಬದ್ಕೊಲ್ಲ, ಸಾಯ್ಬೇಕು ಸಾಯ್ಬೇಕು ಅಂತಿದ್ದಾಳೆ ಅಂಕಲ್. ಪ್ಲೀಸ್ ಬನ್ನಿ ಅಂಕಲ್, ಪ್ಲೀಸ್.
0: ಕಂಡೋರ್ ಹೆಂಡತಿಗೂ ನಿನಗೂ ಇಕ್ಕಳಿಂದ ಎತ್ತ ಸಂಬಂಧವಯ್ಯ.
8: ಯಾಕ ಅಂಕಲ್ ನಿಂತ್ಬಿಟ್ರಿ, ಬರಲ್ವ ನೀವು?
5: ನನಗ್ ಮನೆಗೆ ಬರೋ ಹಾಗಿಲ್ಲಮ್ಮ.
8: ಹಾಗನ್ಬೇಡಿ ಅಂಕಲ್, ನಮ್ಮ ಮಮ್ಮಿ ನಂಗ್ ಉಳಿಸ್ಕೊಡಿ. ಅವ್ಳು ಒಳ್ಳೆಯವಳು, ಅವ್ಳು ಸಾಯ್ಬಾರ್ದು. ನನ್ ತಬ್ಲಿ ಮಾಡಕ್ ನಿಮ್ಗೆ ಇಷ್ಟನಾ ಮಮ್ಮಿ? ಮಮ್ಮಿ, ಮಮ್ಮಿ ಕಂಡ್ಬಿಡ್ ಮಮ್ಮಿ.
7: ರಾಜು, ರಾಜು ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು ರಾಜು.
5: ಚುಚ್ಚಾಗ ಮಾತಾಡ್ಬೇಡ, ಸಾಯುವಂತದ್ದೇನಾಗಿದೆ ಈಗ? ನೀನ್ ಬದುಕ್ಬೇಕು ಕ್ಷೇತ್ರ, ಯಾರಿಗಲ್ದೆ ಹೋದ್ರು ನಿನ್ನ ಮುದ್ದು ಮಗಳಿಗೋಸ್ಕರ. ಗೋವರ್ಧನ್, ಅವಳ ಹೆಸರೇ ಹೇಳೋ ಹಾಗೆ ಅವಳು ನಿಷ್ಕಲಂಕೆ, ನಿಷ್ಕಲ್ಮಷೆ. ಅವಳು ಯಾವ ತಪ್ಪನ್ನು ಮಾಡಿಲ್ಲ. ನಿರಪರಾಧಿಗೆ ಶಿಕ್ಷೆ ಕೊಡೋದು ಸಮಂಜಸವಲ್ಲ. ಶ್ವೇತಳ ಜೀವನನ ಬೆಳಗಿಸೋ ಸೂರ್ಯ ನೀವೇ, ಅದನ್ನ ಈಗಲಾದ್ರೂ ಅರ್ಥ ಮಾಡ್ಕೊಳ್ಳಿ.
3: ಈ ಮನೆಗೊಂದು ಮುಂಬಾಗಿಲಿದೆ ಅಂತ ಗೊತ್ತಲ್ಲ, ಹಣ್ಣು ಹಂಪಲ ಕೊಟ್ಟು ನೀವೇ ಅವನ್ ಕರೆಸಿದ್ರು, ಅಥವಾ ಕಣ್ಣೀರ್ ಒರೆಸೋದಕ್ಕೆ ಖರ್ಚಿ ಪಿಡ್ಕೊಂಡು ಅವನೇ ಬಂದಿದ್ನು?
6: ನಾನೇ ಹೋಗಿ ಕರ್ಕೊಂಡ್ ಬಂದೆ. ಏನೀಗ?
3: ಓಹೋ, ತನಕ್ ಕೈ ಕಾಲ ಆಡಲ್ಲ ಅಂತ ಈಗ ನಿಮ್ಮಅಮ್ಮ ನಿನ್ನ ಕೈಲಿ ರಾಯಭಾರ ಮಾಡಿಸ್ತಿದ್ದಾಳೋ?
6: ಮಮ್ಮಿ ಏನ್ ಹೇಳಿರ್ಲಿಲ್ಲ, ಸ್ವಂತ ನಾನೇ ಹೋಗಿ ಕರ್ಕೊಂಡ್ ಬಂದೆ. ಅದನ್ನ ಕೇಳಕ್ ನೀನ್ ಯಾರು?
5: ನನ್ನ ಯಾರು ಅಂತೀಯ? ನಾನು ನಿಮ್ ಪಾಲಿಗೆ ಯಾರು ಅಲ್ಲ, ಆ ರಾಸ್ಕೆಲ್ಲ ಎಲ್ಲಾರು.
8: ಹೌದು, ಅವ್ರ ಮಮ್ಮಿ ನೋಡಿ ಅಳ್ತಾರೆ, ಶ್ವೇತಾ ನಿನ್ ತಾಯಿ ಬಂದು ಬದುಕ್ತೆ

0: ಅಂತಾರೆ. ಆದ್ರೆ ನೀನು ಒಂದ್ಸಲನಾದ್ರೂ ಮಮ್ಮಿ ನೋಡಿ ಅತ್ತಿದ್ಯಾ? ಇಲ್ಲ, ಯಾವಾಗ ನೋಡಿದ್ರು ಮಮ್ಮಿ ನೋಡಿ ತಾಯಿ ತಾಯಿ ಅಂತಿರ್ತೀಯ. ನಿನ್ನ ಡ್ಯಾಡಿ ಆಗೋಕೆ ನಾಲ್ಕು. ಐ ಹೇಟ್ ಯು.
1: ನನ್ನ ಮಗು ನೋಡಿಸ್ಕೊಳ್ಳಿ ಪ್ಲೀಸ್.
2: ಸಾರಿ, ಶೀ ಇಸ್ ಡೆಡ್.

0: ಗರ್ಭಪಾತ ಒಂದೇ ಆಗಿದ್ರೆ ಸುರಕ್ಷಿತವಾಗಿ ಕಾಪಾಡಬಹುದಾಗಿತ್ತು, ಆದ್ರೆ ಇದು ಮನಸ್ಸು ಮೆದುಳು ಸಂಬಂಧಪಟ್ಟಿದ್ದು, ಮನಸ್ಸಿಗೆ ಆಘಾತ ಆಗಿದೆ ಅಂತ ತೋರುತ್ತೆ. ಯಾವ್ದನ್ನು ಈಗಲೇ ಹೇಳಕ್ಕಾಗಲ್ಲ
1: ಡಾಕ್ಟ್ರೆ. ಈಗ ನೋಡಬಹುದಲ್ಲ,
0: ನೀವೀಗ ಅವ್ರು ನೋಡಿದ್ರೆ ಚೆನ್ನಾಗಿರುತ್ತೆ. ಆಕ್ಚುಲಿ ಅವ್ರಿಗೆ ಬೇಕಾಗಿರೋದು ನೀವಲ್ಲ, ನಿಮ್ ಸತ್ಮಗು ರಾಜಿ ಅಥವಾ ರಾಜು ಅನ್ನೋ ವ್ಯಕ್ತಿ. ಅವ್ರನ್ನ ಆದಷ್ಟು ಬೇಗ ಕರ್ಕೊಂಬನ್ನಿ
2: ಅಣ್ಣ. ಅತ್ತಿಗೆ ಸಹಾಯ ಬಿಡಬೇಡ ಅಣ್ಣ, ಅವಳು ಯಾವ ತಪ್ಪು ಮಾಡಿಲ್ಲ, ತಾಯಿ ತಪ್ಪಾಡ್ತಾಳ, ತಪ್ಪಾಡಿದವಳಿ ಮಗ ನಾನು. ಅವತ್ತು ಹಣ ಹಾಕದ್ ಮಾರನೇ ದಿನ ರಾತ್ರಿ ಕಪಾಳ ಕೊಡ್ದು ಅಂತ ಸೆಡ್ ತೀರಿಸ್ಕೊಳಕ್ಕೆ ನಾನೇ ಫೋಟೋ ತೆಗ್ದೆ. ಅವಳ ಜೀವನದೇ ಹಾಳು ಮಾಡಿದೆ. ತಪ್ಪು ನಂದು, ನನ್ನ ಕೊತ್ತಾಕು. ಆದ್ರೆ ಅವಳು ನಮ್ಮ ಹತ್ರ ಸಹಾಯ ಬಿಡ್ಬೇಡ ಅಣ್ಣ.
3: ಇನ್ನು ಏನ್ ಯೋಚನೆ ಮಾಡ್ತಾ ಇದೆಯೋ, ಅವಳು ಸತ್ ಹೋದ್ರೆ ಅವಳ ಹೆಣನ ಹ್ಯಾಕ್ ಸುಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ನಾನು ಅವತ್ತೇ ಹೇಳ್ದೆ, ನಾಯಿಗೂ ನೀಯತ್ತು ಅನ್ನೋದೊಂದಿದೆ ಕಣು, ಅದಕ್ಕಿಂತ ಕೀಳಾಗ್ಬೇಡ ಅಂತ. ಇನ್ನು ಕಾಲ ಮಿಂಚಾಗಿಲ್ಲ, ಹೋಗಿ ರಾಜನ್ ಕರ್ಕೊಂಡ್ ಬಾ, ಅವನಿಂದನಾದ್ರೂ ಶ್ವೇತ ಉಳಿಬಹುದು.
4: ತಡಿಲಾರೆ ಅದು ಯಾಕೆ ನೋಡುತ್ತಿ ಮತ್ತ ಮತ್ತ? ಗೋವರ್ಧನ್ ಏನಾಯ್ತು?
1: ರಾಜು ನನ್ ತಪ್ಪಾಯ್ತು, ನಿಮ್ಮ ಪವಿತ್ರವಾದ ಸ್ನೇಹಕ್ಕೆ ಆಧಾರದ ಹಗ್ಗ ತೊಡಸಿಕೊಳ್ತಿದ್ದೆ, ನನ್ ತಪ್ಪಾಯ್ತು, ಕ್ಷಮಿಸ್ಬಿಡು.
4: ಏನಿದಿಲ್ಲ ಗೋವರ್ಧನ್,
1: ನನ್ನ ಶ್ವೇತ ನನ್ ಗುಡಿಸ್ಕೊಟ್ಬಿಡು ರಾಜೀವ್. ಅವಳು ನನ್ನ ಪಾಲಿಗೆ ಪವಿತ್ರವಾದ ಗಂಗೆ ಹಾಗೆ ಹರಿತಿದ್ಲು, ಈಗ ಸಾಯ್ತ ಬಿದ್ದಿದ್ದಾಳೆ. ನನಗವಳು ಬೇಕು ರಾಜೀವ್, ನನಗವಳು ಬೇಕು.
4: ಏನಾಯ್ತು ಶ್ವೇತಂಗೆ?
1: ಏನೋ ಗೊತ್ತಿಲ್ಲ, ಹುಚ್ಚುಚ್ಚ ಕೂಗಾಡ್ತಾ ಇದ್ದಾಳೆ, ಕಾಲ್ಚರ್ ಬಿದ್ದು ಗರ್ಭಪಾತ ಆಯ್ತು. ಅವಳಿಗೆ ರಾಜಿ ಬೇಕಂತೆ. ಎಲ್ಲಿಂದ ತತ್ಕೊಡ್ಲಿ, ನಾನು ಬದುಕಲ್ಲ, ಸತ್ತೋಗ್ತೀನಿ ಅಂತ ಕೂಗಾಡ್ತಾ ಇದ್ದಾಳೆ. ರಾಜೀವ್ ನೀನು ಮಾತ್ರ ಅವಳು ನೋಡಿಸ್ಕೊಡೋದಕ್ಕೆ ಸಾಧ್ಯ. ಈಗಾಗಲೇ ರಾಜಿನ ಕಳ್ಕೊಂಡ್ಬಿಟ್ಟಿದ್ದೀನಿ, ಈಗ ಇವಳನ್ನು ಕಳ್ಕೊಂಡ್ಬಿಟ್ಟಿದ್ದೆ.
4: ಯಾಕೆ ಹೀಗೆಲ್ಲ ಮಾತಾಡ್ತೀವಿ ಗೋವರ್ಧನ್? ಶ್ವೇತಂಗೆ ಏನೂ ಆಗಲ್ಲ, ನೀವಿಬ್ರು ಸಂತೋಷವಾಗಿ ಬರ್ತೀರಾ, ನಡಿ ಹೋಗೋಣ.
5: ಶ್ವೇತಾಗೆ ಏನೂ ಆಗುವುದಿಲ್ಲ ಎಂಬ ರಾಜೀವನ ಮಾತು ಹುಸಿಯಾಯಿತು. ಶ್ವೇತಾ ಎಲ್ಲರನ್ನ ತೊರೆದು ಬಹುದೂರ ಹೋಗಿಯಾಗಿತ್ತು. ರಾಜೀವ ಯಾರಿಗೂ ಏನನ್ನೂ ತಿಳಿಸದೆ ಕಣ್ಮರೆಯಾಗಿ ಹೋದ.
6: ಇದುವರೆಗೆ ಚಲನಚಿತ್ರ ಧ್ವನಿವಾಹಿನಿ ಶ್ವೇತ ಗುಲಾಬಿ ಕೇಳುತ್ತಿದ್ದೀರಿ.
7: ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಶ್ವೇತ ಗುಲಾಬಿ ಮೂಡಿ ಬಂತು. ಆಕಾಶವಾಣಿ ಹಾಸನ, ಈಗ ಸಮಯ 10:30 ಗಳಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್ ಪ್ರಸಾರವಾಗುವುದು.

0: ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್.
1: ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ ಪ್ರಸ್ತುತಿ ಸುಜಾತ ಎಫ್ ತಳವಾರ್.
2: ಪೊಲೀಸ್
3: ಮಿಸ್ ಸೀಮಾ?
2: ಹೌದು.
3: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
2: ಯಾಕೆ ಆದ್ರೆ ನಾನು
3: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?